ಶ್ರೇಯ್ಯಾ ತಾಯ ಉಠಾಯಲಿ ಯೋಗಿರ ನಕ ಬನ್ಸಿ ಬಜಾವತ್ ಧೇನು ಚನಯ್ಯಾ ಜಗ್ಗೇ ಮೋಹನ್ ಮನ್ ಮೇ ಮಾಯೆ ನಿತ್ಯ ಕರತ ರಾಧಾ ರಾಧಾ ರಾಧಾ ರಾಧಾ ರ

ಆಕಾಶವಾಣಿಯ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:42 ಇಂದಿನ ಪಂಚಾಂಗ ಶಕ ವರ್ಷ 1947 ಶುಕ್ಲಪಕ್ಷ ಆಷಾಢ ಮಾಸದ ಬಿದಿಗೆಯ ದಿನವಾದ ಇಂದು ದಿನಾಂಕ ಜುಲೈ 31, 2026 ಶುಕ್ರವಾರ ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಶುಭ ಕೋರುತ್ತಿರುವುದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ.

ಕೇಳುಗರೆಲ್ಲರಿಗೂ ಶುಭೋದಯ, ಶುಭ ಮುಂಜಾನೆ, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಸಮಯ ಆಗಿದೆ 6:16. ಇಂದು ಶುಕ್ರವಾರ. ಇವತ್ತಿನ ನುಡಿಮುತ್ತನ್ನ ನೋಡೋದಾದರೆ, ಬದುಕಲ್ಲಿ ಸಂತೋಷ ಆದಾಗ ನಕ್ಕು, ನೋವಾದಾಗ ಅತ್ತು, ನಿರಾಸೆ ಆದಾಗ ನಿಟ್ಟುರುಸಿರಿಟ್ಟು ಮತ್ತದೇ ದಿನಚರಿಗೆ ಹೊಂದಿಕೊಂಡು ಹೋಗುವುದೇ ಜೀವನ, ಹೊಂದಿಕೊಂಡು ಜೀವಿಸುವುದೇ ಜೀವನ. ಇದು ಒಂಥರ ಬದುಕಿನ ಸೂತ್ರ, ಏನಂತೀರಾ? ಎಲ್ರಿಗೂ ಶುಭೋದಯಗಳನ್ನು ಹೇಳ್ತಾ ಕಾರ್ಯಕ್ರಮಗಳನ್ನು ಶುರು ಮಾಡ್ತಾ ಟ್ಯೂನ್ ಮಾಡ್ತಾರೆ. ಇದು FM ರೈನ್ಬೋ, ಕನ್ನಡ ಕಾಮನಬೆಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

0: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
1: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
0: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯ,
1: ಮನುಷ್ಯನ ಅನಾದರ ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.

ಸಮಯ 6:24 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನು ಬೆಲ್ಲು. ಇವತ್ತು ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ನಿಮ್ಮ ಜೊತೆಯಾಗಿರ್ತೀನಿ, ನಿಮ್ಮ ಆರ್ಜೆ ಪ್ರಿಯಾಂಕ. ಇದು ನಾದಾರ್ಜನೆಯ ಸಮಯ. ಯಾವಾಗಲೂ ಬಹಿರಂಗವಾಗಿ ನಾವು ಸುಶುದ್ಧಿ ಆಗಬೇಕು ಅಂತಂದರೆ ಸ್ನಾನ ಮಾಡಿ ಶುಚಿಯಾದ ಬಟ್ಟೆಗಳನ್ನು ಹಾಕ್ಕೊಂಡು ರೆಡಿಯಾಗಿರ್ತೀವಿ. ಆದರೆ ಅಂತರಂಗ ಶುದ್ಧಿಗಾಗಿ ಒಂದು ಅರ್ಧ ಗಂಟೆ ದೇವರ ಮುಂದೆ ಕೂತು ಧ್ಯಾನ ಪೂಜೆ ಇವುಗಳನ್ನು ಮಾಡಿದ್ರೆ ಮನಸ್ಸನ್ನು ಸಕಾರಾತ್ಮಕವಾಗಿ ಇಟ್ಕೊಳ್ಳೋಕೆ ಬಹಳಷ್ಟು ಸಹಕಾರಿಯಾಗಿರುತ್ತೆ. ಏನಂತೀರ? ಇಂದಿನ ನಾದಾರ್ಜನೆಯಲ್ಲಿ ಗುರುಗಳಾದ ದತ್ತಾತ್ರೇಯ ಹಾಗೂ ಔದುಂಬರ ಪೂಜೆಯ ಮಹತ್ವವನ್ನು ತಿಳಿಸ್ತಾ ಹೋಗ್ತೀನಿ. ಕೇಳ್ತಾರೆ, ಇದು ಕನ್ನಡ ಕವನಬಿಲ್ಲು. ಎಸ್ ಜಾನಕಿಯವರ ಧ್ವನಿಯಲ್ಲಿ ನಿಮಗಾಗಿ ಈ ಭಕ್ತಿಗೀತೆ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ವಿಜಯನಾರಸಿಂಹ, ಸಂಗೀತ ಸಂಯೋಜನೆ ಎಂ ರಂಗರಾವ್.

ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತತ್ಮೈ ಶ್ರೀ ಗುರವೇ ನಮಃ. ಈ ಶ್ಲೋಕ ಸಾಮಾನ್ಯವಾಗಿ ನೀವೆಲ್ಲ ತಿಳಿದೇ ನಿಮಗೆಲ್ಲ ತಿಳಿದೇ ಇರುತ್ತೆ, ನೀವೆಲ್ಲ ಕೇಳೇ ಇರ್ತೀರ. ಈ ಶ್ಲೋಕವನ್ನು ಗುರು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬ ತ್ರಿಮೂರ್ತಿಗಳ ಸ್ವರೂಪ ಅಂತ ಹೇಳಲಾಗುತ್ತೆ. ನೀವು ಯಾವುದೇ ಕೆಲಸದ ಮೇಲಾದರೂ ಹಿಡಿತವನ್ನು ಸಾಧಿಸಬೇಕಾದ್ರೆ ಅದರಲ್ಲಿ ಗುರುವಿನ ಪಾತ್ರ ತುಂಬಾ ಮುಖ್ಯವಾದದ್ದು ಅಂತ ಗುರುಗಳಿಗೆ ವಂದನೆಯನ್ನು ತಿಳಿಸ್ತಾ ಮತ್ತೊಂದು ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎಂಬ ಶೀಲಾ ಅವರ ಧ್ವನಿಯಲ್ಲಿ ಷಣ್ಮುಖ ಶಿವಯೋಗಿಯವರು ಸಾಹಿತ್ಯವನ್ನು ನೀಡಿದ್ದಾರೆ, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಜೀವಿ ಅತ್ರಿ.

ಸಮಯ 6:57 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಗುರುವಿನ ಮಾರ್ಗದರ್ಶನ ಹೊಂದಿದ್ರೆ ನಾವು ಯಾವುದೇ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡೋದನ್ನು ಕಲಿತೀವಿ ಅಂತ ಹೇಳ್ತಾ ಇದ್ದೆ. ಅಂತಹ ಗುರುಗಳು ತ್ರಿಮೂರ್ತಿಗಳ ಸ್ವರೂಪರಾದ ದತ್ತಾತ್ರೇಯ ಗುರುಗಳು. ದತ್ತಾತ್ರೇಯ ಗುರುಗಳು ಕಲಬುರಗಿ ಜಿಲ್ಲೆಯ ಗಾಣಗಾಪುರದಲ್ಲಿ ನೆಲೆಸಿದ್ದಾರೆ. ಇದು ಬ್ರಹ್ಮ ವಿಷ್ಣು ಮಹೇಶ್ವರರ ಅವತಾರವಾದ ದತ್ತಾತ್ರೇಯರು ನೆಲೆಸಿರುವ ಪಾವನ ಪುಣ್ಯಕ್ಷೇತ್ರ ಅಂತಲೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಇನ್ನು ಮಾತಾಡೋಣ ನಾದಾರ್ಜನೆಯಲ್ಲಿ, ಹಾಗೆ ಭಕ್ತಿ ಗೀತೆಗಳನ್ನು ಕೇಳ್ತಾ ಸಾಗೋಣ ಅಂತ ಹೇಳ್ತಾ ಕೇಳ್ತಾರೆ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಪುರಂದರ ದಸರ ರಚನೆಯ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಶ್ರೀಕಾಂತ್ ಕುಲಕರ್ಣಿ ಹಾಗೆ ವಾಣಿಶ್ರೀ ಕುಲಕರ್ಣಿ ಅವರ ಧ್ವನಿಯಲ್ಲಿ ಕೇಳ್ತಾರೆ ಕನ್ನಡ ಕಾಮನಬಿಲ್ಲು.

ಸಮಯ 6:39:39 ಆಗಿದೆ. ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಪಿ ಜಯಚಂದ್ರನ್ ಅವರ ಧ್ವನಿಯಲ್ಲಿ ಭಕ್ತ ಪ್ರಹ್ಲಾದ ಚಿತ್ರದಿಂದ ಗೀತೆಯನ್ನ ಕೇಳಿದ್ರಿ. ಸೊಗಸಾದ ಗೀತೆ ನಿಮಗಾಗಿ ಮೂಡಿಬಂತು. ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ಗುರು ದತ್ತಾತ್ರೇಯರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದರಲ್ಲೇ ಇದರಷ್ಟೇ ಮಹತ್ವವಾದದ್ದು ಅಂದರೆ ಔದುಂಬರ. ಔದುಂಬರನ್ನು ಕಲಿಯುಗದಲ್ಲಿ ಕಲ್ಪತರು ಅಂತ ಹೇಳ್ತಾರೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಕೃತ ಶಿವರೂಪಾಯ ವೃಕ್ಷ ರಾಜಾಯತೇ ನಮಃ ಅಂತ ಶ್ಲೋಕನೇ ಹೇಳುತ್ತೆ. ನೀವು ಎಲ್ಲೆಲ್ಲಿ ದತ್ತಕ್ಷೇತ್ರಗಳನ್ನು ನೋಡ್ತಿರೋ ಅಲ್ಲೆಲ್ಲ ನೀವು ಭಗವಂತನು ಈ ಔದುಂಬರ ವೃಕ್ಷದ ಕೆಳಗೆ ಇರೋದನ್ನು ಗಮನಿಸ್ಬೋದು. ಸಾಮಾನ್ಯವಾಗಿ ನಮ್ಮ ಸಂಸ್ಕೃತಿಯಲ್ಲಿ ವೃಕ್ಷಗಳಿಗೆ ಇರುವ ಮಹತ್ವ ಎಲ್ಲದನ್ನ ಮೇರಿದ್ದಾಗಿದೆ. ಕಲ್ಪವೃಕ್ಷ ಆಗಿರ್ಬೋದು, ಔದುಂಬರ ವೃಕ್ಷ ಆಗಿರ್ಬೋದು, ಬಿಲ್ವ ಪತ್ರೆ ಆಗಿರ್ಬೋದು, ಎಲ್ಲ ವೃಕ್ಷಗಳಲ್ಲೂ ನಾವು ದೇವರನ್ನ ಕಾಣ್ತೀವಿ. ಕಣ್ಣಿಗೆ ಕಾಣುವ ದೇವರು ಅಂದರೆ ಈ ವೃಕ್ಷಗಳೇ ಅಲ್ವಾ? ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಮತ್ತೊಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಇರುವ ಈ ಗೀತೆ, ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬಂದಿದೆ. ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆ, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

0: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
1: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
0: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
1: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಕೇಳ್ತಾ ಇದ್ದೀರಾ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ್ ಬೆಲ್ಲು. ಸಮಯ ಆಗಿದೆ 6:47:32. ಖಂಡಿತ ನೀವು ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಅಂದರೆ ಕಾಣಗಾಪುರಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಂದಿನ ನಾದಾರ್ಜನೆಯಲ್ಲಿ ನಿಮ್ಮ ಜೊತೆ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದು ನಾನು, ನಿಮ್ಮ ಆರ್ಜಿ ಪ್ರಿಯಾಂಕ. ಕಾರ್ಯಕ್ರಮ ಭಕ್ತಿಗೀತೆಗಳೆಲ್ಲವೂ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ, ಟ್ಯೂನ್ ಆಗಿರಿ ಯಾವಾಗಲೂ ಅಂತ ಹೇಳ್ತಾ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು.

0: 6:49 8 ಸೆಕೆಂಡ್ಗಳಾಗಿದೆ. ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ಸಮೇತನಹಳ್ಳಿ ರಾಮರಾಯರು ಹೆಸರು ಕೇಳಿದಿರಾಲ. ಕನ್ನಡ ಸಾಹಿತ್ಯಕ್ಕೆ ಒಂದು ಆಧುನಿಕ ಸ್ಪರ್ಶವನ್ನು ನೀಡಿದವರು. ಐತಿಹಾಸಿಕ ಸಾಮಾಜಿಕ ಕಾದಂಬರಿಗಳ ಮೂಲಕ ಮನೆ ಮಾತಾಗಿದ್ದರು. ಭೀಷ್ಮ ಸಂಕಲ್ಪ, ನೃತ್ಯ ಸರಸ್ವತಿ, ಯದುವೊಡೆಯ, ಸಿರಿಯಲ ದೇವಿ, ಹೀಗೆ ಅವರ ಕಾದಂಬರಿಗಳ ಹೆಸರೇ ವಿಶಿಷ್ಟ. ಕಥೆ ಕಥಾನಾಟಕಗಳನ್ನ ಅವರು ಬರೆದರು. ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದರು. ಈಗ ಸಮೇತನಹಳ್ಳಿ ರಾಮರಾಯರ ಧ್ವನಿಯನ್ನು ಕೇಳೋಣ.
2: ನನಗೆ ಹುಟ್ಟಿದಂದಿನಿಂದ ಈ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವು ಇತ್ತು. ಅದೇನು ಕಾರಣ ಏನು ಅನ್ನೋದು ನಂಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಪ್ರೈಮರಿ ಶಾಲೆಯಲ್ಲಿ ಓದ್ತಾ ಇದ್ದಾಗಲೂ ಕೂಡ ಈ ಕನ್ನಡದ ಪದ್ಯಗಳು, ಕನ್ನಡದ ಬಗ್ಗೆ ಇದ್ದ ಗದ್ಯಗಳನ್ನು ಓದೋದರಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು. ಅದರಲ್ಲೂ ಹೈಸ್ಕೂಲಿಗೆ ಬಂದ ಮೇಲೆ ನಾನು ಈ ಕನ್ನಡವನ್ನು ಹೆಚ್ಚು ಆತ್ಮಸಂತೋಷಕ್ಕೋಸ್ಕರ ಓದ್ಕೊಳ್ಳೋಕೆ ನಾನು ಆರಂಭ ಮಾಡಿದೆ. ಅದು ಹಾಗೇ ಬೆಳೆದು ಬಂದಾಗ SSLC ಆದ ಮೇಲೆ ಕೆಲಸವಿಲ್ಲದೆ ಅಲೀತಾ ಇರೋವಾಗ ಹಳ್ಳಿಗೆ ಹೋದಾಗ ಮೊಟ್ಟ ಮೊದಲಿಗೆ ನಾನು ಆರಂಭ ಮಾಡಿದ್ದು ಕನ್ನಡ ಅಧ್ಯಯನವನ್ನು ಲಕ್ಷ್ಮೀಶಕಮಿಯ ಜೈಮಿನಿ ಕಾವ್ಯ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸನ ಮಹಾಭಾರತ, ಇಂಥವುಗಳನ್ನೇ, ರಾಘವಾಂಕ, ಇಂಥವುಗಳನ್ನೇ ತೆಗೆದು ಓದಿ ಕೊಂಚ ಅಭ್ಯಾಸ ಮಾಡಿಕೊಂಡು ಆದಮೇಲೆ ಅದಕ್ಕಿಂತ ಇನ್ನು ಹೆಚ್ಚು ಒಲವು ಈ ನಮ್ಮ ಹಿಂದಿನ 910th ಆದಿಯಲ್ಲಿ ಬಂದ ಉತ್ತರಾರ್ಧದಲ್ಲಿ ಬಂದ ಪಂಪ, ಪೊನ್ನ, ರನ್ನ ಈ ಕವಿಗಳ ಕೃತಿಗಳನ್ನು ಓದಲು ಅಭ್ಯಾಸ ಮಾಡಿದೆ ನಾನು. ಆ ಮಾಡಿದಾಗ ಏನಾಯಿತು, ಇವರು ಇಂಥವದೆಲ್ಲ ಬರೆದಿದ್ದಾರಲ್ಲ, ಹಾಗೆ ನಾನು ಇಂಥದನ್ನು ಯಾಕೆ ಅಭ್ಯಾಸ ಮಾಡಬಾರ್ದು ಅನ್ನೋದು ಒಂದು. ಜೊತೆಗೆ ಇನ್ನೊಂದು ಏನು, ನಾನು ನವೋದಯದ ಕಾಲದಲ್ಲಿ ಹುಟ್ಟಿದ ಒಂದು ವ್ಯಕ್ತಿ. ಈ ನವೋದಯ ಸಾಹಿತ್ಯದಲ್ಲಿ ನನಗೆ B.M. ಶ್ರೀಕಂಠಯ್ಯನವರು, ಮಾಸ್ತಿ, ಕುವೆಂಪು ಇಂಥವರ ಒಂದು ಕೃತಿಗಳನ್ನು ಓದಿದಾಗ ಅವರು ನನ್ನ ಮೇಲೆ ಉಂಟು ಮಾಡಿದ ಪರಿಣಾಮ ತುಂಬ ದೊಡ್ಡದಾಯಿತು. ಆಗ ನಾನು

0: ಅನಂತರಾಮಯ್ಯ ಇಂಥ ಸ್ನೇಹಿತರು ನನಗೆ ಒಂದು ಕೊಂಚ ಈ ಬರವಣಿಗೆ ಒಲವು ಇದ್ದದ್ದರಿಂದ ಅವರೇ ನನ್ನನ್ನು ಕರ್ಕೊಂಡೋಗಿ ಹಾಸನದ ಸುತ್ತಮುತ್ತ ಇದ್ದ ಎಲ್ಲ ಹೊಯ್ಸಳು ಶಿಲ್ಪಗಳನ್ನು ನನಗೆ ತೋರಿಸಿದ್ರು. ಆ ತೋರಿಸಿದಾಗ ನನಗೇನಾಯಿತು, ಆ ಒಂದು ಆ ಭವ್ಯ ಲೋಕ ನನ್ನ ಮನಸ್ಸಿನಲ್ಲಿ ಅಚ್ಚಳಿದ ಮೂಡ್ತು. ಮೊದಲಿಗೆ ನಾನು ಈ ಪೌರಾಣಿಕ ಕಾದಂಬರಿ ಪೌರಾಣಿಕ ನಾಟಕಗಳನ್ನು ಬರೆದವನು, ನನ್ನ ಮನಸ್ಸು ನನ್ನ ದಾರಿ ಬೇರೆ ಕಡೆ ಹೋಯಿತು. ಆಗ ಈ ಹೊಯ್ಸಳರ ಕಾಲವನ್ನೇ ಯಾಕೆ ನಾನು ಅಧ್ಯಯನ ಮಾಡಿ ನಾಟಕಗಳನ್ನು ಹೊಸಿಬಾರದು ಅನ್ನೋ ಒಂದು ಪ್ರೇರಣೆ ನನಗಾಯಿತು. ಮಹಾಕಾವ್ಯ ಈ ಶಕುಂತಲೆಯ ಬಗ್ಗೆ ಮಹಾಕಾವ್ಯ ಬಂದಿರೋದು ನಂದು ಒಂದೇ. ಈ ಪದ್ಯದಲ್ಲಿ ನಾನು ಬರಿಬೇಕು ಅಂದರೆ ನನಗೆ ಶಕುಂತಲೆಯ ವ್ಯಕ್ತಿತ್ವ ನನ್ನ ಮನಸ್ಸನ್ನು ಬಹಳ ಆಕರ್ಷಣೆ ಮಾಡಿತು. ಅದೇ ರೀತಿ ದುಷ್ಯಂತನ ವ್ಯಕ್ತಿತ್ವವು ನನಗೆ ಆಕರ್ಷಣೆ ಮಾಡಿತು. ನನಗೆ ಸಂಸ್ಕೃತ ಬರದೇ ಇದ್ದರೂ ಕೂಡ ಬಸವಪ್ಪನವರ ಕಾಳಿದಾಸ, ಆಮೇಲೆ ಕರಿಬಸವಪ್ಪನವರ ಟ್ರಾನ್ಸ್ಲೇಷನ್ನು, ಅವರು ಅದಕ್ಕೆ ಬರೆದಿದ್ದ ಉಪೋದ್ಘಾತ, ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಕೊಂಚ ಊನ ಕೊಂಚ ಕೊರೆ ಕಂಡು ಬಂತು. ಇವರ ವ್ಯಕ್ತಿತ್ವದಲ್ಲಿ ಕೊಂಚ ಕೊರೆ ಕಂಡು ಬಂದದ್ದರಿಂದ ಅದನ್ನು ನಾನು ನನ್ನ ಅಭಿಪ್ರಾಯದಲ್ಲಿ ಅವರನ್ನು ಹೇಗೆ ಉದಾತ್ತೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡಿಸಿಕೊಂಡಾಗ ಒಂದು ಸಣ್ಣ ಒಂದು 20 ಪುಟದಲ್ಲಿ ಮುಗಿಸಬೇಕು ಅಂತ ಆರಂಭ ಮಾಡಿದೆ, ಯಾವುದು ಈ ಶಕುಂತಲಾ ಮಹಾಕಾವ್ಯನ. ಆದರೆ ಅದು ನನ್ನ ಕೈಮೀರಿ ಹೋಯಿತು. ಆಕಾಶದಲ್ಲಿ ಒಂದು ಹಕ್ಕಿನ ಹಾರಾಟಕ್ಕೆ ಬಿಟ್ಟರೆ ಅದು ಎಲ್ಲಿಂದ ಎಲ್ಲಿಗೋ ಹೋಗಿ ಬೀಳೋ ಹಾಗೆ ನಾನು ಬರೆಯೋಕೆ ಆರಂಭ ಮಾಡಿದ್ಮೇಲೆ ಅದು ಬೆಳೆತು ಬೆಳೆತು ಸುಮಾರು 600-700 ಪುಟಗಳಷ್ಟು ಮುಂದುವರಿಸ್ಕೊಂಡು ಹೋಯಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಸಮೇತನಹಳ್ಳಿ ರಾಮರಾಯರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಟ್ಯೂನ್ ಮಾಡಿದರೆ ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನ್ವೆಲ್ಲು. ಸಮಯ ಆಗಿದೆ 7:04:35. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಸುರಪುರ ಶೈಲಿಯ ಲಘು ಚಿತ್ರ ರಾಷ್ಟ್ರಪತಿ ಭವನದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ಕಾರ್ಯಕ್ರಮದಲ್ಲಿ ಪ್ರದರ್ಶನ. ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣ. ವಿಬಿ ಜಿರಾಮ್ಜಿ ಒಟ್ಟು 9,429,20,00,000 ರೂಪಾಯಿ ಅನುದಾನ ರಾಜ್ಯಕ್ಕೆ ಮೀಸಲು. ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ, 1,00,000ಕ್ಕೂ ಹೆಚ್ಚು ರೈತರಿಂದ ಅರ್ಜಿ ಸಲ್ಲಿಕೆ. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿಸಿದ್ದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ವಿಶೇಷ ಕಾರ್ಯಕ್ರಮದಡಿ ಯಾದಗಿರಿ ಜಿಲ್ಲೆ, ಸುರಪುರ ಹಾಗೂ ಮೈಸೂರು ಸಾಂಪ್ರದಾಯಿಕ ಕಲಾಪ್ರಕಾರಗಳು ಸೇರಿದಂತೆ 12 ಜನ ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಪ್ರದರ್ಶಿಸಿದರು. ಯಾದಗಿರಿ ಜಿಲ್ಲೆ ಸುರಪುರ ಶೈಲಿಯ ಲಘು ಚಿತ್ರ ಕಲಾವಿದ ಡಾ ರೆಹಮಾನ್ ಪಟೇಲ್ ರಾಷ್ಟ್ರಪತಿ ಭವನದಲ್ಲಿ 2 ಕಲಾಕೃತಿಗಳನ್ನು ಪ್ರದರ್ಶಿಸಿದ್ದು, ಅವುಗಳಲ್ಲಿ ಒಂದು ಪಂಚತಂತ್ರ ವಿಷಯಾಧಾರಿತ ಚಿತ್ರವಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಲಾವಿದರೊಂದಿಗೆ ಸಂವಾದ ನಡೆಸಿ ಅವರ ಕಲಾಸೃಷ್ಟಿಗಳನ್ನು ಆಸಕ್ತಿಯಿಂದ ವೀಕ್ಷಿಸಿದರು. ಭಾರತದ ಸಾಂಪ್ರದಾಯಿಕ ಕಲಾ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಹಾಗೂ ಮುಂದಿನ ಪೀಳಿಗೆಗೆ ಪರಿಚಯಿಸುವಲ್ಲಿ ಕಲಾವಿದರ ಕೊಡುಗೆ ಮಹತ್ವದ್ದಾಗಿದೆ ಎಂದು ರಾಷ್ಟ್ರಪತಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೇಂದ್ರದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷ

0: ಪೂರ್ಣಗೊಂಡವು. ಜುಲೈ 1ಕ್ಕೆ ಭಾರತದ ಏಕೀಕೃತ ಪರೋಕ್ಷ ತೆರಿಗೆ ವ್ಯವಸ್ಥೆ, ಡಿಜಿಟಲ್ ಅನುಸರಣೆ ಮತ್ತು ಸಂಯೋಜಿತ ಮಾರುಕಟ್ಟೆಗಳತ್ತ ಸಾಗುವ ಪ್ರಯಾಣದಲ್ಲಿ ಜಿಎಸ್ಟಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 17ಕ್ಕೂ ಹೆಚ್ಚು ಸಂಕೀರ್ಣ ಪರೋಕ್ಷ ತೆರಿಗೆಗಳನ್ನು ಬದಲಾಯಿಸಿ ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಮಾದರಿಯನ್ನು ಜಾರಿಗೆ ತರಲಾಗಿದೆ. ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಜಿಎಸ್ಟಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಜಿಎಸ್ಟಿ ಕಲ್ಪನೆ ಮೊಳೆತದ್ದು 2006ರಲ್ಲಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಿಯಾಗಿದ್ದಾಗ. ಸುಧಾರಿತ ರೂಪ ಯೋಜನೆಗೊಂಡು ಜಾರಿಯಾಗಿದ್ದು 1ನೇ ಜುಲೈ 2017ರಂದು. ಒಂದು ದೇಶ ಒಂದು ತೆರಿಗೆ ಎಂಬ ಘೋಷವಾಕ್ಯವೇ ಇದರ ಧ್ಯೇಯ. ಆ ಕಾಲದಲ್ಲಿ ಚಾಲ್ತಿ ಇದ್ದ ವ್ಯಾಟ್ ಅಂದರೆ ಮೌಲ್ಯವರ್ಧಿತ ತೆರಿಗೆ, ಅಬಕಾರಿ ಸುಂಕ ಮತ್ತು ಸೇವಾ ತೆರಿಗೆಗಳನ್ನು ಒಗ್ಗೂಡಿಸಿದ ಮೂರ್ತ ರೂಪವೇ ಜಿಎಸ್ಟಿ. ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಶೇಕಡಾವಾರು ತೆರಿಗೆಗಳ ಹೊರೆಯನ್ನು ನಿವಾರಿಸಿ ಬಳಕೆದಾರರಿಗೆ ಒಂದೇ ರೀತಿಯ ತೆರಿಗೆ ಅನ್ವಯವಾಗುವಂತೆ ಜಿಎಸ್ಟಿಯನ್ನು ರೂಪಿಸಲಾಗಿದೆ. ಈ ತೆರಿಗೆ ಮೊತ್ತದಲ್ಲಿ ಅರ್ಧ ಪಾಲು ಕೇಂದ್ರಕ್ಕೆ ಅರ್ಧ ಪಾಲು ರಾಜ್ಯಕ್ಕೆ ಪಾವತಿಸಲಾಗುತ್ತದೆ. ಸರಕು ಸೇವೆಗಳು ಎಲ್ಲಿ ಬಳಕೆಯಾಗುತ್ತವೋ ಆ ರಾಜ್ಯದಲ್ಲಿ ವಿಧಿಸುವುದು ಒಂದು ವಿಧವಾದರೆ ಉತ್ಪಾದನೆ ವಿತರಣೆಗಳಿಗೆ ಅನುಗುಣವಾಗಿ ಇನ್ನೊಂದು ವಿಧದಲ್ಲಿ ವಿಧಿಸಲ್ಪಡುತ್ತದೆ. ಆದರೆ ಬಳಕೆದಾರರಿಗೆ ಮಾತ್ರ ನಿಶ್ಚಿತ ಶೇಕಡಕ್ಕಿಂತ ಹೆಚ್ಚಿನ ತೆರಿಗೆ ವಿಧಿಸುವುದಿಲ್ಲ. ಅಸಂಸ್ಕರಿತ ಆಹಾರ ವಸ್ತುಗಳು, ನಿತ್ಯೋಪಯೋಗಿ ವಸ್ತುಗಳ ಮೇಲೆ ಶೂನ್ಯ ತೆರಿಗೆ, ಗೃಹ ಬಳಕೆ ಎಲ್ಪಿಜಿ, ಸಂಸ್ಕರಿತ ಆಹಾರ ಪದಾರ್ಥಗಳಿಗೆ 5%, ಕಂಪ್ಯೂಟರ್ ಮೊಬೈಲ್ ಇತರೆ ವಿದ್ಯುನ್ಮಾನ ವಸ್ತುಗಳಿಗೆ 12%, ಗುಣಮಟ್ಟದ ಬಳಕೆ ವಸ್ತುಗಳ ಮೇಲೆ 18%, ಐಷಾರಾಮಿ ವಸ್ತುಗಳು, ಹೈ ಎಂಡ್ ಕಾರ್, ತಂಬಾಕು ಉತ್ಪನ್ನಗಳ ಮೇಲೆ 40% ಜಿಎಸ್ಟಿ ನಿರ್ಧರಿಸಲಾಗಿದೆ.
0: ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಯೋಜನೆ ಅಡಿ ಪ್ರಸಕ್ತ ಸಾಲಿನಲ್ಲಿ ಕೇಂದ್ರ ಸರ್ಕಾರ 5,657,52,00,000 ರೂಪಾಯಿ ಹಾಗೂ ರಾಜ್ಯ ಸರ್ಕಾರ 3,771,68,00,000 ರೂಪಾಯಿ ಸೇರಿ ಒಟ್ಟು 9,429,20,00,000 ರೂಪಾಯಿ ಅನುದಾನವನ್ನು ಆಯವ್ಯಯದಲ್ಲಿ ಒದಗಿಸಿವೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೃಷಿಯಲ್ಲಿ ಸೌರವಿದ್ಯುತ್ ಬಳಕೆ ಉತ್ತೇಜಿಸುತ್ತಿದ್ದು 1,00,000ಕ್ಕೂ ಹೆಚ್ಚು ರೈತರು ಅರ್ಜಿ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ 27,700ಕ್ಕೂ ಹೆಚ್ಚು ಸೌರ ಕೃಷಿ ಪಂಪ್ಸೆಟ್ ಕಾರ್ಯಾರಂಭಿಸಿವೆ. ಹೀಗಾಗಿ ರಾಜ್ಯದಲ್ಲಿ ಸುಮಾರು 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ. ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಮಾಹಿತಿ ನೀಡಿ, ವರ್ಷಕ್ಕೆ 240 ಮಿಲಿಯನ್ ಯೂನಿಟ್ ವಿದ್ಯುತ್ ಖರೀದಿ ತಪ್ಪಿ ಎಸ್ಕಾಂಗಳಿಗೆ 146 ಕೋಟಿ ರೂಪಾಯಿ ವಿದ್ಯುತ್ ಖರೀದಿ ವೆಚ್ಚ ಉಳಿತಾಯವಾಗಲಿದೆ. ಆರಂಭಿಕ ವರ್ಷಗಳಲ್ಲಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದ ಯೋಜನೆಗೆ ತಾವು ಒತ್ತು ನೀಡಿದ್ದು ಎಸ್ಕಾಂ ಅಧಿಕಾರಿಗಳ ಶ್ರಮದಿಂದ ಹೊಸ ಚೈತನ್ಯ ದೊರೆತಿದೆ ಎಂದು ಶ್ಲಾಘಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. 2047ರ ವೇಳೆಗೆ ಮಾದಕ ವಸ್ತು ಮುಕ್ತ ವಿಕಸಿತ ಭಾರತ ರೂಪಿಸುವ ದೂರದೃಷ್ಟಿಯೊಂದಿಗೆ ಕೇಂದ್ರ ಯುವ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ವಿಕಸಿತ ಭಾರತ ನಶೆ ಮುಕ್ತ ಯುವಜನತೆ ಎಂಬ ರಾಷ್ಟವ್ಯಾಪಿ ಆಂದೋಲನ ಆಯೋಜಿಸಿದೆ. ಮೈ ಭಾರತ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿರುವ 2,37,00,000 ಯುವ ಸ್ವಯಂ ಸೇವಕರ ಪಡೆಯೊಂದಿಗೆ ನಾಡಿದ್ದು ಆಗಸ್ಟ್ 2ರಂದು ದೇಶಾದ್ಯಂತ 10,000 ಸಾರ್ವಜನಿಕ ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ವೇದಿಕೆ ಮೂಲಕ ದೇಶದ ಯುವ ಜನರನ್ನುದ್ದೇಶಿಸಿ ಮಾತನಾಡುವ ನಿರೀಕ್ಷೆಯಿದೆ. ಶಿವಮೊಗ್ಗ ಜಿಲ್ಲೆಯ ವಿವಿಧ ತಾಲೂಕುಗಳ ಅಂದಾಜು 5,000 ಎಕರೆಗಳಷ್ಟು ದಟ್ಟ ಪರಿಭಾವಿತ ಅರಣ್ಯ ಪ್ರದೇಶ ಅತಿಕ್ರಮಣಕ್ಕೆ ಒಳಗಾಗಿದ್ದು, ಸಮುದಾಯದ ಸಹಭಾಗಿತ್ವದಲ್ಲಿ ಪರಿಭಾವಿತ ಅರಣ್ಯ ಉಳಿಸುವಂತೆ ಅರಣ್ಯ ಇಲಾಖೆಗೆ ಪರಿಸರಾಸಕ್ತರು ಮನವಿ ಮಾಡಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಪರಿಸರ ಅರ್ಥಶಾಸ್ತ್ರಜ್ಞ ಹಾಗೂ ಪರ್ಯಾವರಣ ಸಂಸ್ಥೆ ವಿಶ್ವಸ್ಥ ಶಿವಮೊಗ್ಗದ ಪ್ರೊಫೆಸರ್ ಬಿಎಂ ಕುಮಾರಸ್ವಾಮಿ.
5: ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕು, ಸಾಗರ ತಾಲೂಕು, ಹೊಸನಗರ ತಾಲೂಕು, ತೀರ್ಥಹಳ್ಳಿ ತಾಲೂಕು, ಹಲವಾರು ಪರಿಭಾವಿತ ಅರಣ್ಯಗಳು ಅಥವಾ ಡೀಮ್ಡ್ ಫಾರೆಸ್ಟ್ಗಳು ಇವೆ, ಕಾನು ಅರಣ್ಯಗಳು ಅಂತ ಕರೀತಾರೆ. ಭೂಮಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ದಟ್ಟವಾದಂತ ಅರಣ್ಯಗಳು ನೂರಾರು ವರ್ಷಗಳಿಂದ ಬೆಳೆದು ನಿಂತಿವೆ. ಡೀಮ್ಡ್ ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡಿ ಅರಣ್ಯ ಇಲಾಖೆ ಸಂಪೂರ್ಣ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ನ ಆಜ್ಞೆ ಇದೆ. ಆದರೆ ಈಚಿನ ವರ್ಷಗಳಲ್ಲಿ ಅಲ್ಲಿ ಅರಣ್ಯಗಳನ್ನು ಕೂಡ ಬಹಳ ವ್ಯಾಪಕವಾಗಿ ಕಡಿದಾಕ್ತಾ ಇದ್ದಾರೆ. ಪುನಃ ಮನವಿಯನ್ನು ಕೊಟ್ಟಿದ್ದೀವಿ. ಈ ಡೀಮ್ಡ್ ಫಾರೆಸ್ಟ್ಗಳ ಬಗ್ಗೆ ಏನು ವ್ಯಾಜ್ಯಗಳು ಹೈಕೋರ್ಟ್ನಲ್ಲಿದೆ ಅವುಗಳನ್ನ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ಚೆನ್ನಾಗಿ ಅಧ್ಯಯನ ಮಾಡಿ ಸಮರ್ಥವಾದಂತಹ ವಾದವನ್ನ ಮಂಡಿಸಿ ಆ ಅರಣ್ಯಗಳನ್ನ ಸರ್ಕಾರದ ಪಾಲಿಗೆ ಉಳಿಸಬೇಕು. ವೃಕ್ಷ ಲಕ್ಷ ಆಂದೋಲನದ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ ಅವರನ್ನು.
0: ರೇಂಜರ್ಗಳು ಬದಲಾಗುತ್ತಿರುವ ಗ್ರಹದ ರಕ್ಷಕರು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರೇಂಜರ್ಗಳ ದಿನ ಆಚರಿಸಲಾಗುತ್ತಿದೆ. ಇಂದಿಗೆ ಅಂತಾರಾಷ್ಟೀಯ ರೇಂಜರ್ ಫೆಡರೇಷನ್ ಸ್ಥಾಪನೆಗೊಂಡು 20 ವರ್ಷಗಳು ಪೂರ್ಣಗೊಂಡವು. ಅಭಯಾರಣ್ಯ ಹಾಗೂ ವನ್ಯಜೀವಿ ರಕ್ಷಿತಾರಣ್ಯಗಳಲ್ಲಿ ಪರಿಸರ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಯ ಸಂದರ್ಭದಲ್ಲಿ ಗಾಯಗೊಂಡ ಅಥವಾ ಪ್ರಾಣಾರ್ಪಣೆಗೈದ ರೇಂಜರ್ಗಳ ಸೇವೆ ಸ್ಮರಿಸಿ ಗೌರವಿಸಲು ಈ ದಿನ ಮೀಸಲಾಗಿದೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ ಮತದಾರರ ಮರಣ, ವಲಸೆ, ಗೈರು, ಸ್ಥಳಾಂತರ ಕುರಿತು ನಿಖರ ಮಾಹಿತಿ ಕಲೆ ಹಾಕುವಂತೆ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಎಸ್ಐಆರ್ ಕಾರ್ಯದ ಪ್ರಗತಿ ಪರಿಶೀಲಿಸಿ ಮತದಾರರಿಗೆ ಅಗತ್ಯ ಮಾಹಿತಿ ನೀಡಬೇಕು, ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡಬಾರದು ಎಂದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಉಡುವಳ್ಳಿಯ ಪಿಎಂ ಶ್ರೀ ಜವಾಹರ ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳು ರಾಷ್ಟೀಯ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. 14 ವರ್ಷದೊಳಗಿನ ಬಾಲಕರ ಕಬಡ್ಡಿ ವಿಭಾಗದಲ್ಲಿ ಜೀವನ್, 17 ವರ್ಷದೊಳಗಿನ ಬಾಲಕಿಯರ ಖೋಖೋ ವಿಭಾಗದಲ್ಲಿ ಎಸ್ಎನ್ ಪ್ರಕೃತಿ, 17 ವರ್ಷದೊಳಗಿನ ಬಾಲಕಿಯರ ವಾಲಿಬಾಲ್ ವಿಭಾಗದಲ್ಲಿ ಸಂಗೀತ ಮತ್ತು ಎಸ್ ಶ್ರಾವಣಿ ಆಯ್ಕೆಯಾಗಿದ್ದಾರೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಪೇಡಾ ಕರ್ನಾಟಕದಿಂದ ಮಾಲ್ಡೀವ್ಸ್ಗೆ ಮೊಟ್ಟಮೊದಲ ಬಾರಿಗೆ ನೀಲಂ ಮತ್ತು ತೋತಾಪುರಿ ಮಾವಿನ ಹಣ್ಣುಗಳ ರಫ್ತು ಕೈಗೊಂಡಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ರಾಜ್ಯದ ರೈತರನ್ನು ಸಂಪರ್ಕಿಸುವ ಮೂಲಕ ಶೇಕಡ 50%ಕ್ಕಿಂತ ಹೆಚ್ಚಿನ ಆದಾಯವನ್ನು ಪಡೆಯಲು ಅನುವು ಮಾಡಲಿದೆ ಎಂದು ಅಪೇಡಾ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುರಪುರ ಶೈಲಿಯ ಲಘು ಚಿತ್ರ ರಾಷ್ಟಪತಿ ಭವನದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ಕಾರ್ಯಕ್ರಮದಲ್ಲಿ ಪ್ರದರ್ಶನ. ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣ. ವಿಬಿ ಜಿರಾಮ್ಜಿ ಒಟ್ಟು 9,429,20,000 ರೂಪಾಯಿ ಅನುದಾನ ರಾಜ್ಯಕ್ಕೆ ಮೀಸಲು. ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ, 1,00,000 ಹೆಚ್ಚು ರೈತರಿಂದ ಅರ್ಜಿ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 7:56:52. ಭಾವಸ್ಪಂದನದಲ್ಲಿ ಮನಮಿಡಿಯುವ ಭಾವಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಪ್ರಸಾರ ಮಾಡೋದಕ್ಕೆ ನಾನು ನಿಮ್ಮ ಅರ್ಜೆ ಪ್ರಿಯಾಂಕ ರೆಡಿಯಾಗಿ ತಯಾರಾಗಿ ಕೂತಿದ್ದೀನಿ. ಕೇಳ್ತಾರೆ ಬ್ಯೂಟಿಫುಲ್ ಭಾವಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಟ್ಯೂನನ್ ಆಗಿರಿ, ಇದು FM ರೈನ್ಬೋ ಕನ್ನಡ ಕಮನಬೆಲ್ಲು. ಯಶವಂತ ಹಳ್ಬಂಡಿಯವರ ಧ್ವನಿಯಲ್ಲಿ ನಿಮಗಾಗಿ ಈ ಗೀತೆ ಮೂಡಿ ಬರ್ತಾ ಇದೆ. ದರಾ ಬೇಂದ್ರೆಯವರ ರಚನೆ ಇರುವ ಈ ಗೀತೆ ಕೇಳ್ತಾರೆ ಕನ್ನಡ.

0: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
1: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು. ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
2: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
1: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲಾ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
2: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದಿರಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯವಾಗಿದೆ 7:29:47. ಇನ್ನು ಮುಂದೆ ಕೇಳಿ ಡೈಲಿ ಹೈಲೈಟ್ಸ್ ಆನ್ ಕಾಮನ್ವೆಲ್ತ್ ಗೇಮ್ಸ್.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿದೆ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ 7:48 52 ಸೆಕೆಂಡ್ಗಳಾಗಿದೆ. ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಭಾವಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಯಶವಂತ್ ಹಳಬಂಡಿಯವರ ಧ್ವನಿಯಲ್ಲಿ ಮತ್ತೊಂದು ಸೊಗಸಾದ ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ರುದ್ರಮೂರ್ತಿಯವರು ಸಾಹಿತ್ಯವನ್ನು ನೀಡಿದ್ದಾರೆ, ಹಾಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಇಂದು ವಿಶ್ವನಾಥ್.

ಭಾವಗೀತೆಗಳು ಅಂದ್ರೇ ಹಾಗೆ, ಕೇವಲ ಹಾಡುಗಳಲ್ಲ, ಮನಸ್ಸಿನ ಮಾತುಗಳಿಗೆ ಸ್ವರದ ರೂಪ ಅಂತ ಹೇಳ್ಬೋದು. ಭಾವಗೀತೆಗಳನ್ನ ಕೇಳಿದಾಗ ನಮ್ಮ ಮನಸ್ಸು ಒಂದೊಂದ್ಸಲ ನಗುತ್ತೆ, ಅಳತ್ತೆ, ಒಂದೊಂದ್ಸಲ ಶಾಂತ ರೀತಿಯಿಂದ ವರ್ತಿಸುತ್ತೆ. ಕೆಲವೊಮ್ಮೆ ಬದುಕನ್ನ ಹೊಸ ದೃಷ್ಟಿಯಿಂದ ನೋಡೋ ಥರ ಕೂಡ ಮಾಡಿದ್ದುಂಟು. ಭಾವಗೀತೆಗಳು ಅಂದ್ರೇ ಹಾಗೆ, ಮನಸ್ಸಿನ ಭಾಷೆಯಲ್ಲಿ ಮಾತಾಡುತ್ತೆ. ಮತ್ತೊಂದು ಮನಸ್ಸಿನ ಭಾಷೆಯಲ್ಲಿ ಮಾತಾಡುವಂಥ ಸೊಗಸಾದ ಭಾವಗೀತೆ ವಿದ್ಯಾಮೂರ್ತಿಯವರ ಧ್ವನಿಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರೆ, ಇದು ಕನ್ನಡ ಕವನ ಬೆಲ್ಲವು.

ಕೇಳಿದ್ರಿ ಅಲ್ವಾ, ಇದಾಗಿತ್ತು ಇಂದಿನ ಭಾವಸ್ಪಂದನದ ಸೊಗಸಾದ ಭಾವಗೀತೆಗಳು. ಭಾವಗೀತೆಗಳೆಲ್ಲವೂ ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದ್ದಂಥ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮಗಾಗಿ ಹಾಡುಗಳನ್ನು ಪ್ರಸಾರ ಮಾಡಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ ಕೇಳ್ತಾರಿ. ಇದು FM ರೈನ್ಬೋ, ಕನ್ನಡ ಕಾಮನಬೆಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಹಲೋ ಕರ್ನಾಟಕ, ಹಲೋ ಬೆಂಗಳೂರು ಅಂತ ಹೇಳ್ತಾ ನಿಮಗೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸಮಯ ಆಗಿದೆ 8:32:40. ಇಂದಿನ ಕಾರ್ಯಕ್ರಮದಲ್ಲಿ ಮಾಹಿತಿಗಳು, ಸೂಪರ್ ಹಿಟ್ ಗೀತೆಗಳು, ಹೆಲ್ತ್ ಟಿಪ್ಸ್ ಎಲ್ಲವೂ ಇರುತ್ತೆ. ತಪ್ಪದೆ ಟ್ಯೂನ್ ಮಾಡಿ ಇದು FM 9.3 ಕನ್ನಡ ಕಾಮನವೆಲ್ಲು. ಮಾನ್ಸೂನ್ ರಾಗ ಚಿತ್ರದಿಂದ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಅರವಿಂದ್ ವೇಣುಗೋಪಾಲ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಕೆ ಕಲ್ಯಾಣ್ ಅವರದಾಗಿದೆ, ಹಾಗೆ ಸಂಗೀತ ಸಂಯೋಜನೆ ಅನೂಪ್ ಸೇಡೆನ್.

ಸಮಯ 8:36 ಆಗಿದೆ. ಎಲ್ರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಕಾರ್ಯಕ್ರಮವನ್ನು ಶುರು ಮಾಡಿದ್ದಾಗಿದೆ. ನಾವು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ತುಂಬಾ ಹೋರಾಡ್ತಾ ಇರ್ತೀವಿ. ವಿಧ ವಿಧವಾದ ಹಣ್ಣನ್ನು ತಿಂತೀವಿ, ವಿಧ ವಿಧವಾದ ತರಕಾರಿಗಳನ್ನ ತಗೊಳ್ತೀವಿ, ಸೊಪ್ಪು ಹೀಗೆ ನಾನಾ ರೀತಿಯ ಒಳ್ಳೆಯ ಆರೋಗ್ಯಕರವಾದ ತರಕಾರಿ ಹಣ್ಣುಗಳನ್ನು ಸೇವಿಸ್ತಾ ಇರ್ತೀವಿ. ಕೆಲವೊಂದು ಹಣ್ಣುಗಳಂತೂ ಆರೋಗ್ಯಕ್ಕೆ ಅಮೃತ ಅಂತಲೇ ಹೇಳ್ಬೋದು. ಅದರಲ್ಲಿ ಅವಕಾಡೋ ಕೂಡ ಒಂದು. ಕೆಲವರು ಇದನ್ನು ಬಟರ್ಫ್ರೂಟ್ ಅಂತಾರೆ, ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತ ಕೂಡ ಕರೀತಾರೆ. ಜುಲೈ 31 ಅಂದರೆ ಇವತ್ತು ನಾವು ವರ್ಲ್ಡ್ ಅವಕಾಡೋ ಡೇ ಅಂತ ಆಚರಿಸ್ತೀವಿ. ಈ ಅವಕಾಡೋ ಎಲ್ಲೆಲ್ಲಿ ಬೆಳೀತಾರೆ ಗೊತ್ತಾ? ನಮ್ಮ ಕರ್ನಾಟಕದಲ್ಲಿ ಮಡಿಕೇರಿ, ಚಿಕ್ಕಮಗಳೂರು, ಕೊಡಗು ಹೀಗೆ ಹಾಗೆ ವಯನಾಡು ಈ ಭಾಗಗಳಲ್ಲಿ ನಾವು ಅವಕಾಡೋನ ಹೆಚ್ಚಾಗಿ ಕೃಷಿ ಮಾಡ್ತೀವಿ. ಹಾಗೆ ಇನ್ನು ಯಾವ್ಯಾವ ರೀತಿ ಈ ಅವಕಾಡೋನ ತಗೋಬೋದು, ಆದರೆ ಹಾಗೆ ಇದರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಎಲ್ಲವನ್ನ ತಿಳಿಸ್ಕೊಡ್ತೀನಿ ಇಂದಿನ ಕಾರ್ಯಕ್ರಮದಲ್ಲಿ. ಟ್ಯೂನಿನ್ ಆಗಿರಿ, ಇದು ಕನ್ನಡ ಕಾಮನಬೆಲ್ಲು. ಹಾಗೆ ನಿಮಗೇನಾದರೂ ಇದರ ಬಗ್ಗೆ ವಿಶೇಷ ಮಾಹಿತಿ ತಿಳಿದಿದ್ರೆ ಖಂಡಿತ ನಮಗೆ ಸಂದೇಶದ ಮೂಲಕ ತಿಳಿಸಿ. ನಮ್ಮ ನಂಬರ್ 9480901013, 9480901013. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬೆಲ್ಲು. ಲವ್ ಮೊಕ್ಟೇಲ್ ಚಿತ್ರದಿಂದ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ನಕುಲ್ ಅಭಯಂಕರ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ವಿ ರಾಘವೇಂದ್ರ ಅವರು, ಹಾಗೆ ಸಂಗೀತ ಸಂಯೋಜನೆ ರಘು ದೀಕ್ಷಿತ್.

ಪರಿಶುದ್ಧವಾದ ಪ್ರೀತಿ ಅಂದರೆ ಸಾಕಷ್ಟು ಸಿನಿಮಾಗಳನ್ನು ನಾವು ನೋಡಿದ್ವಿ. ಆದರೆ ಇತ್ತೀಚೆಗೆ ಬಂದಂತಹ ಲವ್ ಮಾಕ್ಟೇಲ್ ಸೀರೀಸ್ ಅಂತೂ ತುಂಬಾ ಅದ್ಭುತವಾಗಿದೆ. ಅದರ ಹಾಡುಗಳಂತೂ ಮತ್ತೆ ಮತ್ತೆ ಕೇಳಬೇಕು ಅನ್ನೋ ರೀತಿ ಇದೆ. ಪಿಕ್ಚರು ಅಷ್ಟೇ, ತುಂಬಾ ನವೀನ್ ಕೃಷ್ಣ ಆಗಿರ್ಬೋದು ಅಥವಾ ಮಿಲನ ಆಗಿರ್ಬೋದು, ತುಂಬಾ ಅದ್ಭುತವಾಗಿ ಅಭಿನಯವನ್ನು ಮಾಡಿದ್ದಾರೆ. ಹಾಗೆ ಪ್ರೀತಿ ಅಂದರೆ ಏನು ಅಂತ ನಮ್ಮ ಯುವ ಜನತೆಗೆ ತೋರಿಸುವಂತಹ ಒಂದು ಅದ್ಭುತವಾದ ಸಂದೇಶ ಇರುವಂತಹ ಚಿತ್ರವನ್ನು ತೆಗೆದಿದ್ದಾರೆ. ಕೆಲವೊಂದು ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ಅದ್ಭುತವಾದ ಮಾಹಿತಿ ಹಾಗೆ ಹಾಡುಗಳು ನಮಗೆ ಖುಷಿ ಕೊಟ್ಟಿದೆ ಅಂತ ಹೇಳಿ ಮೂಡಲು ವಿಠಲಪುರದ ಪದ್ಮ ಶ್ರೀಧರ್ ಹಾಗೆ ಪನಗಟ್ಟಿ ಅನಂತಕುಮಾರ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ತುಂಬಾ ಧನ್ಯವಾದಗಳು. ಹಾಗೆ ಹಲೋ ಕರ್ನಾಟಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಮಗೆ ಹಾಡುಗಳೆಲ್ಲ ತುಂಬ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡರು ಮಳವಳ್ಳಿ ಮಂಡ್ಯದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ಹಾಗೆ ಮಂಜುಳಾ ಮುನಿಯಪ್ಪ

ಅವರು ಕೂಡ ಮೈಸೂರು ರಸ್ತೆ ಬೆಂಗಳೂರಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಬ್ಬರು ಹಲೋ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಹೆಸರನ್ನು ಕಳಿಸಿಲ್ಲ, ಖಂಡಿತ ನಿಮ್ಮ ಹೆಸರಿನೊಂದಿಗೆ ನಮಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ಮತ್ತೊಬ್ಬರು ನಮಗಾಗಿ ಒಂದು ಸಹ ಸಾಂಗ್ ಪ್ರಸಾರ ಮಾಡಿ ಅಂತ ಹೇಳಿ ಹಿತೇಂದ್ರ ಅವರು ಅಸ್ಸಾಮಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಶುಭೋದಯ ನನ್ನ ನೆಚ್ಚಿನ ಆಕಾಶವಾಣಿಗೆ ಅಂತ ಹೇಳಿ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮಗೂ ಕೂಡ ಶುಭೋದಯ, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ. ಹಾಗೆ ನಾಗರತ್ನ ಅವರು ರಾಜಾಜಿನಗರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಡಲಿಗೆ ಮುಪ್ಪಿಲ್ಲ ಅಂತಹ ಸಾಲು ತುಂಬ ಅದ್ಭುತವಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದರೆ. ಹೌದು, ಸಾಹಿತ್ಯ ಅಂತೂ ತುಂಬಾ ಅದ್ಭುತವಾಗಿದೆ. ಮತ್ತೆ ಮತ್ತೆ ಕೇಳುವಂತಹ ಸಂಗೀತ ಹಾಗೂ ಸಾಹಿತ್ಯ ಅಂತ ಹೇಳ್ತಾ ಮತ್ತೊಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರೆ ಇದು ಎಫ್ಎಂ ರೈನ್ಬೋ ಕನ್ನಡ ಕಮನಬೆಲ್ಲು ಸಪ್ತಸಾಗರ ಚೇಲೋ ಸೈಡ್ ಬೀಚ್ ಚಿತ್ರದಿಂದ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಶ್ರೀಲಕ್ಷ್ಮಿ ಬೆಳ್ಮಣ್ಣ ಅವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಸಾಹಿತ್ಯವನ್ನು ನೀಡಿದ್ದಾರೆ ಸುವರ್ಣ ಶರ್ಮಾ ಅವರು. ಹಾಗೆ ಸಂಗೀತ ಸಂಯೋಜನೆ ಚರಣ್ ರಾಜ್.

ಅವಕಾಡೋ ಬಗ್ಗೆ ನಾನು ಹೇಳ್ತಾ ಇದ್ದೆ, ಇದರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೀವು ನನ್ನ ಕೇಳೋದಾದರೆ, ಇದರಿಂದ ನಮಗೆ ಹೆಲ್ತಿ ಫ್ಯಾಟ್ ಸಿಗುತ್ತೆ, ಫೈಬರ್, ಪೊಟ್ಯಾಷಿಯಂ, ಹಾಗೆ ವಿಟಮಿನ್ ಇ, ವಿಟಮಿನ್ ಕೆ, ವಿಟಮಿನ್ ಸಿ, ಹಾಗೆ ವಿಟಮಿನ್ B6 ಸಿಗುತ್ತೆ, ಮೆಗ್ನೀಷಿಯಂ, ಈ ಎಲ್ಲ ಪೋಷಕಾಂಶಗಳು ನಮಗೆ ಈ ಹಣ್ಣಿಂದ ಸಿಗುತ್ತೆ. ಹಾಗೆ ಈ ಹಣ್ಣು ಹೃದಯಕ್ಕೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಕೆಟ್ಟ ಕೊಲೆಸ್ಟ್ರಾಲನ್ನು ತೆಗೆದುಹಾಕಿ ನಮ್ಮ ದೇಹಕ್ಕೆ ಇದು ಶಕ್ತಿ

ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ಇದರಿಂದ ಡೈಜೆಷನ್ ಕೂಡ ನಮಗೆ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ನಮ್ಮ ಹೆಣ್ಮಕ್ಕಳಿಗೆ ಖುಷಿ ಕೊಡೋ ವಿಷಯ ಏನು ಗೊತ್ತಾ, ಸ್ಕಿನ್ಗೆ ಇದು ತುಂಬಾ ಒಳ್ಳೆಯದು, ಸ್ಕಿನ್ ಅಥವಾ ಹೇರ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಎಷ್ಟೊಂದು ಜನ ನೀವು ಸ್ಕಿನ್ ಕೇರ್ ಅಥವಾ ಹೇರ್ ಕೇರ್ ಮಾಡ್ತಾ ಇರಬೇಕಾದ್ರೆ ನೋಡ್ತಿರ್ಬೋದು, ಸ್ಕಿನ್ ಕೇರ್ ಹೇರ್ ಕೇರ್ ಪ್ರಾಡಕ್ಟ್ಸ್ನಲ್ಲಿ ಈ ಅವಕಾಡೋನ ಬಳಸಿರ್ತಾರೆ. ಹಾಗಾಗಿ ಅದರಲ್ಲಿ ಸಣ್ಣ ಪ್ರಮಾಣದಲ್ಲಿ ಬಳಸಿ ಅಷ್ಟು ನಮಗೆ ಸಹಾಯ ಆಗುತ್ತೆ. ಅಂದರೆ ಇನ್ನು ನೀವು ವಾರದಲ್ಲಿ ಒಂದು ಎರಡು ಸತಿ ಅವಕಾಡೋನ ತಿಂದರೆ ನಿಮ್ಗೆ ಎಷ್ಟು ಸಹಾಯ ಆಗ್ಬೋದು, ನಿಮ್ಮ ತ್ವಚೆ ಹಾಗೂ ನಿಮ್ಮ ಕೂದಲು ಎಷ್ಟು ಸುಂದರವಾಗಿ ಕಾಣಬಹುದು ಯೋಚನೆ ಮಾಡಿ ಹಾಗೆ ಇದನ್ನು ತಗೊಳ್ಳಿ ಅಂತ ಹೇಳ್ತಾ. ಮತ್ತು ಇದನ್ನು ಯಾವ್ಯಾವ ರೀತಿ ಸೇವಿಸ್ಬೋದು ಅಂತ ಕೇಳೋದಾದರೆ ಸ್ಯಾಂಡ್ವಿಚಲ್ಲಿ ನೀವು ತಿನ್ಬೋದು ಅಥವಾ ಸ್ಮೂತಿ ಮಾಡ್ಕೊಂಡು ಕುಡಿಬೋದು, ಸಲಾಡ್ ಜೊತೆ ತಿನ್ಬೋದು. ಹಾಗೆ ನಿಮಗೆ ಯಾವ ರೀತಿ ಈ ಹಣ್ಣು ಇಷ್ಟ ಆಗುತ್ತೋ ಆ ರೀತಿ ತಿನ್ಬೋದು ಅಂತ ಹೇಳ್ತಾ ಟ್ಯೂನಿನಾಗಿರಿ. ಇದು FM ರೈನ್ಬೋ ಕನ್ನಡ ಕವನಬಿಲ್ಲು. ಮತ್ತೊಂದು ಸೊಗಸಾದ ಗೀತೆ ರತ್ನನ್ ಪ್ರಪಂಚ ಚಿತ್ರದಿಂದ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ. ಇದನ್ನು ಹಾಡಿದ್ದಾರೆ ಅಜನೀಶ್ ಲೋಕನಾಥ್ ಅವರು, ಹಾಗೆ ಸಂಜಿತ್ ಹೆಗಡೆಯವರು. ಸಾಹಿತ್ಯವನ್ನು ನೀಡಿದ್ದಾರೆ ರೋಹಿತ್ ಪಡ್ಕಿಯವರು, ಹಾಗೆ ಸಂಗೀತ ಸಂಯೋಜನೆ ಅಜನೀಶ್ ಲೋಕನಾಥ್.

ಸಮಯವಾಗಿದೆ 8:55. ಅವಕಾಡೋ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕೆಲವರಿಗೆ ಒಂದೊಂದು ಡೌಟ್ ಇರುತ್ತೆ. ಇವಾಗ ನನಗೇನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ, ಅಂದರೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಸಣ್ಣ ಏರುಪೇರು ಇದ್ದರೆ ನಾವು ಇದನ್ನು ಸೇವಿಸ್ಬೋದಾ ಅಂತ. ಅದೇ ಕ್ವಶನನ್ನು ಕೇಳಿ ನಮಗೆ ಚಿತ್ರದುರ್ಗದಿಂದ ನಾಗರಾಜ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ, ಅನುಮಾನ ಇದ್ದಲ್ಲಿ ಯಾವುದೇ ರೀತಿ ಅನುಮಾನ ಇಟ್ಕೊಂಡು ಕೆಲಸಗಳನ್ನು ಮಾಡೋದು ಬೇಡ. ನಮ್ಮ ಫ್ಯಾಮಿಲಿ ಡಾಕ್ಟರ್, ಅಂದರೆ ಯಾರಿದ್ದಾರೆ ಡಾಕ್ಟರ್, ಅವರನ್ನು ಕನ್ಸಲ್ಟ್ ಮಾಡಿ ನಂತರ ಅವರ ಸಲಹೆ ಪಡ್ಕೊಂಡು ಮುಂದುವರೆಯಿರಿ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಮತ್ತೊಬ್ಬರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಲೋ ಕರ್ನಾಟಕ, ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಹಾಡುಗಳೆಲ್ಲ ನನಗೆ ಇಷ್ಟ ಆಯಿತು ಅಂತ ಹೇಳಿ ದೀಕ್ಷಿತ್, ಕೃಪಾ, ಸೋನು, ಭವ್ಯ ಅವರೆಲ್ಲರೂ ಚಳ್ಳಕೆರೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವೆರಿ ವೆರಿ ಗುಡ್ ಮಾರ್ನಿಂಗ್ ಆಕಾಶವಾಣಿ ಅಂತ ಹೇಳಿ ಆನಂದ್ ಅವರು ಕೊಪ್ಪಳಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೇಳುಗರೆಲ್ಲರಿಗೂ ಶುಭೋದಯ, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಕೇಳ್ತಾರೆ. ಇದು ಎಫ್ಎಂ ರೈನ್ಬೋ ಕನ್ನಡ ಕವನಬೆಲ್ಲು, ಮತ್ತೊಂದು ಸೊಗಸಾದ ಗೀತೆ. ಕಾರ್ಯಕ್ರಮನ ಮುಗಿಸುವ ಸಮಯನೇ ಆಗೋಯ್ತು ನೋಡಿ, 8:56:05 ಆಗಿದೆ. ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಹಾಡುಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಯಿತು. ಹೇಗೆ ಅಂದರೆ ನಿಮ್ಮ ಸಂದೇಶದ ಮೂಲಕ ನೀವುಗಳೇ ತಿಳಿಸಿದ್ದೀರಾ ಹಾಡುಗಳೆಲ್ಲ ಖುಷಿ ಕೊಟ್ಟಿದೆ ಅಂತ. ಅದೇ ಖುಷಿಯಲ್ಲಿ ನಾನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಖತ್ ಸಾಂಗ್ಸ್ನಲ್ಲಿ ನಿಮ್ಮನ್ನ ಭೇಟಿಯಾಗೋಣ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಬಡವ ರಾಸ್ಕಲ್ ಚಿತ್ರದಿಂದ ಕೇಳ್ತಾರೆ. ಇದು ಎಫ್ಎಂ ರೈನ್ಬೋ ಕನ್ನಡ ಕಮನಬೆಲ್ಲು.

0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
3: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
2: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
3: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
2: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸಮಯ 9:03 ಆಗಿದೆ. ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಸಖತ್ ಸಾಂಗ್ಸ್ಗೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜಿ ಪ್ರಿಯಾಂಕಾ. ನಿಮಗಿಷ್ಟವಾದ ನಿಮ್ಮ ಫೇವ್ರೆಟ್ ಸಾಂಗ್ನ ಕೇಳಬೇಕು ಅಂತ ನಿಮಗೆ ಮನಸ್ಸಾಗ್ತಿದ್ರೆ ಖಂಡಿತ ಅದಕ್ಕೆ ನಿಮಗೆ ಏನು ಮಾಡಬೇಕು ಅಂತ ಗೊತ್ತೇ ಇದೆ. ಮೊಬೈಲ್ನ ಕೈಗೆ ತಗೊಂಡು ನಿಮ್ಮ ನೆಚ್ಚಿನ ಗೀತೆ ಹಾಗೂ ನಿಮ್ಮ ಹೆಸರಿನೊಂದಿಗೆ ನಮಗೆ ಸಂದೇಶವನ್ನು ಕಳಿಸಿ. ನಮ್ಮ ನಂಬರ್ 9408091013, 9480901013. ಕೇಳ್ತಾರಿ, ಇದು ಕನ್ನಡ ಕವನವಿಲ್ಲು. ನಿಮ್ಮದೇ ನೆಚ್ಚಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳ್ತಾರಿ, ತಪ್ಪದೇ ಟ್ಯೂನ್ ಆಗಿರಿ, ಇದು ಕನ್ನಡ ಕವನವಿಲ್ಲು.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:13:59. ಯಾರೆಲ್ಲ ತಮ್ಮ ಫೇವ್ರೆಟ್ ಸಾಂಗ್ನ ಹಾಕಿ ಅಂತ ನಮಗೆ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಶುಭೋದಯ, ಕಾಮನವೆಲ್ಲೂ ವೆಲ್ಕಮ್ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಶೈಲಾ ರಾಜೇಶ್ ಇವರು ಶಿರಾ ಇಂದ ನಮಗೆ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ನಮಸ್ತೆ, ಶುಭೋದಯಗಳು, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಶ್ರೀಧರ್ ಪನಗಟ್ಟಿ, ಅನಂತಕುಮಾರ್ ಅವರು, ಪದ್ಮ ಹಾಗೆ ಇವರೆಲ್ಲರೂ ನಮಗೆ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಮತ್ತೊಬ್ಬರು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡರು ಮಂಡ್ಯ ಮಳವಳ್ಳಿಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶುಭೋದಯ ನಿರೂಪಕರಿಗೆ ಅಂತ ಹೇಳಿ ಗಂಗಾವತಿಯಿಂದ ಚಂದ್ರಶೇಖರ್ ಚಂದ್ರಶೇಖರ್ ಅವರು ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಬ್ಬರು ಸುಧಾ ಜಯಶ್ರೀ ಸುನಿಲ್ ಅವರು ರಾಜಾಜಿನಗರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಬ್ಬರು ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಮಡಿಕಲ್ ಕೃಪಾ ಉಮೇಶ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾಗರತ್ನ ಅವರು ರಾಜಾಜಿನಗರಿಂದ ನಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡಿ ಮೇಡಮ್ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಶಂಕರ್ ಜಗ್ಲಿ ಅವರು ಕೂಡ ರಾಯಚೂರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಜಯಲಕ್ಷ್ಮಿ ಅವರು, ನಾಗೇಶ್ ಕುಮಾರ್ ಇವರು ಚಂದಾಪುರದಿಂದ ಬೆಳಗಿನ ಶುಭೋದಯಗಳು ಅಂತ ಹೇಳಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಮಧುಮಾಲತಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸೌರ ಹರಿಕುಮಾರ್ ಅವರು ಬೆಂಗಳೂರಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಪುಟ್ಟರಾಜ್ ಅವರು ಕೂಡ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ಕಾಮನ್ವೆಲ್ಲು ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಪದ್ಮಜ ಶರತ್ ಬಿಡೆ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಸುಪ್ರೀತಾ ಅವರು, ಶ್ರೀನಿವಾಸ್ ಇವರೆಲ್ಲರೂ ಕೋಣನಗುಂಟೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಎನ್ ಜಿ ಬಸವರಾಜ್ ಅವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ ಅವರ ನೆಚ್ಚಿನ ಗೀತೆಗಾಗಿ. ಇನ್ನೂ ಸಾಕಷ್ಟು ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದೆ. ನಿಮ್ಮ ನೆಚ್ಚಿನ ಗೀತೆಗಳೇ ಇಲ್ಲಿ ಪ್ರಸಾರ ಆಗುತ್ತೆ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕವನಬಿಲ್ಲು. ನಿಮ್ಮದೇ ಗೀತೆ ಮತ್ತೊಂದು SPB ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ತಪ್ಪದೆ ಟ್ಯೂನ್ ಮಾಡಿ. ಇದು ಕನ್ನಡ ಕವನಬಿಲ್ಲು.

ಸಮಯ ಆಗಿದೆ 9:26. ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳೋದಕ್ಕೆ ನಮಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ನಮಗೆ ನಾಡು ಎಷ್ಟು ಮುಖ್ಯನೋ ಕಾಡು ಕೂಡ ಅಷ್ಟೇ ಮುಖ್ಯ. ಮುಖ್ಯವಾಗಿ ಕಾಡುಗಳು ಅಂದರೆ ನಮ್ಮ ಭೂಮಿಯ ಶ್ವಾಸಕೋಶ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ನಮಗೆ ಏನು ಬೇಕು, ಉಸಿರಾಡೋದಕ್ಕೆ ಆಕ್ಸಿಜನ್ ಬೇಕೇ ಬೇಕು. ನಮಗೆ ಕೋಟ್ಯಾಂತರ ವನ್ಯ ಜೀವಿಗಳಿಗೆ ಆಕ್ಸಿಜನ್ ಹಾಗೆ ಆಶ್ರಯವನ್ನು ನೀಡುತ್ತೆ ಈ ನಮ್ಮ ಕಾಡು. ಹಾಗೆ ಎಷ್ಟೋ ನದಿಗಳ ಉಗಮ ಸ್ಥಾನ ಕೂಡ ಆಗಿದೆ ಈ ಕಾಡುಗಳು. ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನೋ ಸ್ಲೋಗನ್ ನಾವು ಕೇಳ್ತಾನೆ ಇರ್ತೀವಿ. ಹಾಗಾಗಿ ಕಾಡನ್ನು ಕಾಪಾಡಿಕೊಳ್ಳುವಂಥದ್ದು ನಮ್ಮ ಮುಖ್ಯ ಕರ್ತವ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಂಥ ಕಾಡುಗಳನ್ನು ಕಾಪಾಡುವಂಥ ಅರಣ್ಯಾಧಿಕಾರಿಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ವರ್ಲ್ಡ್ಸ್ ರೇಂಜರ್ಸ್ ಡೇ ಅಂತ ಕೂಡ ಸೆಲೆಬ್ರೇಟ್ ಮಾಡಿ ಗೌರವಪೂರ್ವಕ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸ್ತಾ ಕೇಳ್ತಾರೆ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ನಿಮ್ಮ ನೆಚ್ಚಿನ ಗೀತೆಗಳೇ ಪ್ರಸಾರ ಆಗ್ತಾ ಇದೆ ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ. ಮತ್ತೊಂದು ಗೀತೆ ನಿಮಗಾಗಿ ಮೂಡಿಬರುತ್ತದೆ, ತಪ್ಪದೇ ಟ್ಯೂನ್ ಮಾಡಿ. ಇದು ಕನ್ನಡ ಕಾಮನಬೆಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ, ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯೋ.
2: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
1: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ, ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ.
3: ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ, ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ.
1: ಸೈಕಲ್ ಇತ್ಯಾದಿ

ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:34:38. ಯಾರೆಲ್ಲ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ಸಾಕಷ್ಟು ಸಂದೇಶಗಳು ನನ್ನ ಬಂದು ತಲುಪಿದೆ. ನವೀನ್ ಕಾವ್ಯ ಅವರು ವಿವರ್ಸ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಬಸವರಾಜ್ ಅವರು, ಕವಿತಾ ಅವರು ಬೆಳಗಾವಿಯಿಂದ ನಮಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಹಾಡನ್ನು ಪ್ರಸಾರ ಮಾಡಿ ಅಂತ. ಹಾಗೆ ಆಶಾ ಅವರು, ನಯನಾ ಅವರು ಕೂಡ ಸಂದೇಶವನ್ನು ಕಳಿಸಿ ಹಾಡನ್ನು ಪ್ರಸಾರ ಮಾಡೋದಕ್ಕೆ ಕೇಳಿದ್ದಾರೆ. ಹಾಗೆ ಕಡಗಂಜಿಯಿಂದ ಧರ್ಮಣ್ಣ ದನಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾರದಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಹಾಗೆ ವೆರಿ ವೆರಿ ಗುಡ್ ಮಾರ್ನಿಂಗ್ ಎಫ್ ಎಂ ರೇಡಿಯೋ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಾಗರತ್ನ ಅವರು ಕೊಪ್ಪಳದಿಂದ, ಮತ್ತೊಬ್ಬರು ವೆರಿ ವೆರಿ ಗುಡ್ ಮಾರ್ನಿಂಗ್ ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ. ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು ಬಿ ಟಿ ಎಂ ಲೇಔಟಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ ಮೇಡಮ್, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ, ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಬಳ್ಳಾರಿಯಿಂದ. ಖಂಡಿತ ಪ್ರಸಾರ ಮಾಡೋಣ. ಹಾಗಾಗಿ ಮತ್ತೊಬ್ಬರು ಗುಡ್ ಮಾರ್ನಿಂಗ್ ನನಗಾಗಿ ನನ್ನ ಫೇವ್ರೆಟ್ ಸಾಂಗ್ ಇದ ಪ್ರಸಾರ ಮಾಡಿದ್ದ ಷಣ್ಮುಖ ಅವರು ಹಳೆ ಪಾತಿ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಪ್ರತಿಮಾ ಶ್ರೀರಾಮ್ ಅವರು ವಿದ್ಯಾರಣ್ಯಪುರಂ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ ಮೇಡಮ್. ತಪ್ಪದೇ ಟ್ಯೂನ್ ಇನ್ ಆಗಿರಿ ನೀವು ನಿಮ್ಮ ಹಾಡನ್ನು ಕೇಳಬೇಕು ಅಂದರೆ ಅಂತ ಹೇಳ್ತಾ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಮನ ಬೆಲ್ಲು. ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಈ ಗೀತೆ ನಿಮಗಾಗಿ ಮುಡಿಬಿಡ್ತಾ ಇದ್ರೆ ಕೇಳ್ತಾರೀ ಎಫ್ ಎಂ ರೈನ್ಬೋನ.

ಹಾವಿನ ದ್ವೇಷ ಹನ್ನೆರಡು ವರುಷ, ಹಾವಿನ ದ್ವೇಷ ಹನ್ನೆರಡು ವರುಷ, ನನ್ನ ರೋಷ ನೂರು ವರುಷ, ನನ್ನ ರೋಷ ನೂರು ವರುಷ, ಹಾವಿನ ದ್ವೇಷ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

ಚನ ಛಲದವನು ಈ ದುರ್ಗದ ಹುಲಿ ಇವನು ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನಂದ ರೋಷ.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:44:19 ಟ್ಯೂನ್ ಮಾಡಿದಿರಿ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಕಾಡಿನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕಾಡು ನಮ್ಮೆಲ್ಲರ ಸಂಪತ್ತು ಅಂತಾನೆ ಹೇಳ್ಬೋದು. ನಮ್ಮ ನಾಡು ಹಸಿರಾಗಿದ್ದಷ್ಟು, ಕಾಡು ಹಸಿರಾಗಿದ್ದಷ್ಟು ನಾವೆಲ್ಲ ಚೆನ್ನಾಗಿರ್ತೀವಿ. ಇಟ್ಸ್ ಆಲ್ ಕನೆಕ್ಟೆಡ್ ಅಲ್ವಾ. ಹಾಗೆ ಪ್ರಕೃತಿಯನ್ನು ಪ್ರೀತಿಸೋಣ, ಪರಿಸರವನ್ನು ಪ್ರೀತಿಸೋಣ, ಗೌರವಿಸೋಣ, ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಂದು ಸೊಗಸಾದ ಗೀತೆ, ನಿಮ್ಮದೇ ಗೀತೆ, ನೀವು ಕೇಳಿರುವ ಗೀತೆ ಪ್ರಸಾರ ಆಗ್ತಾ ಇದೆ. ಗಾಳಿ ಮಾತು ಚಿತ್ರದಿಂದ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳ್ತಾ ಇರಿ. ಹಾಗೆ ಇದಕ್ಕೆ ಸಾಹಿತ್ಯವನ್ನು ನೀಡಿದ್ದಾರೆ ಜಿ ಉದಯಶಂಕರ್ ಅವರು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

ಸಮಯ 9:49 45 ಸೆಕೆಂಡು. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಿ ತಮ್ಮ ನೆಚ್ಚಿನ ಗೀತೆಗಾಗಿ ಅಂತ ನೋಡೋದಾದ್ರಿ, ಸಾಕಷ್ಟು ಸಂದೇಶಗಳು ಬಂದಿದೆ. ಮತ್ತೊಬ್ಬರು ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ರವಿಯವರು ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ರೆ ತುಂಬಾ ಧನ್ಯವಾದಗಳು. ಹಾಗೆ ದೇವಾನಂದ್ ಇಟ್ಕಿಯವರು ಕೂಡ ಶಿವಮೊಗ್ಗ ಜಿಲ್ಲೆಯಿಂದ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆಯ ಮಾದನ ಹೆಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆಯವರು ಕೂಡ ತಮಗಾಗಿ ಒಂದು ಗೀತೆಯನ್ನು ಕೇಳಿ ಮೆಸೇಜ್ ಮಾಡಿದ್ದಾರೆ. ಚಂದ್ರಶೇಖರ್ ನಾಯಕರು ಜೀವನ್ ಭೀಮಾನಗರ ದಾವಣಗೆರೆಯಿಂದ ಕೂಡ ಸಂದೇಶವನ್ನು ಕಳಿಸಿ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆಯೇ ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಹಾಗೆ ಮಧುಮತಿ ಕರ್ಮಡಿಯವರು ಕೂಡ ನಮಗಾಗಿ ಗೀತೆಯನ್ನು ಪ್ರಸಾರ ಮಾಡಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಮಾಡೋಣ, ಹಾಗೆ ಶುಭ ಮುಂಜಾನೆ ನಮಗಾಗಿ ಗೀತೆಯನ್ನು ಪ್ರಸಾರ ಮಾಡಿ ಈ ಸಾಂಗ್ ಪ್ಲೇ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇರೋರು ಶ್ವೇತಾ, ಚಿನ್ಮಯಿ, ಸುಮಾ, ಮಹಂತೇಶ್ ಅವರೆಲ್ಲರೂ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಸಿಂಧನೂರು ಸುರೇಶ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪ್ರಶಾಂತಿ ಹೆಚ್ ಬಿ ಜಯರಾಮ್ ಅವರು ರಾಜಾಜಿನಗರಿಂದ ಸಂದೇಶವನ್ನು ಕಳಿಸಿ ತಮ್ಮ ಗೀತೆಯನ್ನು ಕೇಳಿದ್ದಾರೆ. ಹಾಗೆಯೇ ಶುಭೋದಯಗಳು ಮೇಡಮ್ ನಮಗಾಗಿ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಜಿಲ್ಲೆಯಿಂದ ಸಾಯಿ, ಪ್ರಿಯಾ, ಸುನೀತಾ, ಚಿನ್ನು, ಮಿನ್ನು ಇವರೆಲ್ಲರೂ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಬ್ಬರು ಶುಭೋದಯ ಕಾಮನಬೆಲ್ಲು ಅಂತ ಹೇಳಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿರೋರು ದೀಕ್ಷಿತ್, ಕೃಪಾ, ಸೋನು, ಭವ್ಯ ಇವರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಧೋಳದಿಂದ ನಮಗೆ ವಿಠಲ ಕಂಬಾರ ಅವರು, ಕೃಷ್ಣಾಬಾಯಿ, ಪ್ರಿಯಾಂಕಾ, ಪವನ, ಪಲ್ಲವಿ ಇವರೆಲ್ಲರೂ ತಮ್ಮ ಗೀತೆಯನ್ನು ಕೇಳಿದ್ದಾರೆ. ಹಾಗೆಯೇ ಮುಕುಂದ, ರೂಪ ಇವರೆಲ್ಲರೂ ನಮಗೆ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಮತ್ತೊಬ್ಬರು ನಮಗಾಗಿ ಗೀತೆಯನ್ನು ಹಾಕಿದ್ದ ಹೇಳಿರೋರು ರಮೇಶ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಚಿದಾನಂದ್ ಅವರು ಟಿ ಬಿ ಸರ್ಕಲ್ನಿಂದ ಹೊಸದುರ್ಗ ಇಂದ ಸಂದೇಶವನ್ನು ಕಳಿಸಿ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ತ್ಯಾಗರಾಜ್, ಅಂಬಿಕಾ, ನಿಶ್ಚಿತಾ ನಾಯಕ್, ಅರ್ಜುನ್ ನಾಯಕ್, ಸವಿತಾಬಾಯಿ ಇವರೆಲ್ಲರೂ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ನಮಗಾಗಿ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ವೆರಿ ವೆರಿ ಗುಡ್ ಮಾರ್ನಿಂಗ್, ನಮಸ್ತೆ, ಕಾಮನಬೆಲ್ಲು ನಮಗಾಗಿ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿರೋರು ಸುಧಾ ನಾಯಕ್ ಇವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದರೆ ಹಲೋ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಮತ್ತೊಬ್ಬರು ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅನಿಲ್ ಅವರು ಈ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ನಮಸ್ಕಾರ ಅಂತ ಹೇಳಿ ಶ್ವೇತಾ ಎಸ್ ಅವರು ಸುಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸತೀಶ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಎ ವಂಡರ್ಫುಲ್ ಸಾಂಗ್ಸ್ ಅಂತ ಹೇಳಿ ನಮಗೆ ಶ್ರೀನಾಥ್ ಅವರು ಕೂಡ ಸಂದೇಶವನ್ನು ಕಳಿಸಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ಸಂದೇಶವನ್ನು ಕಳಿಸಿದಿರಿ, ಹಾಗೆ ಯಾರೆಲ್ಲ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳ್ತಾ ಇದ್ದೀರಾ, ಖುಷಿ ಪಡ್ತಾ ಇದ್ದೀರಾ, ಹಾಗೆ ನನಗೂ ಕೂಡ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ನಿಮ್ಮದೇ ನೆಚ್ಚಿನ ಗೀತೆ ಮತ್ತೊಂದು ಗೀತೆ ಪ್ರೇಮಲೋಕ ಚಿತ್ರದಿಂದ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಿ ಹಾಗೆ ಎಸ್ ಜಾನಕಿಯವರು ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಸಾಹಿತ್ಯ ಹಾಗೂ ಸಂಗೀತ ಎರಡನ್ನೂ ಕೂಡ ಹಂಸಲೇಖ ಅವರೇ ಮಾಡಿದ್ದಾರೆ. ಕೇಳ್ತಾರೆ ಇದು FM ರೈನ್ಬೋ ಕನ್ನಡ ಕಮನಬೆಲ್ಲು.

ಟೈಮ್ ಆಗಿದೆ 9:04 ಸುಂದರ ವಿಚಾರ. ಕೊಡಲು ಏನೂ ಇಲ್ಲದಿದ್ದರೂ ಪರವಾಗಿಲ್ಲ, ಪ್ರೀತಿ ಮತ್ತು ಗೌರವವನ್ನು ನೀಡಿ, ಯಾಕಂದರೆ ಅವುಗಳೇ ಜೀವನದ ಅತ್ಯಂತ ದೊಡ್ಡ ಸಂಪತ್ತು. ಶುಭೋದಯಗಳು ಕಾಮನ ಬೆಳಗ್ಗೆ ಅಂತ ಹೇಳ್ತಾ ಕಲಬುರಗಿಯಿಂದ ರಾಧಾಕೃಷ್ಣ ಅವರು ನಮಗೆ ಸಂದೇಶವನ್ನು ಕಳಿಸಿದರೆ, ಕಾಡು ಉಳಿಸಿ ನಾಡು ಬೆಳೆಸಿ ಹಸಿರು ಜೀವನವಾಗಲಿ ನಮ್ಮದೊಂದು ಕೋರಿಕೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದರೆ, ತುಂಬ ಅದ್ಭುತವಾದಂತಹ ಸಂದೇಶ. ಹಾಗೆ ಬಸವರಾಜ್ ಅವರು ಕೂಡ ಗೋಕಾಕಿಂದ ಸಂದೇಶವನ್ನು ಕಳಿಸಿದರೆ, ಹಾಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಬೆಳಗಾವಿ ಜಿಲ್ಲೆಯಿಂದ ನಮಗೆ ಲಕ್ಷ್ಮಣ್ ಅವರು, ಹಾಗೆ ಪ್ರತೀಕ್, ಪ್ರಣವ್, ರಾಮ್, ತೇಜ್, ಪ್ರೇಕ್ಷಾ, ಶ್ರೀದೇವಿಯವರು ಇವರೆಲ್ಲರೂ ಸಂದೇಶವನ್ನು ಕಳಿಸಿದರು. ನಿಮ್ಮಗಳ ಸಂದೇಶ, ಗೀತೆಗಳು ಎಲ್ಲದರೊಟ್ಟಿಗೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಆಗಲೇ 10 ಆಗ್ತಾ ಬಂತು, ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಾಗಿದೆ. ಖುಷಿ ಖುಷಿಯಿಂದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ, ಆದರೆ ಕೆಲವೊಬ್ಬರಿಗೆ ಎಲ್ಲಿ ನಮ್ಮ ಹಾಡು ಬರಲೇ ಇಲ್ವಲ್ಲ ಅಂತ ಬೇಜಾರಾಗಿದೆ ನನಗೆ ಗೊತ್ತು. ಪ್ರತಿಯೊಂದು ದಿನವೂ ನಿಮಗಾಗಿ ನಿಮ್ಮ ಫೇವ್ರೆಟ್ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಮೆಸೇಜ್ ಮಾಡಿ ನಿಮ್ಮ ಹಾಡುಗಳನ್ನು ಕೇಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ತಪ್ಪದೇ ಟ್ಯೂನ್ ಮಾಡಿ, ಇದು FM Rainbow ಕನ್ನಡ ಕಾಮನ್ ಬೆಲ್ಲು.

0: ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸಿನಿ ಚಿಟಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯಾದ ಸ್ವಾಗತ. ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಇವತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜಿ ಪ್ರಿಯಾಂಕ. ಸಮಯ ಆಗಿದೆ 10:33 3:33 ಚೆನ್ನಾಗಿದೆಯಲ್ಲ ನಂಬರು. ನಿಮಗೆ ಗೊತ್ತಿರೋ ಹಾಗೆ ಸಿನಿ ಚಿಟಿ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ಕುರಿತಾದ ಮಾತುಕತೆ, ಸೊಗಸಾದ ಚಿತ್ರಗೀತೆಗಳು ಎಲ್ಲವೂ ಇರುತ್ತೆ. ಇಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ಸೊಗಸಾದ ಗೀತೆಗಳನ್ನು ಕೇಳ್ತಾ ಮಾತುಕತೆಯನ್ನು ಮಾಡ್ತಾ ಸಾಗೋಣ. ಸಿನಿ ಪ್ರಿಯರಿಗೆ ಎಲ್ಲ ಚಿತ್ರಗಳು ಇಷ್ಟ ಆಗುತ್ತೆ. ಅದರಲ್ಲೂ ಸಿನಿಮಾಗಳಲ್ಲಿ ಬರುವಂತಹ ಎಲ್ಲ ಅಂಶಗಳು, ಫೈಟ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಹಾಡುಗಳಂತೂ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಕ್ಲಾಸಿಕಲ್ ಟಚ್ ಇರೋ ಸಾಂಗ್ಗಳಾಗಿರ್ಬೋದು ಅಥವಾ ವೆಸ್ಟರ್ನ್ ರೀತಿ ಇರೋ ಸಾಂಗ್ಗಳಾಗಲೂ ಆಗಿರ್ಬೋದು. ಉದಾಹರಣೆಗೆ ಹೇಳಬೇಕು ಅಂದರೆ ಹೇಮಾವತಿ ಚಿತ್ರದ ಶಿವ ಶಿವ ಎಂದರೆ ಈ ಗೀತೆ ಎಸ್ ಜಾನಕಿ ಅಮ್ಮವರು ಹಾಡಿದ್ದಾರೆ. ಅವರು ಹೇಳ್ತಾರೆ ಒಂದು ಕಡೆ, ನನ್ನ ಜೀವಮಾನದಲ್ಲಿ ಅಂದರೆ ನನ್ನ ಜರ್ನಿಯಲ್ಲಿ ಸ್ವಲ್ಪ ಕಷ್ಟಕರವಾದ ಸಾಂಗ್ ಅಂದರೆ ಈ ಹಾಡು ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ಈ ಹಾಡನ್ನು ಸಂಗೀತ ನಿರ್ದೇಶನ ಮಾಡಿರುವವರು ಎಲ್ ವೈದ್ಯನಾಥ್ ಅವರು. ಅವರು ಈ ಹಾಡಿಗೆ 2 ರಾಗಗಳನ್ನು ಬಳಸಿದ್ದಾರೆ. ಹಾಡಬೇಕಾದ್ರೆ ಸ್ವಲ್ಪ ನನಗೆ ಇದು ಕಷ್ಟ ಅನ್ನಿಸ್ತು ಅಂತ ಹೇಳಿ ಒಂದು ಕಡೆ ಅವರು ಹೇಳ್ತಾರೆ. ಅಂತಹ ಗೀತೆ, ಇಂಥ ಕಷ್ಟಕರವಾದ ಗೀತೆ ಅಥವಾ ಇಂಥ ಕ್ಲಾಸಿಕಲ್ ಟಚ್ ಇರೋ ಗೀತೆಗಳನ್ನು ಕೇಳ್ತಾ ಇದ್ರೆ ತುಂಬ ಸೊಗಸಾಗಿರುತ್ತೆ. ಇಂಥದ್ದೇ ಗೀತೆ ನಿಮಗೂ ಕೇಳಬೇಕು ಅನಿಸಿದ್ರೆ ಖಂಡಿತ ನಮಗೆ ಮೆಸೇಜ್ ಮಾಡಿ. ನಮ್ಮ ನಂಬರ್ ಗೊತ್ತೇ ಇದೆಯಲ್ಲ, 9489901

ಮೂರು. ಹಾಗೆ ಅದೇ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಸ್ ಜಾನಕಿ ಅಮ್ಮವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದರೆ ಜಿ ಉದಯಶಂಕರ್ ಅವರು, ಹಾಗೆ ಸಂಗೀತ ಸಂಯೋಜನೆ ಇದೆ ಎಲ್ ವೈದ್ಯನಾಥನ್.

ಸಮಯ 10:12:22 ಕೇಳ್ತಾ ಇದ್ದೀರಾ. ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಇಂತಹ ಸೊಗಸಾದ ಗೀತೆ ಅಲ್ವಾ, ಎಸ್ ಜಾನಕಿ ಅಮ್ಮನವರು ಎಷ್ಟು ಸೊಗಸಾಗಿ ಹಾಡಿದ್ದಾರೆ. ಒಂದು ಕಡೆನೂ ನಮಗೆ ಎಲ್ಲೂ ಏನೂ ಇದನ್ನು ಕಾಣೋದಿಲ್ಲ, ಅಷ್ಟು ಸೊಗಸಾಗಿದೆ ಈ ಗೀತೆ. ಇಂಥದ್ದೇ ಗೀತೆಗಳನ್ನು ನೆನೆಸ್ಕೊಳ್ತಾ ಹೋದಾಗ ನಮ್ಮ ತಲೆಗೆ ಬರುವ ಮತ್ತೊಂದು ಗೀತೆ ಅಂತ ಅಂದರೆ ಅದು ಜೀವನ ಚೈತ್ರ ಚಿತ್ರದ ನಾದಮಯ ಈ ಗೀತೆ. ಈ ಗೀತೆನ ಕೇಳ್ತಾ ಇದ್ರೆ ಇಡೀ ಲೋಕನೇ ಸಂಗೀತಮಯವಾಗಿದೆ, ನಾದಮಯವಾಗಿದೆ ಅಂತ ಹೇಳ್ಬೋದು. ಆ ರೀತಿ ಕಾಣಿಸ್ತಾ ಹೋಗುತ್ತೆ ನಮಗೆ. ಹಿಂದೂಸ್ತಾನಿ ರಾಗದಲ್ಲಿ ಇರುವಂಥ ಈ ಗೀತೆ ಎಲ್ಲರನ್ನ ಮಂತ್ರಮುಗ್ಧವಾಗಿಸುವಂತೆ ಮಾಡುತ್ತೆ. ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಈ ಗೀತೆ. ಎಲ್ರಿಗೂ ಪ್ರಿಯವಾಗಿರುವಂತಹ ಗೀತೆ ಇದು. ಜಿ ಉದಯಶಂಕರ್ ಅವರು ಈ ಗೀತೆಗೆ ಸಾಹಿತ್ಯವನ್ನು ನೀಡಿದರೆ, ಹಾಗೆ ಉಪೇಂದ್ರ ಕುಮಾರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಇನ್ನೂ 100 ವರ್ಷ ಕಳೆದರೂ ಬಹುಶಃ ಈ ಗೀತೆ ಯಾರ ಮನಸ್ಸಿಂದನೂ ಹೋಗಲ್ಲ, ಅಷ್ಟು ಸೊಗಸಾದ ಗೀತೆ. ಇದನ್ನು ಕೇಳೋ ಟೈಮ್ ಆಗಿದೆ. ಕೇಳ್ತಾರೆ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು.

ಕೇಳಿದ್ರಿ ಅಲ್ವಾ ಗೀತೆನ ಎಷ್ಟು ಸೊಗಸಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಅದ್ಭುತವಾಗಿ ಈ ಹಾಡನ್ನು ಹಾಡಿದ್ದಾರೆ. ಅವರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ತಂದುಕೊಟ್ಟಂಥ ಗೀತೆ ಇದು. ಅಷ್ಟು ಸೊಗಸಾಗಿ ಅವರು ಈ ಹಾಡನ್ನು ಹಾಡಿದ್ದಾರೆ. ಇಂಥದ್ದೇ ಅದ್ಭುತ ಗೀತೆಗಳ ಪಯಣದಲ್ಲಿ ನಾವು ಮುಂದುವರಿಯೋದಾದರೆ ಮತ್ತೊಂದು ಗೀತೆ, ಮತ್ತೊಂದು ಚಿತ್ರ ಅಂದರೆ ಅದು ಅಮೃತವರ್ಷಿಣಿ ಚಿತ್ರ. ಈ ಚಿತ್ರ ಅಥವಾ ಈ ಗೀತೆಗಳು ಯಾರು ತಾನೇ ಇಷ್ಟ ಆಗಲ್ಲ ಹೇಳಿ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಇರುವಂಥ ಈ ಗೀತೆಗಳು ತುಂಬಾ ಅತ್ಯದ್ಭುತವಾಗಿ ಮೂಡಿಬಂದಿದೆ. ಅದರಲ್ಲೂ ಈ ಸುಂದರ ಬೆಳದಿಂಗಳ ಈ ಹಾಡಂತೂ ಕೇಳೋಕೇನೆ ತುಂಬ ಮಧುರವಾಗಿದೆ, ಹಾಗೆ ತುಂಬ ಕಷ್ಟಕರವಾಗಿಯೂ ಇದೆ. ನಾವು ಅನ್ಕೋತೀವಿ ಓ ಈಸಿ ಅಂತ ಅಂದ್ಕೊಂಡು ಹಾಡ್ತಾ ಇರ್ತೀವಿ, ಹಾಡ್ದಾಗಲೇ ಗೊತ್ತಾಗೋದು ಅದು ಎಷ್ಟು ಕಷ್ಟವಾಗಿದೆ ಈ ಸಾಂಗು, ಎಷ್ಟು ಲೀಲಾಜಲವಾಗಿ ನಮ್ಮ ಗಾಯಕ ಅಥವಾ ಗಾಯಕಿಯರು ಹಾಡಿ ಇದನ್ನು ಮುಗಿಸಿದ್ದಾರೆ ಅಂತ. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ಚಿತ್ರಾಮ್ಮ ಹಾಗೆ ಎಸ್ ಪಿ ಬಿ ಅವರು. ಇದನ್ನು ಕೂಡ ಹಾಗೆಯೇ ತುಂಬ ಲೀಲಾಜಲವಾಗಿ ಹಾಡಿ ಮುಗಿಸಿದ್ದಾರೆ. ಆದರೆ ಇದು ತುಂಬ ಕಷ್ಟಕರವಾದಂತಹ ಗೀತೆ. ದೇವ ಅವ್ರಿಗೆ ಈ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬರುತ್ತೆ. ಈ ಫಿಲ್ಮ್ಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅವರು, ಅವ್ರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬರುತ್ತೆ. ಅಷ್ಟು ಅದ್ಭುತವಾಗಿತ್ತು ಈ ಸಂಗೀತ ಹಾಗೂ ಸಾಹಿತ್ಯ. ಈ ಫಿಲ್ಮ್ ಬಂದು ಹತ್ತಿರ 30 ವರ್ಷ ಆದ್ರೂ ಕೂಡ ಇನ್ನೂ ಹಾಗೇ ಇದೆ ನಮ್ಮೆಲ್ಲರ ಮನಸ್ಸಿನಲ್ಲಿ. ಚಿತ್ರ ಕೂಡ ಹೌದು, ಹಾಗೆ ಚಿತ್ರಗೀತೆಗಳು ಕೂಡ ಹೌದು. ಇಂಥದ್ದೇ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇರುತ್ತೆ. ತಪ್ಪದೇ ಟ್ಯೂನ್ ಇನ್ ಆಗಿರಬೇಕು ನೀವು. ಯಾವುದಕ್ಕೆ? ಎಫ್ ಎಂ ರೈನ್ಬೋಗೆ ಅಂತ ಹೇಳ್ತಾ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಅಮೃತವರ್ಷಿಣಿ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಇರುವಂಥ ಗೀತೆ, ದೇವ ಅವರ ಸಂಗೀತ ಇದೆ.

ಸಮಯ ಆಗಿದೆ 10:32 ಟ್ಯೂನಿಂಗ್ ಆಗಿದ್ದೀರಿ. ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು. ಈಗ ಪ್ರಸಾರ ಆಗ್ತಿರೋ ಹಾಡುಗಳೆಲ್ಲ ಹೇಗಿದೆ ಅಂದರೆ, ನಾವು ಸಾಮಾನ್ಯವಾಗಿ ಈ ಹಾಡಿನ ಸಾಹಿತ್ಯ ತುಂಬ ಅದ್ಭುತವಾಗಿದೆ ಅಥವಾ ಸಂಗೀತ ಅದ್ಭುತವಾಗಿದೆ, ಅದೆಲ್ಲದಕ್ಕಿಂತ ಹಾಡಿದಾರಲ್ಲ ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ ಅಂತ ಒಂದನ್ನು ಹೇಳ್ತೀವಿ. ಇಲ್ಲಿರೋ ಹಾಡುಗಳನ್ನು ನೋಡ್ತಾ ಇದ್ರೆ ಯಾವುದನ್ನು ಹೇಳೋದು? ಸಂಗೀತ ಚೆನ್ನಾಗಿದೆಯೋ, ಸಾಹಿತ್ಯ ಚೆನ್ನಾಗಿದೆಯೋ, ಅಥವಾ ಹಾಡಿರೋರು ಚೆನ್ನಾಗಿ ಹಾಡಿದಾರೋ ಹೇಳಿ ನೋಡೋಣ. ಖಂಡಿತ ಆಗಲ್ಲ ಅಲ್ಲ, ಎಲ್ಲನೂ ಒಂದಕ್ಕೊಂದು ಬರೆದು ಹೋದ ಹಾಗೆ ಇಲ್ಲಿ ಬಂದಿದೆ. ನಾನು ಹೇಳಿದ್ದು ಕರೆಕ್ಟ್ ತಾನೇ? ನಿಮಗೂ ಹಾಗೆ ಅನ್ನಿಸ್ತಿದ್ರೆ ಖಂಡಿತ ನನಗೆ ಮೆಸೇಜ್ ಮಾಡಿ ಹೇಳಿ, ಹಿಂಗೆ ಅನ್ನಿಸ್ತಿದೆ ಮೇಡಮ್ ನಮಗೂ ಅಂತ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಸತೀಶ್ ಅವರು ಮೆಸೇಜ್ ಮಾಡಿದ್ದಾರೆ, ನಮಗೆ ಮಲೆಯ ಮಾರುತ ಚಿತ್ರದ ಗೀತೆಗಳಂದರೆ ತುಂಬ ಇಷ್ಟ, ಅದನ್ನು ಪ್ರಸಾರ ಮಾಡಿ ಅಂತ ಖಂಡಿತ ಮಾಡೋಣ. ಹಾಗೆ ಜಮಖಂಡಿಯಿಂದ ನಮಗೆ ವಿಶ್ವ ಇಮ್ಮಡಿಯವರು, ಗುಡ್ ಮಾರ್ನಿಂಗ್ ಮೇಡಮ್, ನಮಗೆ ನಾದಮಯ ಸಾಂಗ್ ತುಂಬಾ ಇಷ್ಟ, ಅದನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು, ತುಂಬ ಇಷ್ಟ ಆಯಿತು ಹಾಡು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ತುಂಬಾ ಧನ್ಯವಾದಗಳು ನಿಮಗೂ ಕೂಡ. ಹಾಗೆ ಮತ್ತೊಬ್ಬರು ನಮಗೆ ಪಲ್ಲವಿಯನ್ನು ಪಲ್ಲವಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ, ಖಂಡಿತ ಈಗ ತಾನೇ ನಿಮ್ಮ ಗೀತೆ ಪ್ರಸಾರ ಆಯಿತು. ಸವಿತಾ ಗಿರೀಶ್ ಇವರು ಸುಂದ್ರಕುಪ್ಪ ಇಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಆನಂದ್ ಅವರು ವೆರಿ ವೆರಿ ಗುಡ್ ಮಾರ್ನಿಂಗ್ ಮೇಡಮ್, ಹಾಡುಗಳನ್ನೆಲ್ಲ ಕೇಳ್ತಾ ಇದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ನಿಮಗೂ ಕೂಡ ಶುಭೋದಯಗಳು. ಹಾಗೆ ಗಣೇಶ್ ಅವರು ಸಾಗರದಿಂದ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳೆಲ್ಲ ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಸಂದೇಶವನ್ನು ಕಳಿಸ್ತಾ ಇದ್ದರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತದೆ ಅಂತ ಹೇಳಿ ಕಿಶನ್ ರೋಷನ್ ಶೋಭಾರಾಣಿ ಅವರು ಕೂಡ ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಂಗಾರದಂತಹ ಹಾಡುಗಳು ಮೇಡಮ್ ಅಂತ ಹೇಳಿ ಮೆಸೇಜನ್ನು ಮಾಡಿದ್ದಾರೆ. ನಾಗರತ್ನ ಅವರು ರಾಜಾಜಿನಗರಿಂದ ಹಿಮಾಲಯ ಪರ್ವತಕ್ಕೆ ಹೋಗಿ ಬಂದ ಆಯಿತು ಹಾಗೆ ನಾದಮಯ ಹಾಡು ಕೇಳಿ ಅಂತ, ಖಂಡಿತವಾಗ್ಲೂ ಹೌದು, ಅಷ್ಟು ಸೊಗಸಾಗಿ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗೆ ಶ್ವೇತಾ ಎಸ್ ಅವರು ಕೂಡ ಸುಳಿಯಾಂದ ಸಂದೇಶವನ್ನು ಕಳಿಸಿ ಹಾಡುಗಳೆಲ್ಲ ತುಂಬ ಅದ್ಭುತವಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮೇಡಮ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಇಂದ ಬಳ್ಳಾರಿಯಿಂದ ಮೆಸೇಜ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕವಿರತ್ನ ಕಾಳಿದಾಸ ಚಿತ್ರದಿಂದ ಮಾಣಿಕ್ಯ ವೀಣಾ ಈ ಹಾಡನ್ನು ಕೇಳಿದ್ದಾರೆ. ತುಂಬಾ ಅದ್ಭುತವಾದಂಥ ಗೀತೆ ಇದು, ಇದು ಎಷ್ಟು ಚೆನ್ನಾಗಿದೆ ಈ ಗೀತೆ ಅಂದರೆ, ಅಷ್ಟು ಸೊಗಸಾಗಿದೆ ಈ ಈ ಗೀತೆಗಳನ್ನು ಕೇಳ್ತಾ ಇದ್ರೆ ಬಹುಶಃ ಮೈಯೆಲ್ಲ ಜುಮ್ ಅನ್ಸುತ್ತೆ ಅಂತ ಅನ್ಸುತ್ತೆ, ನಿಮಗೇನನ್ಸುತ್ತೆ? ಹಾಗೆ ಕಾರ್ಯಕ್ರಮ ಸೂಪರ್ ಆಗಿದೆ ಅಂತ ಹೇಳಿ ಮತ್ತೊಬ್ಬರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ಚಿದಾನಂದ್ ಅವರು ಡಿ ಬಿ ಸರ್ಕಲ್ ಇಂದ. ಹಾಗೆ ನಮಗಾಗಿ ಜಗದೀಕ ವೀರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ

ಕಂಠಲಾಲ ಧ್ವನಿಯಲ್ಲಿರುವ ಈ ಗೀತೆ ತುಂಬಾ ಅದ್ಭುತವಾಗಿದೆ. ಹಾಗೆ ತುಂಬ ಕ್ಲಾಸಿಕಲ್ ಮ್ಯೂಸಿಕ್ ಇರುವಂತಹ ಗೀತೆ ಇದು, ಇದನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ರೆ ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿ ಅರುಣಾ ಮೈತ್ರಿ ಅವರು ಜಿ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಆಕಾಶವಾಣಿಯ ನಿಲಯದ ಎಲ್ಲರಿಗೂ ನಿರೂಪಕರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಗಂಗಾವತಿಯಿಂದ ಚಂದ್ರಶೇಖರ್ ಅವರು ನಮಗೆ ಸಂದೇಶವನ್ನು ಕಳಿಸಿದರೆ, ಹಾಗೆ ಅವರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಕವಿರತ್ನ ಕಾಳಿದ ಸಚಿತ್ರದ ಅವರು ಹಾಡನ್ನು ಅಷ್ಟೇ ಅಲ್ಲದೆ ಅದರ ರಾಗವನ್ನು ಕೂಡ ಹೇಳಿದ್ದಾರೆ. ಆ ಭೇರಿ ರಾಗದ ಕ್ಲಿಷ್ಟಕರ ಮಾಣಿಕ್ಯ ವೀಣ ಈ ಹಾಡನ್ನು ನಮಗೆ ಹಾಕಿ ಏನು ಕಲಾದೇವಿ ಸಾಕ್ಷಾತ್ ಎದ್ದು ಬಂದು ಹಾಡುವಂಥ ರೀತಿ ಇದೆ ಈ ಹಾಡು, ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶುಭೋದಯ ಸುಜಾತಾ ಎಸ್ ಅವರು, ಹಾಗೆ ಆರ್ ಗಣೇಶ್, ಲಿಖಿತಾ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಕ ಇವರು ಕೂಡ, ವಿಮರ್ಶ್ ಇವರು ಕೂಡ ಬೆಂಗಳೂರಿಂದ ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸೂಪರ್ ಸಾಂಗ್ಸ್ ಅಂತ ಹೇಳಿ ಶ್ರೀನಾಥ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಸ್ಕಾರ ಮೇಡಮ್ ಅಂತ ಹೇಳಿ ನನ್ನ ಹೆಸರು ವೀರೇಶ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹಾಡುಗಳೆಲ್ಲ ತುಂಬ ಇಷ್ಟ ಆಗಿದೆ, ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಎಲ್ಲ ಹಾಡುಗಳು ಕೂಡ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳೆಲ್ಲ ಚೆನ್ನಾಗಿದೆ ಅಂತ ಹೇಳಿ ನಮಗೆ ಪ್ರತಿಮಾ ಶ್ರೀರಾಮ್ ಇವರು ವಿದ್ಯಾರಣ್ಯಪುರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾರೆ. ಕೇಳ್ತಾ ಇರೋರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಹಾಡುಗಳೆಲ್ಲವೂ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ, ನೀವೇ ಕೇಳಿರುವ ಹಾಡು ತುಂಬಾ ಸೊಗಸಾದ ಹಾಡು ಅಂತ ಹೇಳ್ಬೋದು. ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಈ ಗೀತೆಯನ್ನು ಕೇಳ್ತಾ ಇದ್ರೆ ಮೈಯೆಲ್ಲ ಜುಮ್ ಅನ್ಸುತ್ತೆ ಅಂತ ಹೇಳ್ಸುತ್ತೆ. ನೀವೆಲ್ಲರೂ ಏನೂ ಡಿಸ್ಟರ್ಬೆನ್ಸ್ ಇಲ್ಲದೆ ಗೀತೆಯನ್ನು ಕೇಳಿ ಅಂತ ಹೇಳ್ತಾ ಟ್ಯೂನಿನ್ ಆಡಿಗಿರಿ ಈ ಗೀತೆಗೋಸ್ಕರ. ಇದು ಕನ್ನಡ ಕಾಮನಬಿಲ್ಲು.

ಟ್ಯೂನ್ ಮಾಡಿದಿರಿ, ಇದು FM 9 ಕನ್ನಡ ಕಾಮನಬಿಲ್ಲು. ಇಂತಹ ಸೊಗಸಾದ ಗೀತೆ ಅಲ್ವಾ. ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಅದ್ಭುತವಾಗಿ ಈ ಗೀತೆಯನ್ನು ಹಾಡಿದ್ದಾರೆ ಅಂದರೆ ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ. ನಿಜವಾಗ್ಲೂ ಈ ಮೂವಿಲಿ ಇರೋ ರೀತಿನೇ ಸಾಕ್ಷಾತ್ ಶಾರದೆ ಬಂದು ಅವರ ನಾಲ್ಗೆ ಮೇಲೆ ಇದನ್ನು ಹಾಕಿ ಅವರಿಂದ ಹಾಡಿಸಿದ್ಲು ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಹಾಡಿದ್ದಾರೆ. ಇಂತಹ ಅದ್ಭುತವಾದಂತಹ ಪ್ರತಿಭೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದ್ದಾರೆ ಅಂತ ಇದ್ರು ಅಂತ ಹೇಳೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ ಶಕುಂತಲಾ ಅವರು, ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಹೇಳ್ತಾ ಇರೋದು ನಿಜ, ಈ ಮ್ಯೂಸಿಕ್ ಎಲ್ಲ ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾ ಇದೆ, ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ನಿಸ್ತದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಾಣಿಕ್ಯ ವೀಣಾ ಈ ಸಾಂಗನ್ನು ಕೇಳಿ ತುಂಬ ಖುಷಿಯಾಯಿತು, ದೈವಿಕ ಭಾವನೆ ಬರ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಮಂಜುನಾಥ್ ಅವರು ಬಳ್ಳಾರಿಯಿಂದ. ಹಾಗೆ ನಮಗೆ ಶ್ರೀಮಂದ್ರನಾಥ ಚಿತ್ರದ ಓಂಕಾರ ದೀಪಂ ಈ ಹಾಡು ತುಂಬಾ ಇಷ್ಟ ಅಂತ ಹೇಳಿ ನವೀನ್ ಕಾವ್ಯ ಅವರು ವಿವರ್ಸ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಪಲ್ಲವಿ ಅನುಪಲ್ವಿ ಸಾಂಗ್ ಕೇಳಿ ತುಂಬಾ ಖುಷಿಯಾಯಿತು, ಇದು ಎಲ್ಲ ಫೇವ್ರೆಟ್ ಸಾಂಗ್ ಅಂತಲೇ ಅನಿಸುತ್ತೆ ಅಂತ ಹೇಳಿ ಚಿಕ್ಕಮಗಳೂರಿಂದ ಕುಸುಮ ಮುರಳಿದಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಓಲ್ಡ್ ಈಸ್ ಗೋಲ್ಡ್ ಅಂತ ಮತ್ತೆ ಮತ್ತೆ ಕೇಳಬೇಕು ಅನಿಸ್ತಿದೆ ಅಂತ ಅನುಷ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಹೇಳಿದ್ದು 100% ಕರೆಕ್ಟ್, ಓಲ್ಡ್ ಈಸ್ ಗೋಲ್ಡ್. ನೋಡಿ, ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಎಲ್ಲಿ 1 hour ಆಗಲೇ 3/4 ಗಂಟೆ ಆಗೇ ಹೋಯಿತು, ಇನ್ನು 1 hourಲ್ಲಿ ಇನ್ನು 1/2 ಗಂಟೆ ಬಾಕಿ ಇರೋದು ಅಂತ ನನಗೆ ಬೇಜಾರಾಗ್ತಾ ಇದೆ. ಹಾಗೆ ಜಿ ಎಸ್ ಪೂಜರಾಜ್ ಅವರು, ಸುಧಾ ಅವರು ನಮಗೆ ಚನ್ನನಗಿರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೇಳ್ತಾ ಇದ್ದೀವಿ ಹಾಡುಗಳನ್ನೆಲ್ಲ ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸೂಪರ್ ಸಾಂಗ್ಸ್ ಅಂತ ಹೇಳಿ ವೆಂಕಟೇಶ್ ಅವರು ಅಣಿಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ಎಲ್ಲರಿಗೂ ಈ ಹಾಡುಗಳೇ ಒಂದು ಈ ಮ್ಯೂಸಿಕ್ಕು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಕೇಳ್ದಾರಿ, ಇದು FM 9 ಕನ್ನಡ ಕಾಮನಬಿಲ್ಲು. ಜಗದೇ ಕವೀರ ಈ ಚಿತ್ರದಿಂದ ಘಂಟಸಾಲ ಅವರ ಧ್ವನಿಯಲ್ಲಿ ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರೆ, ಇದು ಕನ್ನಡ ಕಾಮನಬಿಲ್ಲು.

0: ಸಮಯಾಗಿದೆ 10:48:33 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕವನಬೆಲ್ಲು. ಗೀತೆಗಳನ್ನೆಲ್ಲ ಕೇಳಿ ಎಲ್ಲರಿಗೂ ಖುಷಿಯಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿ ಗೀತೆಗಳನ್ನು ಕೇಳ್ತಾ ಹೋದರೆ ಮತ್ತೊಂದು ಗೀತೆ ನಮಗೆ ನೆನಪಾಗುವಂಥದ್ದು, ಅದು ಸ್ವಲ್ಪ ಓಲ್ಡಲ್ಲ, ಇತ್ತೀಚಿನ ಗೀತೆ ಅಂತ ಹೇಳ್ಬೋದು. ಗಡಿಬಿಡಿ ಗಂಡ ಚಿತ್ರದ ಗೀತೆ ಅಂತ ಹೇಳಿದ್ರೆ ಇದು ಸಂಧ್ಯಾರಾಗದಲ್ಲಿ ಮೂಡಿ ಬಂದಂತಹ ಗೀತೆ. SPB ಅವರು ಲೀಲಾಜಾಲವಾಗಿ ಹಾಡಿದ್ದಾರೆ, ಅದರಲ್ಲೂ ಎರಡು ಧ್ವನಿಯಲ್ಲಿ ಹಾಡಿದ್ದಾರೆ. ಯಾವ ಗೀತೆ ನಿಮ್ಗಾಗಲೇ ಗೊತ್ತಾಗಿರುತ್ತೆ. ನೀನು ನೀನೇ ಇಲ್ಲಿ ನಾನು ನಾನೇ, ಈ ಹಾಡನ್ನು ಕೇಳ್ತಾ ಇದ್ರೆ ಎಷ್ಟೋ ಜನ ಸಂಗೀತ ಪ್ರೇಮಿಗಳಿಗೆ ಇನ್ನೂ ಕೂಡ ಮೈ ಜುಮ್ ಅನ್ಸತ್ತೆ. ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ನಮ್ಮ SPB ಅವರು. ಜಾಸ್ತಿ ಮಾತಾಡೋದು ಬೇಡ, ಆ ಹಾಡನ್ನು ಕೇಳ್ಕೊಂಬರೋಣವಾ? ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನವೆಲ್ಲು.
1: ಸುಭಾಷ್.

ಏನೇನಾಗಿದ್ರಿ, ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಮ್ಮ ಕೇಳುಗರೆಲ್ಲರಿಗೂ ಇವತ್ತಿನ ಫ್ರೈಡೇನ ಫ್ಯಾಂಟಾಸ್ಟಿಕ್ ಫ್ರೈಡೇ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಹಾಡುಗಳೆಲ್ಲ ತುಂಬ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಸಂದೇಶಗಳ ಕಡೆ ಮುಖ ಮಾಡಿ ನೋಡೋದಾದರೆ, ಆತ್ಮೀಯ ನಿರೂಪಕರೇ, ನಾನು ಚಂದ್ರಶೇಖರ್ ಅಂತ ಮೆಸೇಜ್ ಮಾಡ್ತಾ ಇರೋದು ಅಂತ ಹೇಳಿ, ಓಂ ಚಿತ್ರದ ಬ್ರಹ್ಮಾನಂದ ಓಂಕಾರ ಈ ಗೀತೆ ಅಶಾಂತ ಮನಸ್ಸಿಗೆ ಶಾಂತಿ ನೀಡುವ ದಿವ್ಯೌಷಧವಾಗಿದೆ. ಪ್ರಶಾಂತತೆ ಹಾಗೂ ಸನ್ಮಾರ್ಗದ ಸಂದೇಶ ಸಾರುವ ಈ ಆಧ್ಯಾತ್ಮಿಕ ಹಾಡು ನಮಗೆ ತುಂಬ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎಲ್ಲ ಗೀತೆಗಳು ಸೂಪರ್ ಮೇಡಮ್ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶಂಕರ್ ಅವರು ದೇವದುರ್ಗದಿಂದ, ಹಾಗೆ ನಂದಿನಿ, ಮಾಲತಿ, ಶ್ರೀಧರ್, ಶಶಿಧರ್ ಇವರು ಸಾಗರದಿಂದ ಎಲ್ಲ ಹಾಡುಗಳು ನಮಗೆ ಇಷ್ಟ ಆಯ್ತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶಿವಶಂಕರಿ ಹಾಡು ಗಂಟಸಲ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆ ನಮಗೆ ಇಷ್ಟ ಆಯ್ತು ಅಂತ ಹೇಳಿ ಹರೀಶ್ ಮಲ್ಲೇಶ್ವರ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ರಿ, ಯಾರೆಲ್ಲ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ಇಂದು ಸ್ಟುಡಿಯೋ ಇಂದ ಹೊರಡೋ ಸಮಯ ಆಗಿದೆ. ಹಾಗಾಗಿ ಎಲ್ಲರಿಗೂ ಹ್ಯಾವ್ ಎ ಗುಡ್ ಡೇ, ಹ್ಯಾವ್ ಎ ವೆರಿ ನೈಸ್ ವೀಕೆಂಡ್ ಅಂತ ಕೂಡ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸುಮಧುರ ಗೀತೆಗಳು 100% ಮನೋರಂಜನೆಗಾಗಿ ಸದಾ ಟ್ಯೂನಿನ್ ಆಗಿರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿದೆ 11:02. ಕೇಳ್ತಾ ಇದ್ದೀರಾ FM ರೇನ್ಬೋ 101.3 ಮೆಗಾಹರ್ಟ್ಸ್. ಇವತ್ತು ದ ಫೇಮಸ್ ಒನ್ ಆ್ಯಂಡ್ ಓನ್ಲಿ ರಫಿ ಸಾಬ್ ಅವರ 46th ಡೆತ್ ಡೇ, ಡೆತ್ ಆ್ಯನಿವರ್ಸರಿ ಅಂತ ಹೇಳಬೇಕು. ಸೊ ಅವರ ವಿಶೇಷವಾಗಿ ಒಂದಷ್ಟು ಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ಹಾಗೆ ನೀವು ಕೂಡ ನಿಮ್ಮಿಷ್ಟದ ಹಳೆಯ ಹಿಂದಿ ಗೀತೆಗಳನ್ನು ಕೇಳಬಹುದು. ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ರಿಕ್ವೆಸ್ಟ್ನ ನಮಗೆ ಕಳಿಸ್ಕೊಟ್ರೆ ನಾವು ಅದನ್ನು ಪ್ಲೇ ಮಾಡ್ತೀವಿ. ವಾಟ್ಸ್ಆ್ಯಪ್ ಮುಖಾಂತರ ಕಳಿಸ್ಬೇಕಾಗಿರುವಂತಹ ಫಾರ್ಮ್ಯಾಟ್ ನಿಮಗೆ ಗೊತ್ತಲ್ವಾ? ನಿಮ್ಮ ರಿಕ್ವೆಸ್ಟ್ ಸಾಂಗನ್ನು ಬರೆದ್ಬಿಟ್ಟು 9489091013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ರಿಕ್ವೆಸ್ಟ್ ಹರಿದು ಬರಲಿ ಅಂತ ಹೇಳ್ತಾ, ಮೊದಲನೇದಾಗಿ ಬರ್ತಾ ಇದೆ ಅವರದ್ದೇ ಧ್ವನಿಯಲ್ಲಿ ಒಂದು ಅದ್ಭುತವಾಗಿರುವಂತಹ ಗೀತೆ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ ಆಗಿದೆ 11:13. ಗಾನಗಂಧರ್ವ ಮೊಹಮ್ಮದ್ ರಫಿಯವರ ಧ್ವನಿ ಇಂದಿಗೂ ಕೋಟ್ಯಾಂತರ ಸಂಗೀತ ಪ್ರೇಮಿಗಳ ಹೃದಯದಲ್ಲಿ ಮುಳುಗ್ತಾ ಇರೋದಕ್ಕೆ ಇಂತಹ ಹಾಡುಗಳೇ ಸಾಕ್ಷಿ ಅಂತ ಅನ್ಸುತ್ತೆ. ಸಾಕಷ್ಟು ಜನ ಸ್ನೇಹಿತರು ನಮಗೆ ಸಂದೇಶವನ್ನ ಕಳಿಸಿದ್ದೀರಿ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ ದಿಲೀಪ್ ಕಲ್ಯಾಣ್ಕರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ, ಹಾಗೆ ನಂಬರ್ ಎಂಡಿಂಗ್ ವಿತ್ 58149 ಇವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರಿಂದ, ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರಿಂದ ಸಂದೇಶವನ್ನ ಕಳಿಸಿದ್ದಾರೆ, ಹಾಗೆ ರಾಜೇಂದ್ರ ಅವರು ಬನಶಂಕರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ರಘುನಾರಾಯಣ ಅವರು ಬೆಂಗಳೂರಿನಿಂದ, ಗಣೇಶ್ ಅವರು ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿಯಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ, ಹಾಗೆ ವೀರೇಶ್ ಅಗಸನಕಟ್ಟಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಬಸವರಾಜ್ ಕೊಳಕಿ ಅವರು ಗೋಕಾಕ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ, ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ಹರಿಕುಮಾರ್ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಸಂದೇಶ ಬಂದಿದೆ. ಮೊಹಮ್ಮದ್ ಅವರು ನಾಗರಹಾಳಿಂದ ರಾಯಚೂರಿಂದ ಸಂದೇಶವನ್ನ ಕಳಿಸಿದ್ದಾರೆ, ಶಾಂತಾರಾಮ್ ಹಲಸೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ, ಶುಭಾನ್ ಕೋರಿ ಅವರು ಹಂಪಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿಲ್ಲ, ನಂಬರ್ ಎಂಡಿಂಗ್ ವಿತ್ 62305 ಇವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಸಂದೇಶವನ್ನ ಕಳಿಸಿರುವಂತಹ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಸಾಕಷ್ಟು ಜನಕ್ಕೆ ಗೊತ್ತಿರುವಂತಹ ವಿಚಾರ ಅಂತ ಅನ್ಸುತ್ತೆ, ಮೊಹಮ್ಮದ್ ರಫಿ ಅವರ ನಿಜವಾದ ಅಡ್ಡ ಹೆಸರು ಫಿಕೋ ಅಥವಾ ವಿಕೋ ಅಂತ ಇತ್ತಂತೆ. ಬಾಲ್ಯದಲ್ಲಿ ಊರಿನ ಫಕೀರರು ಹಾಡ್ತಾ ಇದ್ದಂತಹ ಭಜನೆಗಳನ್ನ ಅನುಕರಿಸುತ್ತಾ ಅವರು ಹಾಡುವ ಒಂದು ಅಭ್ಯಾಸವನ್ನ ಆರಂಭಿಸುತ್ತಿದ್ರಂತೆ. ಅಲ್ಲಿಂದಲೇ ಅವರಿಗೆ ಸಂಗೀತದ ಮೇಲೆ ಹೆಚ್ಚು ಆಸಕ್ತಿ ಮತ್ತು ಸಂಗೀತದ ಪಯಣ ಕೂಡ ಅಲ್ಲಿಂದನೇ ಶುರುವಾಯಿತು. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಮತ್ತೊಂದು ಬ್ಯೂಟಿಫುಲ್ ಗೀತೆ, ಮೊಹಮ್ಮದ್ ರಫಿ ಹಾಗೆ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ.

0: ಸಮಯಾಗಿದೆ 11:28 ಕೇಳ್ತಾ ಇದ್ರ ಆಕಾಶವಾಣಿ ಬೆಂಗಳೂರು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ ಅನ್ನ ಆಪ್ಕಿ ಪಸಂದ್ ಕಾರ್ಯಕ್ರಮ ಸಾಕ್ತಾ ಇದೆ. ಮೊಹಮ್ಮದ್ ರಫಿ ಅವರು ಸುಮಾರು 7,000 ಹೆಚ್ಚು ಹಾಡುಗಳನ್ನ ವಿವಿಧ ಭಾಷೆಗಳಲ್ಲಿ 10 ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ ಅಂತ ಸಾಮಾನ್ಯವಾಗಿ ಹೇಳಲಾಗುತ್ತೆ. ಆದರೆ ನಿಖರವಾಗಿರುವಂತಹ ಸಂಖ್ಯೆ, ಅದ್ರ ಬಗ್ಗೆ ಡಿಬೇಟ್ಸ್ ಕೂಡ ಇದೆ. ರಫಿ ಅವರ ಹಾಡಿನ ರೆಕಾರ್ಡಿಂಗ್ಗೂ ಮುನ್ನ ಕತೆ ಮತ್ತೆ ಆ ಒಂದು ಪಾತ್ರದ ಭಾವನೆಯನ್ನ ತಿಳ್ಕೊಳ್ತಾ ಇದ್ರಂತೆ. ಆ ಭಾವನೆ ಹೇಗೆ ಮೂವ್ ಆಗುತ್ತೆ, ಆ ಪಾತ್ರ ಹೇಗೆ ರಿವಾಲ್ವ್ ಆಗುತ್ತೆ ಕತೆನಲ್ಲಿ ಅಂತ ತಿಳ್ಕೊಂಡು ಅದರ ನಂತರವೇ ಹಾಡನ್ನು ಹಾಡ್ತಾ ಇದ್ರಂತೆ. ಅದಕ್ಕೆ ಅವರ ಹಾಡುಗಳಲ್ಲಿ ಬಹುಶಃ ಅವರ ಹಾಡುಗಳು ಎಷ್ಟೊಂದು ಜೀವಂತವಾಗಿದೆ ಅಂತ ಅನ್ಸುತ್ತೆ. ಅವರು ಹಾಸ್ಯ ಆಗಿರ್ಬೋದು, ರೊಮ್ಯಾಂಟಿಕ್ ಸಾಂಗ್ಸ್ ಆಗಿರ್ಬೋದು, ದುಃಖ ಆಗಿರ್ಬೋದು, ಭಜನೆಗಳಾಗಿರ್ಬೋದು, ಕವಾಲಿಗಳಾಗಿರ್ಬೋದು, ದೇಶಭಕ್ತಿ ಗೀತೆಗಳಾಗಿರ್ಬೋದು, ಯಾವ ರೀತಿಯ ಹಾಡನ್ನಾದರೂ ಸಮನಾಗಿ ಆರಾಮಾಗಿ ಹಾಡ್ತಾ ಇದ್ದಿದ್ದಂತಹ ಅಪರೂಪದ ಗಾಯಕರು. ನಮಗೂ ಕೂಡ ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಿ. ಕಲ್ಲೂರು ಮಹದೇವ್ ಪ್ರಕಾಶ್ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 6235 ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ನಿಮ್ಮ ನೆಚ್ಚಿನ ರಿಕ್ವೆಸ್ಟ್ ಹಳೆಯ ಹಿಂದಿ ಚಿತ್ರ ಗೀತೆಗಳನ್ನು ಕೇಳಬೇಕು ಅಂತ ಅನಿಸಿದ್ರೆ ನೀವು ನಮಗೆ ಸಂದೇಶದ ಮುಖಾಂತರ ತಿಳಿಸ್ಕೊಡಬಹುದು. 9489801013 ಈ ಒಂದು ಸಂಖ್ಯೆಗೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಾಸುಕಿ ದೋಯಿ ಜೋಡೆ ಅವರು ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂದಿರೋದು ರಾಜಾರಾಮ್ ವಸುಧಾ ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆರ್ತಿ ಅವರು ಜಯನಗರ ಬೆಂಗಳೂರಿನಿಂದ, ಡಾಕ್ಟರ್ ಅನಂತಕುಮಾರ್ ಅವರು ಕಡಗು ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ವಿ ಹರಿಹರನ್ ಅವರು ವಿಜ್ಞಾನ ನಗರದಿಂದ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ನಿಮ್ಮ ರಿಕ್ವೆಸ್ಟ್ಗೆ ನಾವು ಕೂಡ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮದ ನಂತರ ಹಾಡುಗಳು ಮುಂದುವರಿಯುತ್ತೆ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ ಆಗಿದೆ 11:41 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಆಪ್ ಕಿ ಪಸಂದ್ ಕಾರ್ಯಕ್ರಮ ಸಾಗ್ತಾ ಇದೆ. ಮೊಹಮ್ಮದ್ ರಫಿ ಅವರ ಒಂದಷ್ಟು ಗೀತೆಗಳನ್ನು ಕೇಳ್ತಾ ಇದ್ವಿ. ರಫಿ ಅವರ ಧ್ವನಿ ಎಷ್ಟು ವೈವಿಧ್ಯಮಯವಾಗಿತ್ತು ಅಂತಂದರೆ, ಶಮಿ ಕಪೂರ್, ದಿಲೀಪ್ ಕುಮಾರ್, ದೇವಾನಂದ್ ಸೇರಿದಂತೆ ಅನೇಕ ನಟರಿಗೆ ತಕ್ಕಂತೆ ಅವರ ಧ್ವನಿಯ ಭಾವವನ್ನು ಬದಲಾಯಿಸಿ ಅವರು ಹಾಡನ್ನು ಹಾಡ್ತಾ ಇದ್ರಂತೆ. ಹಾಗೆ ಮೊಹಮ್ಮದ್ ರಫಿ ಅವರ ಸರಳತೆ ಎಲ್ಲರಿಗೂ ಕೂಡ ಮಾದರಿಯಾಗಿತ್ತು. ಹಲವಾರು ಸಂದರ್ಭಗಳಲ್ಲಿ ಹೊಸ ಸಂಗೀತ ನಿರ್ದೇಶಕರಿಗೆ ಅತೀ ಕಡಿಮೆ ಸಂಭಾವನೆಯಲ್ಲಿ ಅವರು ಹಾಡಿದ್ದಾರೆ ಅಥವಾ ಉಚಿತವಾಗಿಯೇ ಅವರು ಹಾಡನ್ನು ಹಾಡಿದ್ದಾರೆ. ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಿ ನಮಗೆ. ಸದಾಶಿವ ಅವರು ಹಲಗೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಬನಶಂಕರಿ ಸೆಕೆಂಡ್ ಸ್ಟೇಜ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಜೊತೆಗೆ ಮತ್ತೊಂದು ಸಂದೇಶ ಬಂದಿರೋದು ನುಂಕಪ್ಪ ಅವರು ಮೊಳಕಾಲ್ಮೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಮೋಹನ್ ನಳಿನ ಅವರು ಅರ್ಶಿನಕುಂಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ನಂಬರ್ ಎಂಡಿಂಗ್ ವಿತ್ 260011 ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂದಿರೋದು ನಂಬರ್ ಎಂಡಿಂಗ್ ವಿತ್ 72319 ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮಿಷ್ಟದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ನಿಮಗೂ ಕೂಡ ಯಾವುದಾದ್ರೂ ಗೀತೆಯನ್ನು ಕೇಳಬೇಕು, ಹಳೆಯ ಹಿಂದಿ ಗೀತೆಗಳನ್ನು ಕೇಳಬೇಕು ಅಂತಂದರೆ ನೀವು ನಮಗೆ ಸಂದೇಶವನ್ನು ಕಳಿಸ್ಬೋದು. 9480910013948091013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನೀವು ನಮಗೆ ಸಂದೇಶವನ್ನು ಕಳಿಸ್ಬೋದು ನಿಮ್ಮ ರಿಕ್ವೆಸ್ಟ್ಗಾಗಿ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ 2 ಬ್ಯಾಕ್ ಟು ಬ್ಯಾಕ್ ಮೊಹಮ್ಮದ್ ರಫಿ ಅವರ ಗೀತೆಗಳು.

ಸಮಯ ಆಗಿದೆ 11:57 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ ಮೊಹಮ್ಮದ್ ರಫಿ ಅವರು 1980 ಜುಲೈ 31 ಹೃದಯಾಘಾತದಿಂದ ನಿಧನರಾದರು. ಮುಂಬೈನಲ್ಲಿ ಆ ಒಂದು ಮಳೆಯ ನಡುವೆ ಕೂಡ ಸಾವಿರಾರು ಅಭಿಮಾನಿಗಳು ಅವರ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಿದರು. ಅವರಿಗೆ ಪದ್ಮಶ್ರೀ, ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, 6 ಫಿಲ್ಮ್ಫೇರ್ ಪ್ರಶಸ್ತಿಗಳು ಲಭಿಸಿದೆ. ಭಾರತದ ಖ್ಯಾತ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸೇರಿದಂತೆ ಅನೇಕ ಗಾಯಕರು ಮೊಹಮ್ಮದ್ ರಫಿಯವರನ್ನು ತಮ್ಮ ಸಂಗೀತದ ಪ್ರೇರಣೆಯಾಗಿ ಉಲ್ಲೇಖಿಸಿದ್ದಾರೆ. ಸ್ವರಗಳಿಗೆ ವಯಸ್ಸಿಲ್ಲ, ಸಂಗೀತಕ್ಕೆ ಗಡಿಯಿಲ್ಲ ಎಂಬುದನ್ನು ತಮ್ಮ ಹಾಡುಗಳ ಮೂಲಕ ಸಾಬೀತುಪಡಿಸಿ ಗಾನಗಂಧರ್ವ ಮೊಹಮ್ಮದ್ ರಫಿ ಅವರ ವಿಶೇಷ ಕಾರ್ಯಕ್ರಮ ಅವರ ಒಂದು ನೆನಪಿನಲ್ಲಿ ಸಾಕಷ್ಟು ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿದ್ರಿ. ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಎಲ್ಲರ ಹಾಡುಗಳು ತುಂಬ ರಿಕ್ವೆಸ್ಟ್ ಬಂದಿತ್ತು ನಮಗೆ ಈ ಒಂದು ಶೋಗೆ. ಎಲ್ಲರ ಹಾಡುಗಳನ್ನು ಪ್ಲೇ ಮಾಡುವಂತಹ ಪ್ರಯತ್ನ ಮಾಡಿದ್ದೀವಿ. ಯಾರ್ದೆಲ್ಲ ಹಾಡು ಪ್ರಸಾರ ಆಗಿಲ್ಲ ಅಂತಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪ್ರತಿದಿನವೂ ಕೂಡ ಆಪ್ಕಿ ಪಸಂದ್ ಕಾರ್ಯಕ್ರಮ ಮೂಡಿ ಬರುತ್ತೆ, ನೀವು ಅದರಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ರಿಕ್ವೆಸ್ಟ್ ಮಾಡ್ಬೋದು. ಹಾಗೆ ಸಂದೇಶ ಕಳಿಸಿದಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೆ ನಾನು ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಿಮ್ಮ ಜೊತೆಯಾದದ್ದು ನಾನು ಆರ್ ಜೆ ಚೈತ್ರಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸಮಯ 12 ಗಂಟೆ ಆಗ್ತಾ ಇದೆ. ಧಾರವಾಡ ಕೇಂದ್ರದ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಟೆಲಿ ಐಸಿಯು ವ್ಯವಸ್ಥೆಗಾಗಿ ಡಿಜಿಟಲೈಸ್ ಆಗಲಿವೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಈಗಾಗಲೇ 40 ಆಸ್ಪತ್ರೆಗಳಲ್ಲಿ ಡಿಜಿಟಲೈಸೇಷನ್ ಕಾರ್ಯ ಆರಂಭಗೊಂಡಿದೆ. ಉಳಿದ 180 ತಾಲೂಕು ಜಿಲ್ಲಾಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರಗಳಿಗೂ ವಿಸ್ತರಿಸಲಾಗುವುದು ಎಂದರು. ಇಂಟರ್ನೆಟ್, ಬ್ರಾಡ್ಬ್ಯಾಂಡ್ ಇತ್ಯಾದಿ ಮೂಲಸೌಕರ್ಯಕ್ಕಾಗಿ 40 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಈಗಾಗಲೇ 30 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಸಚಿವರು ಹೇಳಿದರು. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆಯಡಿ ಜಾಬ್ ಕಾರ್ಡ್ ಹೊಂದಿರುವ ಕೂಲಿ ಕಾರ್ಮಿಕರಿಗೆ ಒಂದು ಆರ್ಥಿಕ ವರ್ಷದಲ್ಲಿ 125 ದಿನಗಳ ಕೂಲಿ, ತನ್ಮೂಲಕ 47,750 ರೂಪಾಯಿ ದೊರೆಯಲಿದೆ ಎಂದು ಕೋಲಾರ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರವೀಣ್ ತಿಳಿಸಿದ್ದಾರೆ.

ಬಾಗೇವಾಡಿ ತಾಲೂಕು ಅಧಿಕಾರಿಗಳಿಗೆ ಬರ ಪರಿಸ್ಥಿತಿ ಎದುರಿಸಲು ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗ ಒದಗಿಸುವಂತೆ ಸೂಚಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಮೈಸೂರಿಗೆ ಆಗಮಿಸಲಿದ್ದಾರೆ. ನಗರದಲ್ಲಿ ಸಿದ್ಧತೆಗಳು ಅಂತಿಮ ಹಂತದಲ್ಲಿವೆ. ಪ್ರಧಾನಮಂತ್ರಿಯವರಿಗೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ನಿರ್ಮಿಸಿದ 1.5 ಅಡಿ ಎತ್ತರದ 8.5 ಕಿಲೋಗ್ರಾಂ ತೂಕದ ಸ್ವಾಮಿ ವಿವೇಕಾನಂದರ ಪ್ರತಿಮೆ ನೀಡಿ ಗೌರವಿಸಲಾಗುವುದು ಎಂದು ರಾಮಕೃಷ್ಣ ಆಶ್ರಮದ ಮುಕ್ತಿದಾನಂದ ಜಿ ಮಹಾರಾಜ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಸ್ವದೇಶಿ ದರ್ಶನ್ 2.0 ಯೋಜನೆಯಡಿ ಬೀದರ್ನನ್ನು ಪಾರಂಪರಿಕ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸಲು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಸಲ್ಲಿಸಿದ್ದ ಪ್ರಸ್ತಾವಕ್ಕೆ ಕಳೆದ ವರ್ಷ ಅನುಮೋದನೆ ನೀಡಲಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ರಾಜ್ಯಸಭೆಗೆ ತಿಳಿಸಿದ್ದಾರೆ. ರಾಜ್ಯಸಭಾ ಸದಸ್ಯ ಅಜಯ್ ಮಾಕನ್ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ, ಮಕ್ಕಳ ಮೇಲೆ ದೌರ್ಜನ್ಯ, ಜೀತ ವಲಸೆ ಕಾರ್ಮಿಕರ ಶೋಷಣೆ, ಬಾಲ್ಯ ವಿವಾಹ, ಮಾದಕ ವಸ್ತು ಸಾಗಣೆ ತೊಡೆದುಹಾಕಲು ದೇಶದಲ್ಲೇ ಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರ ಕ್ರಮಬದ್ಧ ಕಾರ್ಯವಿಧಾನ ಮಾರ್ಗಸೂಚಿ ಹೊರಡಿಸಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಜಿಲ್ಲಾ ಸಶಸ್ತ್ರ ಪೊಲೀಸ್ ಪಡೆ ಸಭಾಂಗಣದಲ್ಲಿ ಮಾನವ ಕಳ್ಳಸಾಗಣೆ ತಡೆ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಮಹಿಳೆಯರಿಗೆ ಕೆಲಸದ ಸ್ಥಳದಲ್ಲಿ ಸುರಕ್ಷಿತ ವಾತಾವರಣ ಕಲ್ಪಿಸುವುದು ಕಡ್ಡಾಯ. ಪ್ರತಿಯೊಂದು ಸಂಸ್ಥೆ ಆಂತರಿಕ ದೂರು ಸಮಿತಿ ರಚಿಸಿ ಮಹಿಳೆಯರ ದೂರುಗಳನ್ನು ಗೌಪ್ಯ ಹಾಗೂ ನ್ಯಾಯಯುತವಾಗಿ ಪರಿಶೀಲಿಸುವಂತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಸೂಚಿಸಿದರು. ಬಾಗಲಕೋಟೆ ಜಿಲ್ಲಾಡಳಿತ ಭವನದಲ್ಲಿ ಜರುಗಿದ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ 2013 ಕುರಿತ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೇಂದ್ರ ವಾರ್ತಾ ಶಾಖೆ ಚಾಮರಾಜನಗರ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ವಾರ್ತಾಲಾಪ ಕಾರ್ಯಾಗಾರ ಆಯೋಜಿಸಿತ್ತು. ಜಿಲ್ಲಾಧಿಕಾರಿ ಶ್ರೀರೂಪ ಕಾರ್ಯಾಗಾರ ಉದ್ಘಾಟಿಸಿದರು. ನಶೆಮುಕ್ತ ಭಾರತ ಅಭಿಯಾನದ ಕುರಿತು ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಶಶಿಧರ್, ಧರ್ತಿಯಾಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದ ಕುರಿತು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಭಿಂದ್ಯಾ ಪಾಲ್ಗೊಂಡು ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದರು. ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ನಾಡಿದ್ದು ಭಾನುವಾರದಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗಿದೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕಾವೇರಿ ಜಲಾನಯನ ಪ್ರದೇಶದ ಸಂಸದರು, ಶಾಸಕರಿಗೆ ಆಹ್ವಾನ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿಗೆ ರೈತರು ಹೆಸರು ನೋಂದಾಯಿಸಲು ಇಂದು ಕೊನೆ ದಿನವಾಗಿದೆ. ಕಚೇರಿ ಸಮಯ ಸಂಜೆ 5:30 ಬೆಳೆ ವಿಮೆ ನೋಂದಣಿ ಮಾಡಬಹುದು ಎಂದು ಕೃಷಿ ಇಲಾಖೆ ತಿಳಿಸಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಇದುವರೆಗೆ 20,40,392 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಸಮರ್ಪಕವಾಗಿ ನಿಭಾಯಿಸುತ್ತಿರುವ ಬೆಳಗಾವಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಭಿನಂದಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 PM.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನವಿಲುಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು. ನೆನಪಿನ ನವಿಲುಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲ್ಲಿನ ಆ ಕಾಲದ ದನಿಗಳು. ನೆನಪು

0: ಹನ್ನೆರಡು ಐದರಿಂದ ಒಂದು ಹತ್ತರವರೆಗೂ ಕೇಳಿ ನವಿಲುಗರಿ.
1: ನವಿಲುಗರಿ ಎಂದು ಎದೆಯೊಳಗೆ ಬಂದು ಕಚಗುಡಿಯ ಇಟ್ಟಂತಿದೆ.
2: ಸೋಮವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು.
1: ನಾ ಹಾಡದ ಹಾಡೊಂದನು ನಾಲಿಗೆಯು ತಾನಾಗೆ ನುಡಿದಂತಿದೆ.
2: ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನ ನಿಮಾತ್ರ
3: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
4: ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಸ್ಟುಡಿಯೋದಲ್ಲಿ ಈ ಹೊತ್ತಿನ ನಿಮ್ಮ ಜೊತೆಗೆ ಮಾತಿನ ಅತಿಥಿ ನಾನು ವಿಜಯಶ್ರೀ. ಸಮಯ ಸ್ಟುಡಿಯೋದಲ್ಲಿ ಕರೆಕ್ಟ್ ಆಗಿ ತೋರಿಸ್ತಾ ಇದೆ, 12:06:55. ಏನಿವತ್ತಿನ ಟಾಪಿಕ್? ಹೌದು, ನಾವು ಈ ಒನ್ ಅವರಲ್ಲಿ ಒಂದಿಷ್ಟು ಒಳ್ಳೆಯ ಹಾಡುಗಳನ್ನು ಪ್ಲೇಲಿಸ್ಟ್ ಅಲ್ಲಿ ಟ್ಯೂನ್ ಮಾಡಿರ್ತೀವಿ. ಹಾಗೆಯೇ ಕಂಟೆಂಟಲ್ಲಿ ಒಂದೇ ಕಂಟೆಂಟ್ ಒನ್ ಅವರ್ ನಾವು ಮಾತಾಡೋಲ್ಲ, ನಿಮಗೆ ಗೊತ್ತು. ಸಿಂಪಲ್ ಟಾಕ್ಸ್ ಆಫ್ ದ ಲೈಫ್, ಬಹಳ ಸರಳವಾದ ಸುಂದರವಾದ ಮಾತುಗಳನ್ನು ಆಡ್ತಾ ಹೋಗ್ತೀವಿ. ಇವತ್ತೊಂದು ಟೆಸ್ಟ್ ಕೊಡೋಣ ಅಂತ ನಿಮಗೆ. ಏನದು ಶ್ರೀ ಅಂತಂದಿರಾ? ಇಷ್ಟೊಂದು ಶೋ ಕೇಳಿದಿರಲ್ವಾ ನೀವು, ನಾನು ಮಾಡ್ತಾ ಇರೋವಾಗ ಈ ನವಿಲುಗರಿಯಲ್ಲಿ ನನ್ನ ಮಾತನ್ನು ಕೇಳ್ತಾ ಇದ್ರಿ ಅಲ್ವಾ? ಹೋಮ್ವರ್ಕು ಮಕ್ಕಳಿಗೆ ಮಾಡಿಸ್ತೀವಿ, ಎಷ್ಟು ಟೆನ್ಷನ್ನು, ಎಷ್ಟು ಬಾರಿ ರಿಪೀಟ್ ಮಾಡ್ತೀವಿ ಎಲ್ಲ ಗೊತ್ತು. ಬನ್ನಿ, ಇವತ್ತು ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಏನು ಅಂತೀರಾ? ಯಾಕೋ ಗೊತ್ತಿಲ್ಲ, ಬರುವಾಗಿ ಐಡಿಯಾ ಬಂತು. ಲಿಟ್ರಲಿ ಹೇಳ್ತೀನಿ, ನಿಜವಾಗ್ಲೂ ಪರೀಕ್ಷೆ ಮಾಡಬೇಕು ಅಂತಲ್ಲ. ನಿನ್ನೆವರೆಗೂ ನಾನು ಕಂಟೆಂಟ್ ಮಾಡುವಾಗ ಅಂದ್ಕೊಂಡಿರಲಿಲ್ಲ, ಬಟ್ ಇವತ್ತು ಅಂದ್ಕೊಂಡೆ. ನೋಡೋಣ ಎಷ್ಟು ಜನ ನೆನ್ಪಿಟ್ಕೊಂಡಿರ್ತಾರೆ ನಾವು ಮಾತಾಡೋದು, ಅಭಿಮಾನಿ ದೇವರುಗಳು ಅಂತ ಹೇಳಿ ಅಂತ. ನೀವು ವಾಟ್ಸಪ್ ಕಳಿಸೋದು ಗೊತ್ತಲ್ಲ, 9480901013 9480101013. ಈ ಒಂದಿಷ್ಟು ಶೋಗಳಲ್ಲಿ 10 ಟಾಪಿಕ್ ನಾನು ಬರ್ಕೊಂಡಿದ್ದೀನಿ. 10ರಲ್ಲಿ ಆವರೇಜ್ ಎಷ್ಟು ಉತ್ತರ ಕೊಡ್ತೀರಾ ನೋಡೋಣ. ನಾನು ಮಾತಾಡಿದ ಕಂಟೆಂಟ್ ಏನೇನು ಅಂತ ಟೈಟಲ್ ಹಾಕ್ತಾ ಹೋಗಿ. ಸದ್ಯಕ್ಕಂತೂ ಪ್ಲೇಲಿಸ್ಟಲ್ಲಿ ಹಾಡನ್ನು ನಾನು ಈಗಾಗಲೇ ಕ್ಯೂ ಮಾಡಾಗಿದೆ. ಬನ್ನಿ ಹೋಗೋಣ ಪ್ಲೇಲಿಸ್ಟ್ಗೆ. ವಾಪಸ್ ಕೇಳ್ತಾ ಇರಿ ನಿಮ್ಮ ಪ್ರೀತಿಯ, ನಮ್ಮ ಪ್ರೀತಿಯ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್.

ಸೂಪರ್ ಟ್ರ್ಯಾಕ್ ನ ಕೇಳ್ಕೊಂಡು ವಾಪಸ್ ಬರ್ತಾ ಇದ್ದೀವಿ ಮಾತಿಗೆ. ತುಂಬಾ ಸಿಂಪಲ್ ಆಗಿ ಒಂದು ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಹೋಮ್ ವರ್ಕ್ ಅಂತ ಬಂದ ತಕ್ಷಣ ಇಷ್ಟೊಂದು ಶೋನ ನವಿಲುಗರಿಯಲ್ಲಿ ನನ್ನ ಮಾತುಗಳನ್ನ ಕೇಳಿದ್ರಿ, ಸ್ಪೆಷಲಿ ನಾನು ಮಾತಾಡಿದಾಗ ಯಾವುದಾದ್ರೂ ಒಂದಿಷ್ಟು ಟಾಪಿಕ್ ಕಂಟೆಂಟ್ ನೆನಪಿದ್ರೆ ನೀವು ವಾಟ್ಸ್ಆ್ಯಪ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ ಅಂತ ನಾನು ಕೇಳ್ತಾ ಹೋಗ್ತೀನಿ ನಿಮ್ಮ ಉತ್ತರವನ್ನು. ಬಟ್ ಟೈಮ್ ಇದೆ, ನೋ ಪ್ರಾಬ್ಲಮ್, 12:35ರವರೆಗೂ ಕಾಯ್ತೀನಿ ನಿಮ್ಮ ಉತ್ತರಕ್ಕೆ. ಬನ್ನಿ, ಇವತ್ತಿನ ಮಾತಿನಲ್ಲಿ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಹೇಳ್ತೀನಿ. ಯಾವತ್ತೂ ಕೂಡ ಡಿಫೆನ್ಸ್, ರಕ್ಷಣಾ ವ್ಯವಸ್ಥೆಯ ಕೆಲವೊಂದಿಷ್ಟು ಏರಿಯಾಗಳು, ಕೆಲವೊಂದಿಷ್ಟು ಸಂಗತಿಗಳು ಏನಿರುತ್ತೆ ಅಂತಂದರೆ ಜನಸಾಮಾನ್ಯರಿಗೆ ಅದು ಏನು ಹೇಳ್ತೀವಿ ಅವೈಲಬಲ್ ಇರೋದಿಲ್ಲ. ಅದರ ಮಾಹಿತಿ ಆಯಿತು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿವರಗಳು ಕೂಡ ಜನಸಾಮಾನ್ಯರಿಗೆ ತುಂಬ ಡಿಟೇಲಿಂಗ್ ಆಗಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಆಫ್ಕೋರ್ಸ್ ಅದೆಲ್ಲ ಸೇಫ್ಟಿ ಪರ್ಪಸ್ಸಿಂದ ಕೂಡ ಮಾಡಿರ್ತಾರೆ. ಆದರೆ ಇವತ್ತು ನಾನು ನಿಮಗೆ ಹೇಳೋಕ್ಕೆ ಹೊರಟಿರೋದು ಏನು ಅಂತಂದರೆ, ಪೈಲಟ್ಗಳನ್ನು ನೋಡಿದಾಗ, ಸಿವಿಲ್ ಪೈಲಟ್ಗಳನ್ನು ಏರ್ಪೋರ್ಟಲ್ಲಿ ನೋಡಿದಾಗಲೇ ನಿಮಗೆ ಎಷ್ಟು ಖುಷಿಯಾಗುತ್ತೆ, ಏನೋ ಒಂಥರ ಗ್ಲ್ಯಾಮರಸ್ ಲೈಫು, ಏನೋ ಒಂಥರ ಗ್ಲ್ಯಾಮರಸ್ ಪ್ರೊಫೆಷನ್ ಅಂತ. ಆದರೆ ಅದರ ಹೊರತಾಗಿ ದೇಶಕ್ಕೆ ನೇವಿ ಇರಬಹುದು, ಆರ್ಮಿ ಇರಬಹುದು, ಅಥವಾ ಇಂಡಿಯನ್ ಏರ್ಫೋರ್ಸ್ ಇರಬಹುದು, ಇಲ್ಲಿ ಕೆಲಸ ಮಾಡುವಂತಹ ಪೈಲಟ್ಗಳು, ಸ್ಪೆಷಲಿ ವಾರ್ ಪೈಲಟ್ ಅಂತ ಏನಿರ್ತಾರಲ್ಲ, ಅವರಿಗಿರುವಂತಹ ಜವಾಬ್ದಾರಿ ಅಥವಾ ಅವರಿಗಿರುವಂತಹ ಆ ಎಲ್ಲ ಟ್ರೈನಿಂಗು, ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್. ಅಲ್ಲಿ ಇಲ್ಲಿ ಓದಿರ್ತೀವಿ, ಅದರ ಬಗ್ಗೆ ಕೇಳಿರ್ತೀವಿ, ಜನಸಾಮಾನ್ಯರಿಗೆ ಒಂದಿಷ್ಟು ಮಾಹಿತಿ ಮಾತ್ರ ಇರುತ್ತೆ. ಆಫ್ಕೋರ್ಸ್ ಸೆಕ್ಯೂರಿಟಿ ಸೇಫ್ಟಿ ದೃಷ್ಟಿಯಿಂದ ಅದ್ಯಾವುದು ಕೂಡ ರಿಲೀಸ್ ಮಾಡೋದಿಲ್ಲ ಅವರು. ಆದರೆ ಆರ್ಟಿಕಲ್ಗಳಲ್ಲಿ ಬಂದಾಗ ಅಥವಾ ಆನ್ ಸ್ಕ್ರೀನ್ ಅದನ್ನು ನೋಡಿದಾಗ ಖುಷಿ ಅನಿಸುತ್ತೆ. ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ನಾನು ನಿಮಗೆ ಹೇಳ್ತೀನಿ. ಬಟ್ ಪ್ಲೇಲಿಸ್ಟ್ಗೆ ವಾಪಸ್ ಹೋಗೋಣ. ಆಮೇಲೆ ನೀವು ಅಭಿಮಾನಿಗಳು ಒಂದು ಕಂಟೆಂಟ್ ಕೇಳಿದ್ರೆ ನನಗೆ ಅದನ್ನು ರಿಪೀಟ್ ಮಾಡೋದಕ್ಕೆ ಸಾಧ್ಯನಾ ಅಂತ. ಯಾವುದು? ಹೌದು, ಕತೆ ಹೇಳ್ತಾ ಹೇಳ್ತಾ ಚಿತ್ರದ ಹೆಸರು ಹೇಳ್ತಿರಲ್ಲ ಅದು ಅಂತ, ಅದು ಕೂಡ ಇದೆ. 12:30 ನಂತರ ನಾನು ತಗೊಂಡು ಬರ್ತೀನಿ ಆ ಕಂಟೆಂಟ್ನ. ರೆಡಿ ಇರಿ, ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತೀರಿ ಅಂತ ನಾನು ನೋಡ್ತೀನಿ. ಈಗ ಸದ್ಯಕ್ಕಂತೂ ಪ್ಲೇಲಿಸ್ಟ್ಗೆ. ಈ ಹೊತ್ತು ನಿಮ್ಮ ಜೊತೆಗೆ ಮಾತಿನ ಅತಿಥಿ ನಾನು ವಿಜಯಶ್ರೀ, ನವಿಲುಗರಿ ಕಾರ್ಯಕ್ರಮದಲ್ಲಿ.

ಸುಂಟರಗಾಳಿ ಚಿತ್ರದ ಸೂಪರ್ ಟ್ರ್ಯಾಕ್ನ ಕೇಳಿಕೊಂಡು ವಾಪಸ್ ಬಂದಿದ್ದೀರಾ. ನವಿಲುಗರಿ ಕಾರ್ಯಕ್ರಮದಲ್ಲಿ 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಇದ್ದೀರಾ. ಸದ್ಯದಲ್ಲಿ ಸ್ಟುಡಿಯೋದ ಸಮಯ 12:20. ನಿಮ್ಮೊಟ್ಟಿಗೆ ಇವತ್ತಿನ ಹೋಸ್ಟ್ ನಾನು ವಿಜಯಶ್ರೀ. ನಾನು ಹೇಳ್ತಾ ಇದ್ದೆ ತುಂಬ ಸೀರಿಯಸ್ ಟಾಪಿಕ್, ಸೀರಿಯಸ್ ಇರಲ್ಲ, ನಾನು ರೇಗಿಸ್ತಾ ಇರೋದು ತಿಳ್ಕೊಳ್ಬೇಕಾದಂಥ ಮಾಹಿತಿ ಇರುವಂಥ ಒಂದಿಷ್ಟು ಸಂಗತಿಗಳು ಏನಾಗುತ್ತೆ ಅಂತಂದರೆ, ಹೇಳ್ತಾ ಇದ್ದೆ ಡಿಫೆನ್ಸ್ ಸ್ಪೆಷಲಿ ಏರಿಯಾದಲ್ಲಿ ನೀವು ನೋಡಿರ್ತೀರಾ, ಬೋರ್ಡ್ ಹಾಕಿರ್ತಾರೆ ಎಲ್ಲ ಕಡೆಗೆ, ನಿಷೇಧಿತ ಪ್ರದೇಶ ಅಂತ. ಆಫ್ ಕೋರ್ಸ್ ಸೆಕ್ಯೂರಿಟಿಗೆ ಮತ್ತು ಅವರ ಒಂದು ದೇಶದ ಒಂದು ಭದ್ರತೆ ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರ. ಆದರೆ ಪೈಲಟ್ ಬಗ್ಗೆ ನನಗೆ ಮಾತ್ರ ಯಾವಾಗಲೂ ಸಖತ್ ಹೆಮ್ಮೆ. ಅದರಲ್ಲೂ ವಾರ್ ಪೈಲಟ್ ಇರ್ತಾರಲ್ಲ, ಎಷ್ಟು ಟ್ರೈನಿಂಗು ಅವರಿಗೆ ನಿಗದಿತವಾಗಿ ವಾರಕ್ಕೆ ಇಷ್ಟು ಅಂತ ಫ್ಲೈಯಿಂಗ್ ಅವರ್ಸ್ ಇರುತ್ತೆ. ಆ ಬಿಫೋರ್ ಮೆಂಟಲಿ ಮತ್ತು ಆ ಫಿಸಿಕಲಿ ಟೆಸ್ಟ್ಗಳಿರ್ಬೋದು, ಆ ಫಿಟ್ನೆಸ್ ಇರ್ಬೋದು, ನೋಡಿ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅವರ ಕೆರಿಯರು, ಅವರ ಲೈಫು. ಕೆರಿಯರ್ ಅನ್ನೋದಕ್ಕಿಂತ ಅವ್ರ ಲೈಫು. ಪ್ರತಿ ಬಾರಿ ಕೂಡ ಅವರು ಒಂದು ಫ್ಲೈಯಿಂಗ್ ಹಾರಿ ಬಂದಾಗ ಅಥವಾ ಪ್ರತಿಯೊಂದು ಕೂಡ ಬಾರ್ಡರ್ ಇರ್ಬೋದು, ಕ್ರಾಸಿಂಗ್ ಇರ್ಬೋದು, ಎಲ್ಲವನ್ನ ಗಮನದಲ್ಲಿ, ಟೆಕ್ನಿಕಲ್ ಥಿಂಗ್ಸ್ನ ಗಮನದಲ್ಲಿಡಬೇಕಾಗತ್ತೆ. ಆ್ಯಂಡ್ ಫ್ಯಾಮಿಲಿ ಎಷ್ಟು ಮ್ಯಾಟ್ರ್ ಆಗುತ್ತೆ ರಿಯಲಿ. ಪ್ರತಿಯೊಂದು ರಕ್ಷಣಾ ವ್ಯವಸ್ಥೆಯಲ್ಲಿ ಯಾವ್ಯಾವ ವಿಂಗ್ನಲ್ಲಿ ಎಲ್ಲದರಲ್ಲೂ ಕೂಡ ಫ್ಲೈ ಮಾಡುವಂಥ ಹೆಲಿಕಾಪ್ಟರ್ ಇರ್ಬೋದು, ಕಾರ್ಗೋ ಇರ್ಬೋದು, ವಾಟ್ ಎವರ್ ಇಟ್ ಇಸ್ ಫ್ಲೈಟ್ಗಳು, ಪ್ರತಿಯೊಂದರಲ್ಲೂ ಇದೆ. ನೇವಿ ಮತ್ತು ಆರ್ಮಿ ಹಾಗೆ ಏರ್ಫೋರ್ಸು, ಅಲ್ಲಿ ಕೆಲಸ ಮಾಡುವಂಥ ಎಲ್ಲ ಈ ಧೀರ ಪೈಲಟ್ಸ್ಗಳಿಗೆ ಒಂದು ದೊಡ್ಡ ಸಲ್ಯೂಟ್ ಅಂತ ಹೇಳಿ ಹೇಳ್ಬೋದು. ಹಾಗೆ ಅವರ ಸರ್ವಿಸ್ ರೆಕಾರ್ಡ್ ಕೂಡ ಏನಂತಂದರೆ ಹೆಮ್ಮೆ. ಅವರು ಎಷ್ಟು ಅವಧಿಗಳ ಹಾರಾಟ ನಡೆಸಿರ್ತಾರಲ್ಲ, ಅದು ಅವರಿಗೆ ಒಂದು ಕಿರೀಟ ಥರ, ನಿಜ ಅಲ್ವಾ? ಮತ್ತು ಇಷ್ಟೊಂದು ಟೆನ್ಷನ್ಗಳು, ಬಾರ್ಡ್ರ್ ಇರಬಹುದು ಅಥವಾ ಇನ್ಯಾವುದೋ ಸೆಕ್ಯೂರಿಟಿ ರೀಸನ್ ಇರಬಹುದು, ಅದೆಲ್ಲವನ್ನು ಪಾರು ಮಾಡಿ ದೇಶಕ್ಕೆ ಸೇವೆ

ಸಲ್ಲಿಸ್ತಾರೆ ಅಂತಂದರೆ ಆ ಒಂದು ಪ್ರೊಫೆಷನ್ನು ಮತ್ತು ಆ ಒಂದು ಏನು ಹೇಳ್ತೀವಿ ಆ ಪರಿಶ್ರಮ. ಓಕೆ, ಹೀಗಾಗಿ ಅದನ್ನು ಒಂದು ದೊಡ್ಡ ಆಸ್ತಿ ಅಂತ ಪರಿಗಣಿಸ್ತಾರೆ. ವಾರ್ ಪೈಲಟ್ಗಳನ್ನು ಕೊಟ್ಟು ನೂರಾರು ಕೋಟಿ ಅಥವಾ ಅದೆಲ್ಲ ಫ್ಲೈಟಿಗೆ ಖರ್ಚಾಗೋದು ಇಂಪಾರ್ಟೆಂಟ್ ಅಲ್ಲ, ಅವರು ಟ್ರೈನಪ್ ಆಗಿ ಫೈನಲಿ ಔಟ್ಪುಟ್ ಅಂತ ಹೇಳ್ತೀವಲ್ಲ ಆ ಪ್ರಾಡಕ್ಟ್ ಥರ ಅಂತ ಏನು ಇದಾಗ್ತಾರಲ್ಲ ಅಂದರೆ ಟ್ರೈನಪ್ ಆಗಿ ಬರ್ತಾರಲ್ಲ ಅವರನ್ನು ಅತ್ಯಂತ ಒಂದು ದೊಡ್ಡ ವ್ಯಾಲ್ಯೂಯಬಲ್ ಆಸ್ತಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಡಿಫೆನ್ಸಲ್ಲಿ. ಹೀಗಾಗಿ ಅವರಿಗೆ ಅಷ್ಟು ಬೆಲೆ ಮತ್ತು ಅವರ ಆ ಕೆಲಸ ಆ ಪರಿಶ್ರಮ ತುಂಬ ಕಷ್ಟದ್ದು ಅಂತ. ಸೊ ಪ್ರತಿಯೊಬ್ಬ ಆ ಒಂದು ವಾರ್ ಫೈಟರ್ ಇರಬಹುದು ಅಥವಾ ರಕ್ಷಣಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬ ಪೈಲಟ್ಗೂ ಕೂಡ ನಮ್ಮದೊಂದು ದೊಡ್ಡ ಸಲ್ಯೂಟ್ ಅಂತ ಹೇಳಿರ್ಬೋದು. ಆಫ್ಕೋರ್ಸ್ ಕಾಮನ್ ಪೀಪಲ್ಗಳಿಗೆ ಡಿಟೇಲಿಂಗ್ ಅಷ್ಟೊಂದು ಇರೋದಿಲ್ಲ, ಸರ್ವಿಸಲ್ಲಿ ಯಾವುದೇ ಒಂದು ಡಿಫೆನ್ಸ್ ಯಾವುದೇ ವಿಂಗ್ ಆದರೂ ಅಷ್ಟೇ ಅವ್ರು ಕೊಡೋದಿಲ್ಲ. ಆರ್ಟಿಕಲಲ್ಲಿ ಅಥವಾ ಆನ್ ಸ್ಕ್ರೀನ್ ನಾವೇನು ನೋಡ್ತೀವಿ ಅದೇ ನಿಜ ಇರುತ್ತೆ. ಎಸ್, ನೆಕ್ಸ್ಟ್ ಮತ್ತೊಂದು ಕಂಟೆಂಟ್, 12:22 ಟೈಮ್ ನಾನು ನಿಮಗೆ ಹೇಳಿದೆ ನವಿಲುಗರಿ ಶೋನಲ್ಲಿ ಹೋಮ್ವರ್ಕ್ ಎಲ್ಲ ನಾನು ಮಾತಾಡ್ತಾ ಇಲ್ಲ. ಅಯ್ಯೋ, ನಿಮಗೆಲ್ಲ ಹೋಮ್ವರ್ಕ್ ಕೊಟ್ಟ ತಲೆ ಯಾಕೆ ತಿನ್ನಬೇಕು, ನಾನು ಖಂಡಿತ ತಲೆ ತಿನ್ನಲ್ಲ. ನಾನು ನಿಮಗೆ ಕೇಳಿದ್ದು ಇಷ್ಟು ದಿವಸ ನನ್ನ ಪ್ರೋಗ್ರಾಮ್ ಕೇಳಿದ್ರಲ್ಲ ನವಿಲುಗರಿನಲ್ಲಿ, ನಾನು ಏನು ಕಂಟೆಂಟ್ ಮಾತಾಡಿದೆ ಅಟ್ಲೀಸ್ಟ್ 1, 2, 3, 4 ಎಷ್ಟು ನೆನಪಿದೆ ಅಷ್ಟನ್ನು ಟೈಪ್ ಮಾಡಿ ಕಳಿಸಿ. ಒಸಿ, ನನಗೂ ಖುಷಿ ಆಯ್ತದೆ ನೀವು ಎಷ್ಟು ಕೇಳಿದ್ದೀರಾ ಅಂತ ಹೇಳಿ ಅಂತ. ಬನ್ನಿ ಪ್ಲೇಲಿಸ್ಟ್ಗೆ ವಾಪಸ್ ಹೋಗೋಣ.

0: ಪರಿಸರ.
1: ಸೂಪರ್ ಟ್ರ್ಯಾಕ್ನ ಕೇಳ್ತಾ ಇದ್ರಿ. ಹೌದು, ಹಾಡುಗಳು ಕೇಳೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಅಭಿಮಾನಿಗಳ ಆನ್ ಡಿಮ್ಯಾಂಡ್, ಹೌದು. ಲಾಸ್ಟ್ ಒಂದು ಶೋನಲ್ಲಿ ಕೇಳಿದ್ರಿ ಅಲ್ವಾ ನೀವು, ಅದನ್ನು ಕಂಟೆಂಟ್ ಮಾಡಿದ್ರಲ್ಲ, ಎಲ್ಲ ಕತೆ ಹೇಳಿಬಿಟ್ಟು ಫಿಲಮ್ ಹೆಸರು ಹೇಳ್ತಿದ್ರಲ್ಲ ಶ್ರೀ.

ಅದನ್ನು ಹೇಳ್ತೀರಾ ಇನ್ನೊಂದು ಸರಿ ಆ ಥರ ಚೆನ್ನಾಗಿರುತ್ತೆ ಅಂತ ಅನುಷ್ ಅವರು ಕೂಡ ಕೇಳಿದರು. ಹಾಗೆ ಸುಮಿತ್ರ, ಐ ಥಿಂಕ್ ನನಗೆ ನೆನಪಿದೆ ಚೆನ್ನಾಗಿ, ಸುಮಿತ್ರ ಸಂಡೂರಿನಿಂದ ಎಸ್ ಎಮ್ ಎಸ್ ಮಾಡಿದರು, ಭಾಳಷ್ಟು ಜನ ಕೇಳಿದರು. ಈಗ ಕೇಳಿಸ್ಕೊಳ್ಳಿ ಸರಿಯಾಗಿ, 12:26, ಎರಡು ಅಥವಾ ಮ್ಯಾಕ್ಸಿಮಮ್ 3 ಹಾಡಿನ ಕಾಲಾವಕಾಶ ನಾನು ನಿಮಗೆ ಕೊಡ್ತೀನಿ. ಈ ಕತೆಗೆ ಇನ್ನೊಂದು ಸ್ಪೆಷಾಲಿಟಿ ಕೂಡ ಇದೆ, ಅದೇನು ಅಂತ ನೀವು ಹೇಳಬೇಕು. ಕೇಳಿಸ್ಕೊಂಡು ಎಷ್ಟು ಫಿಲಮ್ ನೇಮ್ ಬರುತ್ತೆ ಅದನ್ನು ಹೇಳಿ. ಏನು ಗೊತ್ತಾ, ನಮ್ಮೂರಲ್ಲಿ ಒಂದು ಬಸವ, ನಮ್ಮ ಬಸವ ಮಾತೆ ಕೇಳಲ್ಲ ಅಂತಲೇ ಊರೆಲ್ಲ ಅಡ್ಡಾಡ್ಕೊಂಡು ಬಿಂದಾಸಾಗಿ ಮೇಯ್ಕೊಂಡು ಆಕಾಶ ಪೃಥ್ವಿ ನೋಡಿಕೊಂಡು ಒಳ್ಳೆ ಅರ್ಸ ಇದ್ದಂಗೆ ಅವನೇ. ಏನು ತರಲೆ ಅಂತೀರಾ, ಪರಮಾತ್ಮ ಕೇಳಬೇಡಿ, ಇವನು ತರಲೆ ಏನಾದರೂ ಅಂದರೆ ಯಾರೇ ಕೂಗಾಡಲಿ ನಾನು ಇರೋದೇ ಹೇಗೆ ಅಂತಾನೆ ಬಸವ. ನಮ್ಮ ಹುಡುಗರು ಭಯ ಭಕ್ತಿಯಿಂದ ಬಸವಂಗೆ ನಡ್ಕೋತಾರೆ. ಗಂಧದ ಗುಡಿಯ ಈ ನೆಲದ ವಿಶೇಷ ನಮ್ಮ ಬಸವ. ಕೇಳಿಸ್ಕೊಂಡ್ರಿ ಅಲ್ವಾ ಕತೆನ, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಒಂದು ಹಾಡಾದಮೇಲೆ ಎಷ್ಟು ಫಿಲಮ್ ಇದೆ ಅಂತ ಚೆಕ್ ಮಾಡಿ, ಟೈಪ್ ಮಾಡಿ, ಮರಿಬೇಡಿ. ಸಂಖ್ಯೆ ಗೊತ್ತಲ್ಲ ಯಾವುದು ಅಂತ, 9409901013. ನಿಮ್ಮ ಜೊತೆಗೆ ಇವತ್ತು ನಾನಿರೋದು ನವಿಲ್ಗರಿಲಿ, ನಿಮ್ಮ ಸ್ನೇಹಿತೆ ವಿಜಯಶ್ರೀ.

0: ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: FM ರೈನ್ಬೋ ದ ನವಿಲುಗರಿ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ಒಂದು ಸಿಂಪಲ್ ಹೌದು ಗೇಮ್ ಅಂತಲೇ ಹೇಳಿ ಹೇಳ್ಬೋದು. ಭಾಳಷ್ಟು ದಿನ ಇದು ಒಂಥರ ಚೆನ್ನಾಗಿತ್ತು. ಈ ಬಾರಿ ನೀವು ಟ್ರೈ ಮಾಡ್ತೀರಾ, ಹೇಳ್ತೀರಾ ಕತೆನ ಅಂತ ಕೇಳಿದ್ರು. ಬಟ್ ಲಾಸ್ಟ್ ಶೋನಲ್ಲಿ ನನಗೆ ಮಾಡೋಕ್ಕಾಗಿರಲಿಲ್ಲ. ಇದು ಒಂದು ಹಾಳಾದ ನಂತರ ನಾನು ಸರಿ ಉತ್ತರ ತೊಗೊಂಡು ಬರ್ತೀನಿ. ಇನ್ನೊಂದು ಸರಿ ಕತೆನೇ ರಿಪೀಟ್ ಮಾಡ್ತೀನಿ. ಈಗಾಗಲೇ ನೀವೆಲ್ಲ ಮೆಸೇಜ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಅದರ ಜೊತೆಗೆ ಇನ್ನೊಂದು ಕೇಳಿದ್ದೆ, ಈ ಹೋಮ್ವರ್ಕ್ ನಾನು ಏನಂತ. ಹೌದು, ಇಷ್ಟು 10-15 ಒಂದು ಟಾಪಿಕಲ್ಲಿ ಯಾವುದಾದ್ರು ಒಂದೆರಡು ಟಾಪಿಕ್ ಟೈಪ್ ಮಾಡಿ ಕಳಿಸಿ ನೋಡೋಣ ನಾವು ಮಾತಾಡಿದ್ದು ಅಂತ. ಯಾರೂ ಇನ್ನೂ ಕಳಿಸಿಲ್ಲ. ಹರೀಶ್, ಲಕ್ಷ್ಮೀ, ಚಂದ್ರಶೇಖರ್, ಪ್ರಸನ್ನ, ದಾವಣಗೆರೆ, ಶ್ರುತಿ ಅವರೇ ನಿಮ್ಮ ಪ್ರಶ್ನೆಗೆ ಉತ್ತರ ನಂಗೂ ಗೊತ್ತಿಲ್ಲ. ಅನುಷಾ, ಥ್ಯಾಂಕ್ ಯು, ಮಾಹಿತಿ ಎಲ್ಲ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೀರಾ. ಬಟ್ ಕತೆ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಏನು ವಿಶೇಷ ಕತೆ, ವಿಶೇಷ ಏನು ಅನ್ನೋದನ್ನು ಹೇಳಬೇಕು. ಹೆಸರ ಜೊತೆಗೆ ಇದಕ್ಕೊಂದು ಪ್ಲಸ್ ಪಾಯಿಂಟ್ ಇದೆ, ಅದು ಏನು ಹೇಳು ಅದು ಕೂಡ ಹೇಳಬೇಕು. ಬಟ್ ಬಟ್ ಬಿಟ್ ಅಂತ ಕತೆ ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮೂರಲ್ಲಿ ಒಂದು ಬಸವ, ಅದು ನಮ್ಮ ಬಸವ, ಆದರೆ ಮಾತೆಗಳಲ್ಲ ಅಂತಲೇ ಊರೆಲ್ಲ ಅಡ್ಡಾಡ್ಕೊಂಡು ಬಿಂದಾಸಾಗಿ ಮೇಯ್ಕೊಂಡು ಆಕಾಶ ಪೃಥ್ವಿ ನೋಡಿಕೊಂಡು ಒಳ್ಳೆ ಅರಸ ಇದ್ದಂಗೆ ಅವನೇ. ಏನು ತರಲೆ ಅಂತೀರಾ? ಪರಮಾತ್ಮ ಕೇಳಬೇಡಿ, ಇವನೇನಾದರೂ ತರಲೆಗಿರಲಿ ಅಂತ ಅಂದರೆ ಯಾರೇ ಕೂಗಾಡಲಿ ನಾನು ಇರೋದೇ ಹೀಗೆ ಅಂತಾನೆ ಬಸವ. ನಮ್ಮ ಹುಡುಗರು ಭಯ ಭಕ್ತಿಯಿಂದ ಬಸವಂಗೆ ನಡ್ಕೋತಾರೆ. ಗಂಧದ ಗುಡಿಯ ಈ ನೆಲದ ವಿಶೇಷ ನಮ್ಮ ಬಸವ. ಎಷ್ಟು ಚಿತ್ರದ ಹೆಸರು ಇದರಲ್ಲಿದೆ ನೀವು ಟೈಪ್ ಮಾಡಿ ಕಳಿಸಿ. ಈ ಹಾಡಾದ ತಕ್ಷಣ ನಿಮ್ಮ ಸರಿ ಉತ್ತರ ತಗೊಂಡು ನಾನು ಬರ್ತೀನಿ ಆನೇರು. ಸದ್ಯಕ್ಕೀಗ ಪ್ಲೇಲಿಸ್ಟ್ಗೆ ವಾಪಸ್.

ಕಿವಿ ಚುರುಕಾಗಿ ಚೆನ್ನಾಗಿ ಕತೆ ಕೇಳಿಸ್ಕೊಂಬಿಟ್ಟಿದ್ದೀರಾ, ಸಿಕ್ಕಾಪಟ್ಟೆ ಉತ್ತರಗಳು ಬರ್ತಾ ಇದೆ, ಖುಷಿ ಆಯಿತು. ಹಾಗೆಯೇ ಭಾಳಷ್ಟು ಜನ ಹೇಳ್ತಾ ಇದ್ರು ಇದೊಂಥರ ಚೆನ್ನಾಗಿ ಅನಿಸುತ್ತೆ, ಆದರೆ ಕತೆ ಪೂರ್ತಿ ಕೇಳಿಸ್ಕೋಬೇಕು. ಅದಕ್ಕೆ ಮತ್ತೆ ನಾನು ಸ್ಟಾರ್ಟಿಂಗ್ ಹೇಳಿದೆ ಎರಡು ಸರಿ ಕತೆ ಹೇಳ್ತೀನಿ ಅಂತ, ಎರಡು ಸರಿ ಹೇಳಾಯಿತು. ಬಟ್ ಉತ್ತರ ಈಗ ಇನ್ನೊಂದು ಹಾಡು ಹಾಕ್ಬಿಟ್ಟು ಆಮೇಲೆ ಬಂದು ಹೇಳ್ತೀನಿ, ಯಾಕಂದರೆ ತುಂಬ ಚೆನ್ನಾಗಿ ಎಷ್ಟೊಂದು ಜನ ಎಲ್ಲ ಉತ್ತರ ಕೊಟ್ಟಿದ್ದೀರ, ನನಗೂ ಕೂಡ ಖುಷಿ. ಹಾಗೆ ಅದ್ರ ಮಧ್ಯೆ ನಾನು ನಿಮಗೆ ಮಾತಾಡ್ತಾ ಹೇಳ್ತಾ ಇದ್ದೆ ಏನಂತಂತಂದರೆ ಮಾಹಿತಿ ಅದು ಇದು ಎಲ್ಲ. ಭಾಳಷ್ಟು ಜನ ಹರಿಹರನ್ ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದೀರಾ, ಪೈಲಟ್ ಬಗ್ಗೆ ಹೇಳಿದ್ರಿ, ಆಮೇಲೆ ಅನುಷನೂ ಹೇಳಿದ್ರು ಏನಂತಂದರೆ ಇದೊಂಥರ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ. ಆಫ್ಕೋರ್ಸ್ ದೈನಂದಿನ ಲೈಫ್ನಲ್ಲಿ ನಮ್ಮ ಡೈಲಿ ಲೈಫಲ್ಲಿ ಬೇಕಾದಷ್ಟು ಇಂಥದ್ದು ಸುತ್ತಮುತ್ತ ನಮಗೆ ಕೇಳಿಸಿಗತ್ತೆ, ಕಾಣಸಿಗತ್ತೆ. ಕೆಲವೊಂದು ಸರಿ ಓದೋದಕ್ಕೆ ಅಥವಾ ಕೆಲವೊಂದು ಸರಿ ನೋಡೋದಕ್ಕೆ ನಮಗೆ ಟೈಮ್ ಇರಬೇಕು, ಮತ್ತು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ, ಏನಂತೀರಾ? ಹಾಗೆಯೇ ಯಾವತ್ತೂ ಕೂಡ ಅಷ್ಟೇ, ಈಗೆಲ್ಲ ಮ್ಯಾನ್ ಮೇಡ್ ವರ್ಸಸ್ ಮಿಷನ್ ಅಂತ ಹೇಳ್ತೀವಲ್ಲ, ಅದರಲ್ಲೂ ಅಷ್ಟೇ. ಆಲ್ವೇಸ್ ಕೈಯಿಂದ ಮಾಡಿರುವಂತಹ ಪ್ರತಿಯೊಂದು ಕೆಲಸಕ್ಕೆ ಅದರದೇ ಆದರೆ ಎಮೋಷನ್ ಇರುತ್ತೆ, ಪರಿಶ್ರಮ ಇರುತ್ತೆ, ಸಮಯ ಇರುತ್ತೆ, ಹಾಗೆ ಅಲ್ಲೊಂದು ಫೀಲ್ ಅಂತ ಹೇಳ್ತೀವಲ್ಲ ಅದು, ಅದೇನೇ ಆಗಿರ್ಬೋದು. ಹಾಗಾಗಿ ಕೈ ಕಸೂತಿ ಇರಬಹುದು, ಕೈಯಿಂದ ಮಾಡಿದ ಕರಕುಶಲತೆ ಇರಬಹುದು, ಕೈಯಿಂದ ಮಾಡಿದ ಪೇಂಟ್ ಇರಬಹುದು, ಯಾವುದೇ ತಗೊಳ್ಳಿ, ಇದನ್ನು 100% ಪರ್ಫೆಕ್ಟ್ ಅಂಥೇಳಿ ಅಂತ ಅಂದ್ಕೊಳ್ಬಾರ್ದಂತೆ. ಯಾಕೆಂತಂದರೆ ಒಬ್ಬ ಕುಂಬಾರ ಮಾಡಿದ ಮಡಿಕೆ, ಎಲ್ಲ ಮಡಿಕೆಗಳು ಒಂದೇ ರೀತಿ, 50 ಮಡಿಕೆ ಮಾಡಿದರೆ 50 ಮಡಿಕೆಗಳು ಒಂದೇ ರೀತಿ ವ್ಯಾಸ ವೃತ್ತ ಎತ್ತರ ಇರಬೇಕು ಅಂತಿಲ್ಲ, ಚೂರು ಚೂರಾದರೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಅದೇ ಸೊಬಗು ಅದೇ ಸೊಗಸು ಕೂಡ, ಅದು ಎಲ್ಲದಕ್ಕೂ ರೆಫರ್ ಆಗುತ್ತೆ. ಮೇ ಬಿ ಕಸೂತಿಗೆ ಇರಬಹುದು, ಪೇಂಟಿಂಗಿಗೆ ಇರಬಹುದು. ಮೆಷಿನಲ್ಲಿ ಅಂತಂದರೆ ಕರೆಕ್ಟಾಗಿ ಡ್ಯೂರಿಯೇಷನ್ನು, ಡಿಸೈನು, ಗ್ರಾಫಿಕ್ಸ್ ಎಲ್ಲ ಕೊಟ್ಟು ನಾವು ಸೆಟ್ ಮಾಡಿರ್ತೀವಿ, ಮಿಷನ್ ಪರ್ಫೆಕ್ಟಾಗಿ ಮಾಡುತ್ತೆ. ಆದರೆ ಮನುಷ್ಯ ಮಾಡಿದ ಈ ಸಂಗತಿಗಳಲ್ಲಿ ಬಹಳವಾದ ಒಂದು ಎಮೋಷನ್, ಪರಿಶ್ರಮ ಎಲ್ಲವೂ ಇರುತ್ತೆ. ಹೀಗಾಗಿ ಹ್ಯಾಂಡ್ಮೇಡ್ ಥಿಂಗ್ಸ್ಗಳಿಗೆ ವ್ಯಾಲ್ಯೂ ಜಾಸ್ತಿ. ಅದು ಪೇಂಟಿಂಗ್ ಇರಬಹುದು, ಕರಕುಶಲವಾಗಿರುವಂತಹ ಬ್ಯಾಗ್ ಇರಬಹುದು, ಜ್ಯುವೆಲರೀಸ್ ಇರಬಹುದು, ವಾಟ್ ಎವರ್ ಇಟ್ ಈಸ್. ಸೊ ಅದು ನನ್ನ ಅನಿಸಿಕೆ, ಹಾಗೆ ನಿಮಗೂ ಕೂಡ ಹೀಗೆ ಅನಿಸಿರುತ್ತೆ ಅಂತ ಅಂದ್ಕೊಳ್ತೀನಿ. ಪ್ಲೇಲಿಸ್ಟ್ಗೆ ವಾಪಸ್ ಹೋಗ್ತೀನಿ, ನಿಮ್ಮ ಉತ್ತರದ ಜೊತೆಗೆ ಮತ್ತೆ ಬರ್ತೀನಿ.

ಸ್ಟುಡಿಯೋ ಸಮಯ ಸರಿಯಾಗಿ 12:45 ಮುದ್ದುಗುಮ್ಮ ಫ್ರಮ್ ಮೂವಿ ಕರಾವಳಿ ಸಿನಿಮಾದಿಂದ ಕೇಳ್ಕೊಂಡು ವಾಪಸ್ ಬಂದರೆ ಹಾಡನ್ನ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು ಹಾಡು ಕೇಳ್ತಾ ಕೇಳ್ತಾ. ಸ್ಟುಡಿಯೋದಲ್ಲಿ ಹಾಡು ಕೇಳೋ ಸ್ವಾರಸ್ಯ ಇದೆಯಲ್ಲ ಅದು ಡಿಫ್ರೆಂಟ್. ಯಾಕೆಂತಂದರೆ ಏನೇನು ಗಲಾಟೆ ಇರಲ್ಲ, ನಾವು ಮತ್ತೆ ಹಾಡು ಮತ್ತೆ ಸ್ಟುಡಿಯೋ, ನಾವು ಮತ್ತೆ ಹಾಡು ಅಷ್ಟೇ, ಮಧ್ಯೆ ಮಧ್ಯೆ ಮಾತು. ಎಸ್, ಸಿಕ್ಕಾಬಡೆ ನನಗೆ ಮೆಸೇಜ್ ಬರ್ತಾ ಇದೆ. ಅಲ್ಲರಿ ಎಷ್ಟು ಚಂದ ಹೆಸರಿರುತ್ತೆ, ಹೆಸರು ಯಾಕೆ ಟೈಪ್ ಮಾಡಲ್ಲ? 8-6-2-4 ಈ ಸಂಖ್ಯೆಯಿಂದ ಬರೆದವರು ಸರಿ ಉತ್ತರ ಹೇಳಿದ್ದೀರಾ, 8 ಉತ್ತರ ಹೇಳಿದ್ದೀರಾ ಅಂದರೆ ಹೆಸರು ಹಾಕಿಲ್ಲ, ತುಂಬ ಬೇಜಾರಾಯಿತು. ನಂಬರ್ ಎಂಡಿಂಗ್ ವಿತ್ 6-2-4-3 ಓಕೆನಾ. ಇನ್ನು ವಾಣಿಶ್ರೀ ಇಳ್ಕಲ್ನಿಂದ 7 ಚಿತ್ರಗಳ ಹೆಸರು ಹೇಳಿದ್ದೀರಾ, ಓಕೆ ಗುಡ್ ಪಾಸ್. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಇವರೆಲ್ಲ ಬ್ಯಾಚ್ ಕರೆಕ್ಟಾಗಿ 8 ಹೆಸರು ಹೇಳಿದಿರಾ, ವೆರಿ ಗುಡ್. ಅನುಷಾ, ಆಮೇಲೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಎಲ್ಲರೂ ರೆಕಗ್ನೈಸ್ ಮಾಡಿದ್ದೀರಾ ಸ್ಪೆಷಾಲಿಟಿ ಏನು ಅಂತ, ಪುನೀತ್ ಅವರ ಸಾಂಗ್ಸ್ ಅಂತ, 100% ಪುನೀತ್ ಅವರ ಮೂವೀಸ್ ಅಂತ, ಸಿನಿಮಾಗಳು ಅಂತ. ಅನುಷಾ, ನಿಮ್ಮ ಉತ್ತರನೂ ತುಂಬ ಕರೆಕ್ಟಾಗಿದೆ, ಆದರೆ ಎಷ್ಟು ಪರ್ಫೆಕ್ಟಾಗಿ 9 ಚಿತ್ರದ ಹೆಸರು ನಾನು ಹೇಳಿದ್ದು, ಯಾರ್ಯಾರು ಹೇಳಿದಾರಂತ ನೋಡೋಣ ಬನ್ನಿ. ಮಂಜುನಾಥ್ ಬಳ್ಳಾರಿಯಿಂದ, ಹಾಂ ನಿಮ್ಮ ಉತ್ತರ ಸರಿಯಾಗಿದೆ, 8 ಹೆಸರು ಹೇಳಿದ್ದೀರಾ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ನಿಂದ, ಶ್ರುತಿ ಬೆಳಗಾಂ ನೀವು ಕರೆಕ್ಟ್ ಉತ್ತರ, 9 ಚಿತ್ರದ ಹೆಸರನ್ನು ಹೇಳಿದ್ದೀರಾ. ಗೀತಾ ಕಾವೇರಪ್ಪ ಫ್ರಮ್ ವಿರಾಜಪೇಟೆ, ಎಸ್ 9 ಚಿತ್ರದ ಹೆಸರನ್ನು ಹೇಳಿದ್ದೀರಾ. ಪ್ರಸನ್ನ ದಾವಣಗೆರೆಯಿಂದ, ನೀವು ಕೂಡ ಅಷ್ಟೇ ತುಂಬ ಕರೆಕ್ಟಾಗಿ ಉತ್ತರನ ಕೊಟ್ಟಿದ್ದೀರಾ. ಇನ್ನು ಕಲ್ಲೇಶ್ವರ ಕುಮಾರ್ ತುಮಕೂರಿನಿಂದ, ಹೌದು 9 ಚಿತ್ರದ ಹೆಸರನ್ನು ಟೈಪ್ ಮಾಡಿ ಕಳಿಸಿದ್ರ. ಅಶೋಕ್ ನೀವು 5 ಮಾತ್ರ ಹೇಳಿದ್ದೀರಾ 5 ಚಿತ್ರದ ಹೆಸರನ್ನು, ಭಾಳ ಚೆನ್ನಾಗಿತ್ತು ಕತೆ ಅಂತ ಹೇಳ್ತಾ ಇದ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಯಾವ್ಯಾವುದು ಅಂತ ಹೇಳಿಬಿಡಲ್ಲ, ಚಿತ್ರದ ಹೆಸರು ಗೊತ್ತಾಗಿದೆ ಆದ್ರೂ. ನಮ್ಮ ಬಸವ, ಬಿಂದಾಸ್, ಆಕಾಶ್, ಪೃಥ್ವಿ, ಅರಸ, ಪರಮಾತ್ಮ, ಯಾರೇ ಕೂಗಾಡಲಿ, ಹುಡುಗರು, ಗಂಧದ ಗುಡಿ ಇವೆಲ್ಲನೂ ಕೂಡ ಈ ಕತೆಯಲ್ಲಿ ನಾನು ಇಟ್ಟಿದ್ದೆ. ಸೊ ತುಂಬ ಚೆನ್ನಾಗಿ ನೀವು ಉತ್ತರ ಕೊಟ್ಟಿದ್ದೀರಾ. ಒಂದು ಪುಟ್ಟ ಕತೆ ಹೇಳೋದು, ಅದರಲ್ಲಿ ಒಂದು 8-10 ಚಿತ್ರದ ಹೆಸರನ್ನು ಸೇರಿಸೋದು. ಇವತ್ತು 9 ಹೆಸರಿತ್ತು, ಎಲ್ಲರೂ ಕೂಡ ಉತ್ತರವನ್ನು ಕೊಟ್ಟಿದ್ದೀರಾ, ಆದಷ್ಟು ನನಗೆ ಖುಷಿಯಾಯಿತು. ಆಫ್ಕೋರ್ಸ್ ನಮ್ಮ ಪುನೀತ್ ರಾಜ್ಕುಮಾರ್ ಅಪ್ಪು ನಟಿಸಿದ ಚಿತ್ರದ ಹೆಸರಾಗಿತ್ತು ಅದು ಪೂರ್ತಿ. ನನಗೂ ಕೂಡ ಖುಷಿಯಾಯಿತು ನಿಮ್ಮ ಉತ್ತರನ ನೋಡಿ. ಈಗ ಸದ್ಯಕ್ಕೆ ಪ್ಲೇಲಿಸ್ಟ್ಗೆ ವಾಪಸ್ ಹೋಗೋಣ. ಸ್ಟುಡಿಯೋ ಸಮಯ ಸರಿಯಾಗಿ 12:46.

ಸ್ಟುಡಿಯೋ ಸಮಯ ಸರಿಯಾಗಿ 12:54. ಇನ್ನು ನಿಮ್ಮ ಫ್ರೆಂಡ್ ವಿಜಯಶ್ರೀ ನಾನು ಸ್ಟುಡಿಯೋದಿಂದ ಹೊರಡುವಂತಹ ಹೊತ್ತು. ಬಹಳಷ್ಟು ಜನಕ್ಕೆ ನಾನು ನಿಮಗೆ ಕೇಳಿದೆ ಏನಂತಂದರೆ ನವಿಲುಗರಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ದೆ ಏನಾದರೂ ನೆನಪಿತ್ತ ಅಂತ. ಎಷ್ಟೊಂದು ಜನ ಹೇಳ್ತಾ ಇದ್ರಿ ಎಷ್ಟೊಂದು ಟಾಪಿಕ್ ಮಾತಾಡಿದ್ದು ಕೇಳಿಸ್ಕೊಂಡಿದ್ದೀವಿ ನೆನಪಿಲ್ಲ ಅಂತ. ಇಟ್ಸ್ ಓಕೆ. ಇನ್ನು ಸ್ಟುಡಿಯೋದಿಂದ ಹೊರಡುವಾಗ ವಿಜಯಶ್ರೀ ಯಾವಾಗಲೂ ಏನು ಹೇಳ್ತಾರೆ, ಯಾವ ಹಾಡು ಗುಣಕೊಂಡು ಬಂದ್ರಿ ಇವತ್ತು ಅಂತ. ಇವತ್ತು ನಾನು ಟೂ ವೀಲರಲ್ಲಿ ಅಪ್ ಟು ಇಂದ್ರಾನಗರ ಬರುವಾಗ ಹಾಡ್ಕೊಂಡು ಬಂದಿದ್ದು ಗೊತ್ತಿಲ್ಲ, ಅದು ಯಾಕೋ ಬೆಳಗ್ಗೆಯಿಂದ ಕಾಡ್ತಾ ಇತ್ತು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷ ಏನು. ಯೂಶ್ವಲಿ ನನಗೆ ಈ ರೆಟ್ರೋ ಸಾಂಗ್ಸ್ಗಳು ತುಂಬ ಇಷ್ಟ ಆಗುತ್ತೆ, ಅದರ ಹಮ್ಮಿಂಗು, ಅದನ್ನು ಗುನುಗೋದಕ್ಕೆ. ಇನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ ಶೋ ಪ್ರಾರಂಭದಲ್ಲಿ, ನಾನು ಭೂಮಿ ಗುಂಡಾಗಿರುತ್ತೆ, ಮತ್ತೆ ಸಿಗ್ತೀವಿ, ಮತ್ತೆ ಸಿಗೋಣ, ಖುಷಿ ಖುಷಿಯಿಂದ ಇರೋಣ ಅಂತ. ಹಾಗೆ ನಿಮ್ಮ ಕೇರ್ನ ನೀವು ತುಂಬ ಚೆನ್ನಾಗಿ ತಗೊಳ್ಳಿ, ಖುಷಿಯಾಗಿರಿ. ಯಾವಾಗಲೂ ಪರ್ಸ್ನಲಿ ನಮ್ಮ ಸ್ಪೇಸ್, ನಮ್ಮ ಖುಷಿ, ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ನಾವು ಸುತ್ತಲಿನ ಎಲ್ಲ ನಮ್ಮ ಸಾಥ್ಗಳಿಗೂ ಕೂಡ 100% ಆ ಕಂಪನಿನ ಕೊಡೋದಕ್ಕೆ ಸಾಧ್ಯ. ಹೀಗಾಗಿ ನಮ್ಮ ಕೇರ್ನ ನಾವು ಚೆನ್ನಾಗಿ ತಗೊಳ್ಳೇಬೇಕಾಗತ್ತೆ. ಖುಷಿ ಖುಷಿಯಿಂದ ಇರಿ. ಎಲ್ಲ ಸಮಸ್ಯೆಗಳು, ಯಾವುದೇ ಸವಾಲು ಬಂದರೆ ಇವತ್ತಿರತ್ತೆ ನಾಳೆ ಹೋಗುತ್ತೆ, ಆ ಸಮಯ ಕಳೆಯುತ್ತೆ ಅಂತ ಹೇಳ್ತಾರೆ ನೋಡಿ, ಅದು ತುಂಬ ಸತ್ಯ. ನವಿಲುಗರಿ ಕಾರ್ಯಕ್ರಮದಲ್ಲಿ ನಾನು ಮಾತಾಡಿದ ನನ್ನ ಕಂಟೆಂಟ್ ತುಂಬ ಸರಳವಾದ ಸಿಂಪಲ್ ಟಾಕ್ ಅನ್ನೋ ಟೈಟಲ್ನೊಂದಿಗೆ ಬಂದದ್ದು. ನಾನು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅಂದುಕೊಳ್ತಾ ಸ್ಟುಡಿಯೋದಿಂದ ಹೊರಡ್ತಾ ಇದ್ದೀನಿ, ಬಾಯ್ ಹೇಳ್ತಾ ಇದ್ದೀನಿ. ಈ ಹೊತ್ತಿನ ನಿಮ್ಮ ಮಾತಿನ ಅತಿಥಿ ವಿಜಯಶ್ರೀ ನಾನು. ನಿಮ್ಮೊಂದಿಗೆ ಕಳೆದ ಈ ಎಲ್ಲ ಕ್ಷಣಗಳು ನನಗೆ ಖುಷಿ ಇತ್ತು. ಹಾಗೆ ಸ್ಟುಡಿಯೋದಲ್ಲಿ ಪ್ಲೇಲಿಸ್ಟಲ್ಲಿ ಕೇಳಿದಂತಹ ಎಲ್ಲ ಹಾಡುಗಳು ಕೂಡ ಅದ್ಭುತವಾಗಿತ್ತು. ಮತ್ತೆ ಸಿಗೋಣ, ಭೂಮಿ ಗುಂಡಾಗಿದೆ, ಖುಷಿ ಖುಷಿಯಾಗಿ. ನಿಮ್ಮ ಕೇರ್ನ ನೀವು ಚೆನ್ನಾಗಿ ತಗೊಳ್ಳಿ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿದೆ 1:01. ಕೇಳ್ತಾ ಇದ್ರ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯಾರ್ಡ್ಸ್. ಇವತ್ತು ಕರೆಯಲ್ಲಿ ಕೈರುಚಿ. ಯಾವ ಕೈರುಚಿಯೊಂದಿಗೆ ಬಂದಿದ್ದಾರೆ, ಯಾರಿದ್ದಾರೆ ಅಂತ ನೋಡೋಣ.
2: ಹಲೋ
1: ಹಲೋ,
2: ಹಾಯ್ ವಿಶಾಲಕ್ಷಿ ಅಂತ.
1: ಹೇಗಿದ್ದೀರಿ? ಹೇಗಿದ್ದೀರಿ?
2: ಚೆನ್ನಾಗಿದ್ದೀನಿ.
1: ಸೊ ಇವತ್ತು ನಮ್ಮ ಕೇಳುಗರಿಗೆ ಯಾವ ಒಂದು ರೆಸಿಪಿಯನ್ನ ಹೇಳ್ತಾ ಇದ್ದೀರಿ?
2: ಸಿಂಪಲ್ ಆಗಿ ಮಾಡೋ ಅಂತ ಗೊಜ್ಜು ಅವಲಕ್ಕಿ. ಅದು ನಾನ್ ಮಾಡೋ ಇದು ರೆಸಿಪಿ ಎಲ್ಲರಿಗೂ ತುಂಬಾ ಇಷ್ಟ. ಏನಿಲ್ಲ, ಅವಲಕ್ಕಿ ಪುಡಿ ಮಾಡ್ಕೊಳ್ಳೋದು.
1: ಓಕೆ.
2: ಒಂದ್ ಸ್ವಲ್ಪ ಹುಣಸೆ ಹಣ್ಣು ನೆನ್ಸಿ ಅದರದ್ದು ರಸ ತೆಗ್ದಿಟ್ಕೊಳ್ಳೋದು. ಆ ಪುಡಿಗೆ ಸ್ವಲ್ಪ ಮನೆಯಲ್ಲಿರುವ ಸಾರಿನ ಪುಡಿ, ಸ್ವಲ್ಪ ಬೆಲ್ಲ, ಉಪ್ಪು, ಈ ಹುಣಸೆ ರಸ ಎಲ್ಲ ಹಾಕಿ ಕಲಸಿಟ್ಕೊಳ್ಳೋದು.

0: ಆಮೇಲೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡು ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಎಳ್ಳು ಹಾಕಿ ಆಮೇಲೆ ಅದು ಒಗ್ಗರಣೆ ಆದ್ಮೇಲೆ ಇದನ್ನ ಕಲಸಿಟ್ಟಿದ್ದನ್ನ ಹಾಕ್ಬಿಟ್ಟು ಮೇಲೆ ತೆಂಗಿನ ತುರಿ ಉದುರಿಸ್ಬಿಟ್ರೆ ಫಸ್ಟ್ ಕ್ಲಾಸ್ ಗೊಜ್ಜಲಕ್ಕಿ 15 ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ.
1: ಬಹುಶಃ ಈಸಿಯೆಸ್ಟ್ ರೆಸಿಪಿ ಅನ್ಸುತ್ತೆ, ಎಲ್ಲ ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೊಬಹುದು ಅಂತ ಅನ್ಸುತ್ತೆ ಈ ಒಂದು ರೆಸಿಪಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನೀವು ಕರೆ ಮಾಡಿದ್ದಕ್ಕೆ, ಹಾಗೆ ಈ ಒಂದು ರೆಸಿಪಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಕಾಶವಾಣಿ ಬೆಂಗಳೂರು FM ರೈನ್ಬೋನ ಕೇಳ್ತಾ ಇರಿ. ಎಸ್ ಸ್ನೇಹಿತರೆ, ಕೇಳಿದ್ರಲ್ಲ ವಿಶಾಲಾಕ್ಷಿ ಅವರು ಕಾಲ್ ಮಾಡಿದ್ರು. ಇವತ್ತು ನಮ್ಮ ಜೊತೆ ಅವರು ಒಂದು ಗೊಜ್ಜವಲಕ್ಕಿನ ಮಾಡ್ಕೊಳ್ಳೋದನ್ನ ಮಾಡೋದು ಹೇಗೆ ಅಂತ ನಮ್ಮ ಜೊತೆ ಹಂಚ್ಕೊಂಡ್ರು. ಅವಲಕ್ಕಿ ಬಗ್ಗೆ ಮಾತಾಡ್ತಾ ಇದ್ರಿಂದ ಅವಲಕ್ಕಿದೆ ಇನ್ನೊಂದು ಚಟ್ಪಟ ಅಂತ ಚಾಟ್ ಮಾಡೋದನ್ನ ಹೇಳ್ತೀನಿ ಕೇಳಿ. ಪೇಪರ್ ಅವಲಕ್ಕಿ ಬರುತ್ತಲ್ವಾ, ಪೇಪರ್ ಅವಲಕ್ಕಿಗೆ ಸ್ವಲ್ಪ ಸೌತೆಕಾಯಿ ಹಾಕಿ ಸ್ವಲ್ಪ ಕಾಯ್ತುರಿ, ಫ್ರೆಶ್ ಕಾಯ್ತುರಿ ಇರಬೇಕು. ಇವಾಗಷ್ಟೇ ತುರ್ಕೊಂಡಿರುವಂತಹ ಫ್ರೆಶ್, ಬರೀ ವೈಟ್ ಪಾರ್ಟ್ ಮಾತ್ರ ಹಾಕಬೇಕು. ಸೊ ಅದನ್ನು ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಅದಕ್ಕೆ ಒಳ್ಳೆ ನಿಂಬೆ ರಸ ಹಾಕಿ ಉಪ್ಪು ಹಾಕಿ ಒಂಚೂರೇ ಚೂರು ಚಾಟ್ ಮಸಾಲಾನೋ ಅಥವಾ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಚಾಟ್ ಮಸಾಲ ಅಥವಾ ರೆಡ್ ಚಿಲ್ಲಿ ಪೌಡರ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕಿ ಚೆನ್ನಾಗಿ ಕಲಸ್ಕೊಂಡು ಸಕ್ಕರೆ ತುಂಬ ಇಂಪಾರ್ಟೆಂಟ್ ಇದಕ್ಕೆ, ಸಕ್ಕರೆ ಹಾಕ್ಕೊಂಡು ಕಲಸಿಟ್ಕೊಂಡ್ರೆ ಇನ್ಸ್ಟೆಂಟಾಗಿ ನೀವು ತಿನ್ಬೋದು. ಇದೊಂಥರ ಸ್ವೀಟಾಗಿರುತ್ತೆ, ಹುಳಿಯಾಗಿರುತ್ತೆ, ಹಾಗೆ ಹುಳಿ ಹುಳಿಯಾಗಿ ಖಾರಖಾರವಾಗಿ ಸಂಜೆ ಹೊತ್ತಂತೂ ಸಿಕ್ಕಾಪಡೆ ಚೆನ್ನಾಗಿರುವಂತಹ ರೆಸಿಪಿ ಇದು. ಸೊ ಅವಲಕ್ಕಿಲಿ ನೀವು ಕೂಡ ಟ್ರೈ ಮಾಡಿ. ಸೊ ಅವಲಕ್ಕಿಲಿ ಹೆಚ್ಚು ಕಾರ್ಬೋಹೈಡ್ರೇಟ್, ಸ್ವಲ್ಪ ಫೈಬರ್, ಕಬ್ಬಿಣಾಂಶ ಎಲ್ಲ ಕೂಡ ಜಾಸ್ತಿ ಇರೋದ್ರಿಂದ ಒಂದು ಲೈಟ್ ಫುಡ್ ಅಂತಲೇ ಹೇಳ್ಬೋದು. ತರಕಾರಿಗಳನ್ನು ಸೇರಿಸೋದ್ರಿಂದ, ಕಡಲೆಕಾಯಿನ ಹಾಕ್ಕೊಳ್ಳೋದ್ರಿಂದ, ಮೊಳಕೆ ಕಾಳುಗಳನ್ನು ಸೇರಿಸೋದ್ರಿಂದ ಇನ್ನೂ ಜಾಸ್ತಿ ಪ್ರೋಟೀನ್ ಫುಲ್ ಆಗುತ್ತೆ ಈ ಒಂದು ಅವಲಕ್ಕಿಯಲ್ಲಿ ಮಾಡುವಂತಹ ರೆಸಿಪಿ. ಸೊ ಈ ಎರಡು ರೆಸಿಪಿಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮದಲ್ಲಿ ಈ ಒಂದು ಗೀತೆ ನಿಮ್ಮೆಲ್ಲರಿಗಾಗಿ.

0: ಸಮಯ ಆಗಿರೋದು 1:08. ಕರಿಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಾವು ಒಂದು ರೆಸಿಪಿನ ನಮ್ಮ ಕೇಳುಗರು ಹೇಳಿದ್ರು, ಹಾಗೆ ಒಂದು ರೆಸಿಪಿ ಕೂಡ ನಾನು ಹೇಳಿದೆ. ಹಾಗೆ ಇವತ್ತು ಸಂಜೆ 4 ಗಂಟೆಗೆ ಒಂದು ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನಮ್ಮ ಜೊತೆ ಹಿರಿಯ ಸುದ್ದಿ ಪತ್ರಕರ್ತರು ಹಾಗೆ ಸುದ್ದಿ ಫೋಟೋ ಜರ್ನಲಿಸ್ಟ್ ನಮ್ಮ ಜೊತೆ ಇರ್ತಾರೆ. ಛಾಯಾಚಿತ್ರ ಪತ್ರಕರ್ತ ಅಂತಲೇ ಹೇಳ್ಬೋದು, ಅಥವಾ ಸುದ್ದಿ ಛಾಯಾಗ್ರಾಹಕರಾಗಿರ್ಬೋದು, ಇವರು ನಮ್ಮ ಜೊತೆ ಇರ್ತಾರೆ. ಸೊ ನಾನು ನಿಮಗೆಲ್ಲರಿಗೂ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ನಿಮ್ಮ ನೆನಪಿನಲ್ಲಿ ಇವತ್ತಿಗೂ ಅಚ್ಚಳಿಯದೆ ಉಳಿದಿರುವಂತಹ ಒಂದು ಸುದ್ದಿ ಛಾಯಾಚಿತ್ರ ಯಾವುದು? ನ್ಯೂಸ್ ಫೋಟೋಗ್ರಫಿ ಅಂತ ಹೇಳ್ತಾರಲ್ವಾ, ಅದು ಆ ಥರ ಯಾವುದಾದ್ರೂ ಒಂದು ನಿಮ್ಮ ಮನಸ್ಸಲ್ಲಿ ಅಚ್ಚಳಿಯಾಗಿ ಉಳಿದಿದೆಯಾ? ಆ ಚಿತ್ರ ಯಾವುದಾದ್ರೂ ಇದ್ದರೆ ಅದು ನೀವು ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರಿದೆ ಇದನ್ನು ನೀವು ನನಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಡಿ, ಆಯಿತಾ? ವಾಟ್ಸಪ್ಪಲ್ಲಿ ಆ ಇಮೇಜನ್ನು ಕಳಿಸಿ, ಹಾಗೆ ನಿಮಗೆ ಹೇಗೆ ಅದು ಪರಿಣಾಮ ಬೀರ್ತು ಅಂತ ನನಗೆ ಅದನ್ನು ಕಳಿಸ್ಕೊಡಿ ವಾಟ್ಸಪ್ಪಲ್ಲಿ. 4 ಗಂಟೆಗೆ ನಮ್ಮ ಜೊತೆ ಇರ್ತಾರಲ್ಲ ವಿಶೇಷ ಅತಿಥಿ, ಅವರೊಟ್ಟಿಗೆ ನಾನು ಆ ಒಂದು ಇಮೇಜನ್ನು, ಆ ಒಂದು ಫೋಟೋನ ತೋರಿಸ್ತೀನಿ. ಹಾಗೆ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ನೀವು ಯಾವತ್ತಾದರೂ ಕರ್ನಾಟಕದ ಯಾವುದಾದ್ರೂ ಜಾಗನ ಫೋಟೋಗ್ರಾಫ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಎಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅಂದರೆ ನಿಮ್ಮ ಹತ್ರ ಇರ್ಬೋದು, ಆಲ್ರೆಡಿ ನೀವು ಫೋಟೋಗ್ರಫಿ ಮಾಡಿರ್ಬೋದು, ಕರ್ನಾಟಕದ ಯಾವುದೋ ಒಂದು ಬ್ಯೂಟಿಫುಲ್ ಆಗಿರುವಂತಹ ಜಾಗನ ನೀವು ಫೋಟೋಗ್ರಫಿ ಮಾಡಿದರೆ ಅದನ್ನು ನೀವು ನಮಗೆ ಕಳಿಸ್ಕೊಡ್ಬಹುದು. 9:08:09:01:03 ಈ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ಫೋಟೋಗಳನ್ನು ಕಳಿಸಿ, ನಾನು ಅವರ ಜೊತೆ ಫೋಟೋನ ಶೇರ್ ಮಾಡ್ತೀನಿ, ಅವರು ಅದರಲ್ಲಿ ಬೆಸ್ಟ್ ಫೋಟೋಗ್ರಫಿ ಯಾರ್ದು ಅಂತ ಹೇಳ್ತಾರೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತಾ ಸಂಚಿಕೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮದ ಕುರಿತು ಗೃಹ ಸಚಿವರ ಹೇಳಿಕೆಗೆ ಪ್ರತಿಪಕ್ಷಗಳ ಆಗ್ರಹ, ಸಂಸತ್ತಿನ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಆಂಧ್ರಪ್ರದೇಶ ಹಾಗೂ ಕರ್ನಾಟಕಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ಹಲವು ಯೋಜನೆಗಳಿಗೆ ಚಾಲನೆ. ಜಂತರ್ ಮಂತರ್ ಪ್ರತಿಭಟನೆ ವೇಳೆ ಪೊಲೀಸರನ್ನು ಗುರಿಯಾಗಿಸಿ ದಾಳಿ, ಸೂಕ್ತ ಕ್ರಮಕ್ಕೆ ಕುಟುಂಬಸ್ಥರ ಆಗ್ರಹ. ಸುರಕ್ಷಿತ ಜಲಮಾರ್ಗ ಸಂಚಾರಕ್ಕೆ ಸೌದಿ ಅರೇಬಿಯಾ ಸೇರಿದಂತೆ 14 ರಾಷ್ಟ್ರಗಳಿಂದ ಬಹುರಾಷ್ಟ್ರೀಯ ಸಾಗರ ರಕ್ಷಣಾ ಒಕ್ಕೂಟ ರಚನೆ. ಹಾಗೂ ತೈಪೆ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿಂದು ಭಾರತದ 4 ಆಟಗಾರರು ಕಣದಲ್ಲಿ. ವಾರ್ತೆಗಳ ವಿವರ: ನೀಟ್ ಪರೀಕ್ಷೆಯ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆ ವೇಳೆ ಕಠಿಣ ಪೊಲೀಸ್ ಕ್ರಮ ಸೇರಿದಂತೆ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ವಿರೋಧ ಪಕ್ಷದ ಸದಸ್ಯರು ನಡೆಸಿದ ತೀವ್ರ ಗದ್ದಲದಿಂದಾಗಿ ಸಂಸತ್ತಿನ ಉಭಯ ಸದನಗಳ ಕಲಾಪಕ್ಕೆ ಇಂದು ಅಡ್ಡಿಯಾಯಿತು. ಗದ್ದಲದ ಬೆನ್ನಲ್ಲೇ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಬೆಳಗ್ಗೆ ರಾಜ್ಯಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಹಲವು ಕೇಂದ್ರ ಸಚಿವರು ಅಧಿಕೃತ ದಾಖಲೆಗಳನ್ನು ಮಂಡಿಸಿದರು. ಇದೇ ವೇಳೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಷಯಕ್ಕೆ ಸಂಬಂಧಿಸಿದ ಸಂಸದೀಯ ಖಾಯಂ ಸಮಿತಿಯ ವರದಿಗಳನ್ನು ಸದನಕ್ಕೆ ಸಲ್ಲಿಸಲಾಯಿತು. ಇದೇ ವೇಳೆ ಮಾಹಿತಿ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಸುಳ್ಳು ಸುದ್ದಿ ತಡೆಯುವ ವ್ಯವಸ್ಥೆಯ ಪರಿಶೀಲನೆ ಕುರಿತ ಸಂಸದೀಯ ಸಮಿತಿಯ 22ನೇ ವರದಿಯ ಶಿಫಾರಸುಗಳ ಜಾರಿ ಸ್ಥಿತಿಗತಿ ಬಗ್ಗೆ ಸದನಕ್ಕೆ ತಿಳಿಸಿದರು. ತದನಂತರ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಂಡಾಗ ವಿಪಕ್ಷ ಸದಸ್ಯರು ಘೋಷಣೆ ಕೂಗುತ್ತಾ ಕಲಾಪಕ್ಕೆ ಅಡಚಣೆ ಉಂಟು ಮಾಡಿದರು. ಇದರ ಬೆನ್ನಲ್ಲೇ ಸಭಾಪತಿಯವರು ಸದನವನ್ನು ಸೋಮವಾರಕ್ಕೆ ಮುಂದೂಡಿದರು. ಮತ್ತೊಂದೆಡೆ ಲೋಕಸಭೆಯಲ್ಲಿ

0: ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಆರಂಭಿಸಲು ಯತ್ನಿಸಿದಾಗ ವಿಪಕ್ಷಗಳು ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲಿನ ಪೊಲೀಸ್ ಕ್ರಮವನ್ನು ಖಂಡಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಗೆ ಆಗ್ರಹಿಸಿದವು. ಪ್ರಶ್ನೋತ್ತರ ವೇಳೆಗೆ ಅಡ್ಡಿಪಡಿಸದಂತೆ ಹಾಗೂ ಸದನದೊಳಗೆ ಭಿತ್ತಿಪತ್ರಗಳನ್ನು ಪ್ರದರ್ಶಿಸದಂತೆ ಮಾಡಿದ ಮನವಿಗೆ ಸದಸ್ಯರು ಸ್ಪಂದಿಸದ ಕಾರಣ ಲೋಕಸಭೆಯನ್ನು ಮೊದಲಿಗೆ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ ನೀಡಲಿದ್ದು ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಆಂಧ್ರಪ್ರದೇಶದ ಭೋಗಪುರಂನಲ್ಲಿ 5,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಅಲ್ಲೂರು ಸೀತಾರಾಮ ರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ವಿಶಾಖಪಟ್ಟಣಂನಲ್ಲಿ 460 ಕೋಟಿ ಹೂಡಿಕೆಯ ರಾಜ್ಯದ ಮೊದಲ ಸೆಮಿಕಂಡಕ್ಟರ್ ತಯಾರಿಕಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಜೊತೆಗೆ ಕರ್ನೂಲ್ ಮತ್ತು ಅನಂತಪುರಂ ಭಾಗದ ಸೌರ ಹಾಗೂ ಪವನ ವಿದ್ಯುತ್ ಯೋಜನಾ ಪ್ರಸರಣ ಜಾಲಗಳು ಮತ್ತು 1,880 ಕೋಟಿ ಮೌಲ್ಯದ ರಾಷ್ಟೀಯ ಹೆದ್ದಾರಿ ಯೋಜನೆಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ನಂತರ ಮೈಸೂರಿಗೆ ಆಗಮಿಸಲಿರುವ ಪ್ರಧಾನಿಯವರು ಐತಿಹಾಸಿಕ ನಿರಂಜನ ಮಠದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸ್ವಾಮಿ ವಿವೇಕಾನಂದರ 1892 ಮೈಸೂರು ಭೇಟಿಯ ಸ್ಮರಣಾರ್ಥ ನಿರ್ಮಿಸಲಾದ ಈ ಸ್ಮಾರಕ 4D ಅನುಭವ ಕೇಂದ್ರ, ಗ್ರಂಥಾಲಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ವಿಶೇಷ ಅಧ್ಯಯನ ಸೌಲಭ್ಯಗಳನ್ನು ಒಳಗೊಂಡಿದೆ. ಜುಲೈ 20 ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಯ ವೇಳೆ ಪ್ರತಿಭಟನಾಕಾರರು ಪೊಲೀಸರನ್ನೇ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದಾರೆ ಎಂದು ಗಾಯಗೊಂಡ ದೆಹಲಿ ಪೊಲೀಸ್ ಸಿಬ್ಬಂದಿಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇಂದು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಂಭಾಗದಲ್ಲಿ ಕರ್ತವ್ಯ ನಿರತರಾಗಿದ್ದ ಸಿಬ್ಬಂದಿಯನ್ನು ಗುಂಪಿನಲ್ಲಿದ್ದ ಕೆಲವು ಪ್ರತಿಭಟನಾಕಾರರು ಪೂರ್ವ ನಿಯೋಜಿತ ಯೋಜನೆಯಂತೆ ಸುತ್ತುವರೆದು ಕಲ್ಲು ತೂರಾಟ ನಡೆಸಿದ್ದಲ್ಲದೆ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ದೂರಿದರು. ಈ ಘಟನೆಯಲ್ಲಿ ಹಲವು ಪೊಲೀಸ್ ಸಿಬ್ಬಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಎಂದು ತಿಳಿಸಿದ ಕುಟುಂಬಸ್ಥರು, ಹಲ್ಲೆಗೆ ಕಾರಣರಾದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಸಾರ್ವಜನಿಕ ಪ್ರತಿಭಟನೆಗಳ ವೇಳೆ ಕರ್ತವ್ಯದಲ್ಲಿರುವ ಪೊಲೀಸರಿಗೆ ಹೆಚ್ಚಿನ ರಕ್ಷಣೆ ಒದಗಿಸಬೇಕು ಎಂದು ಆಗ್ರಹಿಸಿದರು. ಭೂತಾನ್ ರಾಜ ಜಿಗ್ಮೆ ಖೇಸರ್ ನಾಮ್ಗೇಲ್ ವಾಂಗ್ಚುಕ್ ಅವರು ಇಂದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ವಿದೇಶಾಂಗ ಕಾರ್ಯದರ್ಶಿಯವರು ಇಂದು ನಡೆದ ಯೋಜನಾ ಮಾತುಕತೆಗಳಲ್ಲಿ ಪರಿಶೀಲಿಸಲಾದ ದ್ವಿಪಕ್ಷೀಯ ಅಭಿವೃದ್ಧಿ ಸಹಕಾರದ ಪ್ರಗತಿ ಹಾಗೂ ಭಾರತ ಭೂತಾನ್ ನಡುವಿನ ವಿವಿಧ ಕ್ಷೇತ್ರಗಳ ಸಹಯೋಗದ ಕುರಿತು ಭೂತಾನ್ ರಾಜರಿಗೆ ಮಾಹಿತಿ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸೌದಿ ಅರೇಬಿಯಾ ಸೇರಿದಂತೆ 14 ರಾಷ್ಟ್ರಗಳು ಪಶ್ಚಿಮ ಏಷ್ಯಾದ ಪ್ರಮುಖ ಜಲಮಾರ್ಗಗಳಲ್ಲಿ ಸಾಗರ ಸಾರಿಗೆಗೆ ಭದ್ರತೆ ಒದಗಿಸುವ ಉದ್ದೇಶದಿಂದ ಬಹುರಾಷ್ಟೀಯ ಸಾಗರ ರಕ್ಷಣಾ ಒಕ್ಕೂಟವನ್ನು ರಚಿಸಿವೆ. ಈ ಒಕ್ಕೂಟದ ಕುರಿತು ರಿಯಾದ್ನಲ್ಲಿ ವಿವಿಧ ದೇಶಗಳ ಸೇನಾ ಪ್ರತಿನಿಧಿಗಳ ಸಭೆಯ ಬಳಿಕ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಒಕ್ಕೂಟದ ಜಂಟಿ ಪ್ರಕಟಣೆಯ ಪ್ರಕಾರ ಜಾಗತಿಕ ಸಮುದ್ರ ಭದ್ರತೆಗೆ ಎದುರಾಗುತ್ತಿರುವ ಸವಾಲುಗಳನ್ನು ಎದುರಿಸುವ ಉದ್ದೇಶದಿಂದ ಬಹುರಾಷ್ಟೀಯ ಸಮುದ್ರ ರಕ್ಷಣಾ ಒಕ್ಕೂಟವನ್ನು ಸ್ಥಾಪಿಸಲಾಗಿದೆ. ಸಮುದ್ರ ರಕ್ಷಣಾ ಸಹಕಾರವನ್ನು ಬಲಪಡಿಸುವುದು, ನೌಕಾಯಾನದ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುವುದು, ಅಂತಾರಾಷ್ಟೀಯ ವ್ಯಾಪಾರ ಮಾರ್ಗಗಳು ಹಾಗೂ ಇಂಧನ ಪೂರೈಕೆ ಮಾರ್ಗಗಳ ಸುರಕ್ಷತೆಯನ್ನು ಹೆಚ್ಚಿಸುವುದೇ ಈ ಒಕ್ಕೂಟದ ಪ್ರಮುಖ ಉದ್ದೇಶವಾಗಿದೆ. ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಉಧಮ್ ಸಿಂಗ್ ಅವರ 87ನೇ ಹುತಾತ್ಮ ದಿನವಾದ ಇಂದು ಸಮಸ್ತ ದೇಶ ಅವರನ್ನು ಸ್ಮರಿಸುತ್ತಿದೆ. ಘದರ್ ಪಕ್ಷ ಮತ್ತು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಸೇರಿದ ಉಧಮ್ ಸಿಂಗ್ 1919 ಅಮೃತಸರದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಪ್ರತೀಕಾರವಾಗಿ 1940 ಮಾರ್ಚ್ 13 ಬ್ರಿಟಿಷ್ ಪಂಜಾಬ್ನ ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಮೈಕಲ್ ಓಡ್ವೈರ್ ಅವರನ್ನು ಲಂಡನ್ನ ಕಾಕ್ಸ್ಟನ್ ಹಾಲ್ನಲ್ಲಿ ಗುಂಡಿಕ್ಕಿ ಹತ್ಯೆಗೈದಿದ್ದರು. ಬಳಿಕ ಕೊಲೆ ಆರೋಪದಲ್ಲಿ ತಪ್ಪಿತಸ್ಥರೆಂದು ತೀರ್ಪು ನೀಡಲಾದ ಉಧಮ್ ಸಿಂಗ್ ಅವರನ್ನು 1940 ಜುಲೈ 31 ಗಲ್ಲಿಗೇರಿಸಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕ್ರಾಂತಿಕಾರಿ ಹುತಾತ್ಮ ಉಧಮ್ ಸಿಂಗ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ರಾಷ್ಟ್ರೀಯ ಹಸ್ತಪ್ರತಿ ಡಿಜಿಟಲೀಕರಣ ಅಭಿಯಾನವು ಕೇವಲ ಸರ್ಕಾರದ ಕಾರ್ಯಕ್ರಮವಲ್ಲ, ಮುಂದಿನ ಪೀಳಿಗೆಗಾಗಿ ಭಾರತದ ನಾಗರಿಕತೆಯ ಪರಂಪರೆಯನ್ನು ಸಂರಕ್ಷಿಸುವ ರಾಷ್ಟ್ರೀಯ ಧ್ಯೇಯವಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ರಾಷ್ಟ್ರೀಯ ಹಸ್ತಪ್ರತಿ ಡಿಜಿಟಲೀಕರಣ ಅಭಿಯಾನ ಕುರಿತ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮ ಭಾರತದ ಶ್ರೀಮಂತ ಜ್ಞಾನ ಪರಂಪರೆಗೆ ಗೌರವ ಸಲ್ಲಿಸುವುದರ ಜೊತೆಗೆ ಬಲಿಷ್ಠ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತಿದೆ ಎಂದು ಹೇಳಿದರು. ಗಾಜಾದಲ್ಲಿ ಹಮಾಸ್ ಮತ್ತು ಇತರ ಸಶಸ್ತ್ರ ಸಂಘಟನೆಗಳ ಸಂಪೂರ್ಣ ನಿಶಸ್ತ್ರೀಕರಣಕ್ಕೆ ಶಾಂತಿ ಮಂಡಳಿ ಒಪ್ಪಂದಕ್ಕೆ ಬಂದಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ಅಧ್ಯಕ್ಷ ಟ್ರಂಪ್, ಈ ಒಪ್ಪಂದ ಗಾಜಾವನ್ನು ಹೊಸ ಪ್ಯಾಲೆಸ್ಟೇನಿಯನ್ ಸರ್ಕಾರದ ಆಡಳಿತಕ್ಕೆ ಒಳಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಈ ಸರ್ಕಾರ ಶಾಂತಿ ಮಂಡಳಿಯೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸಿ ಪ್ಯಾಲೆಸ್ಟೇನಿಯನ್ ಜನರಿಗೆ ನೆರವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ತೈವಾನ್ನಲ್ಲಿ ನಡೆಯುತ್ತಿರುವ ತೈಪೆ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ವಿವಿಧ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಇಂದು ಭಾರತೀಯ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಉನ್ನತಿ ಹೂಡಾ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ಗೆ ಅರ್ಹತೆ ಗಳಿಸಲು ಪರಸ್ಪರ ಸೆಣಸಲಿದ್ದು, ಬಳಿಕ ನಡೆಯಲಿರುವ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ತಾನ್ವಿ ಶರ್ಮಾ ಥೈಲ್ಯಾಂಡ್ನ ಸುಪಾನಿಡಾ ಕಾಟೆಥಾಂಗ್ ವಿರುದ್ಧ ಸೆಣಸಲಿದ್ದಾರೆ. ಮಧ್ಯಾಹ್ನ ಸುಮಾರು 3:10 ನಡೆಯಲಿರುವ ಪುರುಷರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಕಿರಣ್ ಜಾರ್ಜ್ ಜಪಾನ್ನ ಯುದಾಯ್ ಒಕಿತ್ಮೊತೋ ವಿರುದ್ಧ ಮುಖಾಮುಖಿಯಾಗಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮದ ಕುರಿತು ಗೃಹ ಸಚಿವರ ಹೇಳಿಕೆಗೆ ಪ್ರತಿಪಕ್ಷಗಳ ಆಗ್ರಹ. ಸಂಸತ್ತಿನ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಆಂಧ್ರಪ್ರದೇಶ ಹಾಗೂ ಕರ್ನಾಟಕಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ಹಲವು ಯೋಜನೆಗಳಿಗೆ ಚಾಲನೆ. ಜಂತರ್ ಮಂತರ್ ಪ್ರತಿಭಟನೆ ವೇಳೆ ಪೊಲೀಸರನ್ನು ಗುರಿಯಾಗಿಸಿ ದಾಳಿ, ಸೂಕ್ತ ಕ್ರಮಕ್ಕೆ ಕುಟುಂಬಸ್ಥರ ಆಗ್ರಹ. ಸುರಕ್ಷಿತ ಜಲಮಾರ್ಗ ಸಂಚಾರಕ್ಕೆ ಸೌದಿ ಅರೇಬಿಯಾ ಸೇರಿದಂತೆ 14 ರಾಷ್ಟ್ರಗಳಿಂದ ಬಹುರಾಷ್ಟ್ರೀಯ ಸಾಗರ ರಕ್ಷಣಾ ಒಕ್ಕೂಟ ರಚನೆ. ಹಾಗೂ ತೈಪೆ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿಂದು ಭಾರತದ 4 ಆಟಗಾರರು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯಾಗಿರೋದು 1:20 ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ವಿಶೇಷ ಅತಿಥಿ ಇದ್ದಾರೆ. ಸೌಮ್ಯ ಅವರಿದ್ದಾರೆ, ಅಡಿಷನಲ್ ಡೈರೆಕ್ಟರ್ ಆದಾಯ ತೆರಿಗೆ ವಿಭಾಗ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ. ಸೌಮ್ಯ ಅವರು ಅಡಿಷನಲ್ ಡೈರೆಕ್ಟರ್ ನಮ್ಮ ಜೊತೆ ಇರ್ತಾರೆ. ಇವತ್ತು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಇರುವಂತಹ ಒಂದಷ್ಟು ಪ್ರಶ್ನೆಗಳು, ಹಾಗೆ ರಿಟರ್ನ್ ಬೇರೆ ಫೈಲ್ ಮಾಡಬೇಕಲ್ಲ ಇವತ್ತು, ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ.
1: ಸೊ ಇವತ್ತು ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡೋದಕ್ಕೆ, ಆದಾಯ ತೆರಿಗೆ ರಿಟರ್ನ್ಸ್ನ ಫೈಲ್ ಮಾಡೋದಕ್ಕೆ ಇವತ್ತು ಕೊನೆಯ ದಿನ ಆಗಿದೆ, ಜುಲೈ 31. ಸೊ ಯಾರೆಲ್ಲ ಈ ಒಂದು ರಿಟರ್ನ್ಸ್ನ ಫೈಲ್ ಮಾಡಬೇಕು?
2: ಇವತ್ತಿನ ದಿನ 31st July 2026 ಏನಿದೆ, ಇದು ಅಸೆಸ್ಮೆಂಟ್ ಇಯರ್ 26-27ಗೆ ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ಕೊನೆ ದಿನ ಆಗಿರುತ್ತೆ. ಅಂದರೆ ಫೈನಾನ್ಷಿಯಲ್ ಇಯರ್ 25-26ಅಲ್ಲಿ ಯಾರಿಗೆಲ್ಲ ಇನ್ಕಮ್ ಇದೆ, ಇಂಡಿವಿಜುವಲ್ಸ್ಗೆ ಸ್ಯಾಲ್ರಿ ಇನ್ಕಮ್ ಮತ್ತು ಪೆನ್ಷನರ್ಸ್ ಯಾರಿದ್ದಾರೆ ಅವರಿಗೆಲ್ಲ ಅವರೆಲ್ಲ ರಿಟರ್ನ್ಸ್ ಫೈಲ್ ಮಾಡಬೇಕಾಗತ್ತೆ. ಪ್ಲಸ್ ಯೂಶ್ವಲಿ ಸ್ಯಾಲ್ರಿ ಇನ್ಕಮ್ ಮತ್ತು ಪೆನ್ಷನ್ ಇನ್ಕಮ್ ಜೊತೆಗೆ ಅವರಿಗೆ ಬ್ಯಾಂಕ್ ಇಂಟ್ರೆಸ್ಟ್ ಬರ್ತಾ ಇರತ್ತೆ, ಅಥವಾ ಹೌಸ್ ಪ್ರಾಪರ್ಟಿಯಿಂದ ಇನ್ಕಮ್ ಬರ್ತಾ ಇರತ್ತೆ. ಮತ್ತು ಅಗ್ರಿಕಲ್ಚರ್ ಇನ್ಕಮ್ ಏನಾದರೂ 5,000ಕ್ಕಿಂತ ಕಡಿಮೆ ಇದ್ದರೆ ಅವರು ಅಥವಾ ITR 1 ಫೈಲ್ ಮಾಡಬೇಕಾಗತ್ತೆ, ಮತ್ತು ಜಾಸ್ತಿ ಇದ್ದರೆ ITR 2 ಫೈಲ್ ಮಾಡಬೇಕಾಗತ್ತೆ. ಹಾಗಾಗಿ ITR 1 ಮತ್ತು ITR 2 ಫೈಲ್ ಮಾಡೋರಿಗೆ ಇವತ್ತು ಕೊನೆ ದಿನ ಆಗಿರುತ್ತೆ.
1: ಸೊ ಈ ಆದಾಯ ತೆರಿಗೆ ರಿಟರ್ನ್ಸನ್ನು ಡ್ಯೂ ಡೇಟ್ ಒಳಗಡೆ ಯಾಕೆ ಫೈಲ್ ಮಾಡಬೇಕು?
2: ಸೊ ಆದಾಯ ತೆರಿಗೆ ರಿಟರ್ನ್ಸ್ನ 31st July ಕೊನೆ ದಿನ ಆಗಿರುತ್ತೆ ಫೈಲ್ ಮಾಡೋದಕ್ಕೆ 1 and 2. ಯಾಕಂದರೆ ಇದು

0: ರಿಟರ್ನ್ಸ್ ಫೈಲ್ ಬೇಗ ಮಾಡೋದ್ರಿಂದ ರಿಟರ್ನ್ಗಳು ಪ್ರೊಸೆಸಿಂಗ್ ಬೇಗ ಆಗುತ್ತೆ, ಮತ್ತೆ ಅವ್ರಿಗೆ ಏನಾದರೂ ರೀಫಂಡ್ ಇದ್ರೆ ರೀಫಂಡ್ ಬರುತ್ತೆ, ಅಥವಾ ಡಿಮ್ಯಾಂಡ್ ಇದ್ರೆ ಅಥವಾ ಡಿಸ್ಕ್ರಿಪೆನ್ಸಿ ಇದ್ರೆ ಅದನ್ನ ಮತ್ತೆ ಅವರಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟಿಂದ ಈಸಿ ಆಗುತ್ತೆ. ಏನಾದರೂ ಮಿಸ್ಟೇಕ್ಸ್ ಇದ್ರೆ ಅವರಿಗೆ ರಿವೈಸ್ ರಿಟರ್ನ್ ಫೈಲ್ ಮಾಡೋದಕ್ಕೆ ಸಫಿಷಿಯಂಟ್ ಟೈಮ್ ಸಿಗುತ್ತೆ. ನಾವೇನಾದರೂ 31st ಒಳಗೆ ರಿಟರ್ನ್ಸ್ ಫೈಲ್ ಮಾಡಲಿಲ್ಲ ಅಂದರೆ ಏನೇ ಮಿಸ್ಟೇಕ್ಸ್ ಮುಂದೆ ಬಂದರೂ ಕೂಡ ಅವರು ಅದನ್ನು ರಿವೈಸ್ ರಿಟರ್ನ್ ಫೈಲ್ ಮಾಡೋ ಅಂತ ಒಂದು ಅರ್ಹತೆಯನ್ನು ಕಳೆದುಕೊಳ್ತಾರೆ.
1: ಸೊ ಈ ರಿಟರ್ನ್ಸ್ ಫೈಲ್ ಏನು ಮಾಡ್ತಾರಲ್ಲ ಮೇಡಮ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ಫೈಲ್ ಮಾಡೋದು, ಅದು ಇಂಪಾರ್ಟೆನ್ಸ್ ಏನು ಅಂದರೆ ಜನರಿಗೆ ಗೊತ್ತಿರಲ್ಲ. ಎಷ್ಟೋ ಜನರಿಗೆ ಬ್ಯಾಂಕಲ್ಲಿ ದುಡ್ಡಿರುತ್ತೆ, ಇಂಟ್ರೆಸ್ಟ್ ಬರ್ತಿರುತ್ತೆ, ಬಟ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು ಅನ್ನೋದೇ, ರಿಟರ್ನ್ ಫೈಲ್ ಮಾಡಬೇಕು ಅನ್ನೋದೇ ಎಷ್ಟೋ ಜನರಿಗೆ ಅರಿವಿರಲ್ಲ. ಸೊ ಇದ್ರ ಮಹತ್ವನ ತಿಳಿಸ್ಕೊಡ್ತೀರಾ?
0: ಹೌದು, ತುಂಬ ಜನಕ್ಕೆ ಇನ್ಕಮ್ ಇರುತ್ತೆ, ಬೇರೆ ಬೇರೆ ಸೋರ್ಸಿಂದ ಇನ್ಕಮ್ ಇರುತ್ತೆ. ಬಟ್ ಕೆಲವ್ರು ಏನು ಅನ್ಕೋತಾರೆ ಅಂದರೆ ನಮ್ಗೆ ಇನ್ಕಮ್ ಬರ್ತಿದೆ ಅಂತ ಡಿಪಾರ್ಟ್ಮೆಂಟಿಗೆ ಹೇಗೆ ಗೊತ್ತಾಗುತ್ತೆ, ನಾವು ಫೈಲ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಅನ್ನೋ ಅಂಥದ್ದು ಒಂದು ಅನ್ಕೋಬಿಟ್ಟಿರ್ತಾರೆ. ಬಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಮೋರ್ ದೆನ್ 50 ಏಜೆನ್ಸಿಗಳಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ. ಬ್ಯಾಂಕ್ಸಿಂದ ಇರಬಹುದು ಅಥವಾ SRO ಅಂದರೆ ಸಬ್ ರಿಜಿಸ್ಟ್ರಾರ್ ಆಫೀಸಿಂದ, ಹೀಗೆ ನಾನಾ ಏಜೆನ್ಸಿಗಳಿಂದ ನಮಗೆ ಇನ್ಫಾರ್ಮೇಷನ್ ಬರುತ್ತೆ. ಸೊ ಆ ಇನ್ಫಾರ್ಮೇಷನ್ನ ನಾವು ಈ ರಿಟರ್ನ್ಸ್ಗಳ ಜೊತೆ ಕಂಪೇರ್ ಮಾಡಿ ನಮಗೆ ಗೊತ್ತಾದರೆ ರಿಟರ್ನ್ಸ್ ಫೈಲ್ ಮಾಡ್ತಿಲ್ಲ, ಇವ್ರಿಗೆ ಇನ್ಕಮ್ ಇದೆ ಬಟ್ ರಿಟರ್ನ್ಸ್ ಫೈಲ್ ಮಾಡ್ತಿಲ್ಲ ಅನ್ನೋದೇನಾದರೂ ನಮ್ಮ ಗಮನಕ್ಕೆ ಬಂದಾಗ ಅವ್ರಿಗೆ ನೋಟಿಸ್ ಹೋಗುತ್ತೆ. ಅದಾದಮೇಲೆ ಅವ್ರಿಗೆ ಅದ್ರ ಮೇಲೆ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಆಗುತ್ತೆ ಅಥವಾ ಅಸೆಸ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವ್ರಿಗೆ ಏನು ಇನ್ಕಮ್ ಬಂದಿದೆ ಅದನ್ನು ಅವರು ಪೂರ್ತಿ ವೆರಿಫೈ ಮಾಡಿ ರಿಟರ್ನ್ಸ್ನ ಫೈಲ್ ಮಾಡೋದು ಅವ್ರದ್ದು ಜವಾಬ್ದಾರಿ ಆಗಿರುತ್ತೆ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ಇದ್ರ ಕುರಿತು. ಅದಕ್ಕಿಂತ ಮುಂಚೆ ಒಂದು ಗೀತೆಯನ್ನು ಕೇಳಿಕೊಂಡು ಬೇಗ ವಾಪಸ್ ಬರೋಣ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋ ಕೊನೆಯ ದಿನ ಇವತ್ತಾಗಿದೆ. ಸೊ ಇದ್ರ ಬಗ್ಗೆ ಮಾಹಿತಿನ ತಿಳ್ಕೋಬೇಕು ಅಂತಂದರೆ ನೀವು ನಮ್ಮ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಕೇಳ್ತಾರೆ. 2 ಗಂಟೆಯವರೆಗೂ ಈ ಒಂದು ಕಾರ್ಯಕ್ರಮ ಮುಂದುವರಿಯುತ್ತೆ. ಕಾರ್ಯಕ್ರಮದಲ್ಲಿ ಈ ಒಂದು ಗೀತೆ ನಿಮ್ಮೆಲ್ಲರಿಗಾಗಿ.

0: ಸಮಯ ಆಗಿರೋದು 1:27 ಕೇಳ್ತಾ ಇದ್ರ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ ಇವತ್ತು ನಮ್ಮ ಜೊತೆ ಇದ್ದಾರೆ ಸೌಮ್ಯ ಅವರು. ಆದಾಯ ತೆರಿಗೆ ಡಿಪಾರ್ಟ್ಮೆಂಟಿಂದ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನಮ್ಮ ಜೊತೆ ಇದ್ದಾರೆ. ಸೊ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇಡಮ್ ನಿಮಗೆ. ಸೊ ಇವತ್ತು ಈ ಒಂದು ಆದಾಯ ತೆರಿಗೆ ರಿಟರ್ನ್ಸ್ನ ಫೈಲ್ ಮಾಡೋದಕ್ಕೆ ಕೊನೆ ದಿನಾಂಕ ಆಗಿರೋದ್ರಿಂದ ಇದ್ರ ಬಗ್ಗೆನೇ ಮಾತಾಡ್ತಿದ್ವಿ. ನೀವು ಕಳೆದ ಸೆಗ್ಮೆಂಟಲ್ಲೂ ಕೂಡ ರೀಫಂಡ್ಸ್ ಬರುತ್ತೆ, ಇವಾಗೆ ಫೈಲ್ ಮಾಡಿಕೊಂಡ್ರೆ ರಿವೈಸ್ ಮಾಡಬೇಕಾದ್ರೂ ಈಸಿ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ಗೆ ಅಂತ ಹೇಳ್ತಾ ಇದ್ರಿ. ಸೊ ಯಾವ ಸಂದರ್ಭದಲ್ಲಿ ರೀಫಂಡ್ ಬರುತ್ತೆ ಮೊದಲನೇ ಪ್ರಶ್ನೆ. ಅಕಸ್ಮಾತ್ ರೀಫಂಡ್ ಬರದೇ ಲೇಟ್ ಆದರೆ ಯಾವ ಕಾರಣಕ್ಕೆ ಲೇಟ್ ಆಗುತ್ತೆ?
1: ಫೈನಾನ್ಷಿಯಲ್ ಇಯರಲ್ಲಿ ಅವ್ರಿಗೆ ಯಾವ್ಯಾವ ಇನ್ಕಮ್ ಇರುತ್ತೆ ಅದ್ರ ಮೇಲೆ ಟಿ ಡಿ ಎಸ್ ಆಗಿರುತ್ತೆ ಅಥವಾ ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡಿರ್ತಾರೆ. ಹೀಗೆ ಟ್ಯಾಕ್ಸ್ ಪೇ ಮಾಡಿರೋದು ರಿಟರ್ನ್ಸ್ ಫೈಲ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಇದರಿಂದ ಅವ್ರಿಗೆ ಸರಿಯಾಗಿ ಟ್ಯಾಕ್ಸ್ ಎಕ್ಸ್ಟ್ರಾ ಟ್ಯಾಕ್ಸ್ ಏನಾದರೂ ಕಟ್ಟಿದಾರ ಅಥವಾ ಕರೆಕ್ಟ್ ಟ್ಯಾಕ್ಸ್ ಕಟ್ಟಿದಾರ ಅಂತ. ಸಮಟೈಮ್ಸ್ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಟ್ಯಾಕ್ಸಸ್ ಕಟ್ಟಿರ್ತಾರೆ. ಸೊ ಏನು ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಿದಾರೆ ಅವ್ರಿಗೆ ಕಟ್ಟಬೇಕಾಗಿದ್ದಕ್ಕಿಂತ ಅದನ್ನು ಡಿಪಾರ್ಟ್ಮೆಂಟ್ ಅವ್ರಿಗೆ ವಾಪಸ್ ಹಿಂತಿರುಗಿಸುತ್ತೆ. ಬಟ್ ಅದನ್ನು ಇಮಿಡಿಯೇಟ್ ಆಗಲ್ಲ, ಅದನ್ನು ಪ್ರೊಸೆಸಿಂಗ್ ಮಾಡಬೇಕಾಗುತ್ತೆ. ಏನೇ ರಿಟರ್ನ್ಸ್ ನಾವು ಫೈಲ್ ಮಾಡ್ತೀವಿ ಆ ಫೈಲಿಂಗ್ ಆಗಿರೋ ರಿಟರ್ನ್ಸ್ನ ನಾವು ಪ್ರೊಸೆಸಿಂಗ್ ಮಾಡಿ, ಪ್ರೊಸೆಸಿಂಗ್ ಆದಮೇಲೆ ರೀಫಂಡ್ ಏನು ಹೇಳ್ತಿದ್ದಾರೆ ಅದು ಕರೆಕ್ಟ್ ಇದೆಯಾ ಅಂತ ಎಲ್ಲ ವೆರಿಫಿಕೇಶನ್ ಆದಮೇಲೆ ರೀಫಂಡ್ ಅವ್ರಿಗೆ ತಲುಪತ್ತೆ. ಅವ್ರ ಬ್ಯಾಂಕ್ ಅಕೌಂಟ್, ಯಾವ ಅಕೌಂಟ್ ಅವರು ರಿಟರ್ನ್ಸಲ್ಲಿ ಕೊಟ್ಟಿರ್ತಾರೆ ಆ ಅಕೌಂಟ್ಗೆ ರಿಫಂಡ್ ಹೋಗುತ್ತೆ.
0: ಸೊ ಈ ಓಲ್ಡ್ ರೆಜೀಮು ನ್ಯೂ ರೆಜೀಮು, ಈಗ ತುಂಬ ಜನರಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಯಾವುದನ್ನು ಸೆಲೆಕ್ಟ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಸೊ ಓಲ್ಡ್ ರೆಜೀಮು, ಹಳೆ ರೆಜೀಮು ಮತ್ತು ಹೊಸ ರೆಜೀಮ್ನಲ್ಲಿ ರಿಟರ್ನ್ಸ್ ಫೈಲ್ ಮಾಡೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತೀರಾ?
1: ಇವತ್ತು ಇಂಡಿವಿಜುವಲ್ಸ್ಗೆ ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ಅದು ಎಸ್ಪೆಷಲಿ ಸ್ಯಾಲ್ರಿಡ್ ಮತ್ತು ಪೆನ್ಷನರ್ಸ್ಗೆ ಲಾಸ್ಟ್ ಡೇ ಆಗಿರೋದ್ರಿಂದ. ಓಲ್ಡ್ ರೆಜಿಮಲ್ಲಿ ಹೇಗೆ ಅಂದರೆ ನಾವು ಯಾವುದಾದ್ರೂ ಡಿಡಕ್ಷನ್ಸ್ ಎಲ್ಲ ಕ್ಲೈಮ್ ಮಾಡೋದಕ್ಕೆ ಒಂದು ಆಪ್ಷನ್ ಇರುತ್ತೆ, ವೇರಸ್ ನ್ಯೂ ರೆಜಿಮಲ್ಲಿ ಯಾವುದೇ ಡಿಡಕ್ಷನ್ಸ್ ಕ್ಲೈಮ್ ಮಾಡೋದಕ್ಕೆ ಆಪ್ಷನ್ ಇರಲ್ಲ. ಬಟ್ ಹಂಗಂತ ಹೇಳಿ ಓಲ್ಡ್ ರೆಜಿಮ ನ್ಯೂ ರೆಜಿಮ ಅಂದಾಗ ಅವರ ಇನ್ಕಮ್ ಮೇಲೆ ಡಿಪೆಂಡ್ ಆಗುತ್ತೆ. ಇವೊಂದು ಡಿಡಕ್ಷನ್ಸ್ ಕೊಡ್ತಿಲ್ಲ ಅಂತಂದ್ರೂ ನಮಗೆ ನ್ಯೂ ರೆಜಿಮಲ್ಲಿ ನಾವು ನೋಡಿರೋ ಪ್ರಕಾರ ನ್ಯೂ ರೆಜಿಮಲ್ಲಿ ಅವ್ರಿಗೆ ಲಾಟ್ ಆಫ್ ಟ್ಯಾಕ್ಸ್ ಬೆನಿಫಿಟ್ ಬರುತ್ತೆ. ಯಾಕಂದರೆ ಅಪ್ ಟು 4 lakhs ಫಸ್ಟ್ ಟ್ಯಾಕ್ಸ್ ಏನೂ ಇರಲ್ಲ, ಅದಾದ್ಮೇಲೆ ಕೂಡ ಅವ್ರಿಗೆ ರಿಬೇಟ್ ಸಿಗುತ್ತೆ. ಹಾಗಾಗಿ ಆಲ್ಮೋಸ್ಟ್ 12,75,000 ಇನ್ಕಮ್ ಇರೋವರೆಗೂ ಅವರು ಯಾವುದೇ ರೀತಿಯಾದ ಟ್ಯಾಕ್ಸಸ್ ಬರಲ್ಲ, ಜೀರೋ ಟ್ಯಾಕ್ಸಸ್ ಬರುತ್ತೆ. ಹಾಗಂತ ಹೇಳಿ ಅವರು ರಿಟರ್ನ್ ಫೈಲ್ ಮಾಡದೇ ಇರೋ ಹಾಗಿಲ್ಲ, ರಿಟರ್ನ್ಸ್ ಫೈಲ್ ಮಾಡಬೇಕಾಗತ್ತೆ, ನಿಲ್ ರಿಟರ್ನ್ಸ್ ಫೈಲ್ ಮಾಡಬೇಕಾಗತ್ತೆ. ಬಟ್ ಅವ್ರಿಗೆ ಯಾವುದೇ ರೀತಿಯಾದ ಟ್ಯಾಕ್ಸಸ್ ಬರೋದಿಲ್ಲ.
0: ಸೊ ಅವಾಗಲೇ ಒಂದು ಕ್ವೆಶ್ಚನ್ ನಮ್ಮ ಮಧ್ಯದಲ್ಲೇ ಇಂಟ್ರಪ್ಟ್ ಮಾಡಿದೆ. ಸೊ ರೀಫಂಡು ಸಮಟೈಮ್ಸ್ ತುಂಬ ಲೇಟಾಗಿ ಬರುತ್ತೆ. ಸೊ ಈ ರೀಫಂಡು ಲೇಟಾಗಿ ಬರೋದಕ್ಕೆ ಕಾರಣ ಏನು? ಬರುತ್ತಾ ರೀಫಂಡ್ ಎಲ್ಲರಿಗೂ?
1: ಎಲ್ಲರಿಗೂ, ಎಲ್ಲರ ರಿಟರ್ನ್ಸ್ ಯಾರು ಫೈಲ್ ಮಾಡ್ತಾರೆ ಎಲ್ಲ ರಿಟರ್ನ್ಸ್ ಕೂಡ ಪ್ರೊಸೆಸ್ ಆಗುತ್ತೆ. ಎಲ್ಲರಿಗೂ ಏನು ರೀಫಂಡ್ ಇದೆ ಅದು ಡ್ಯೂ ಕರೆಕ್ಟ್ ಇದ್ದರೆ, ಅವ್ರಿಗೆ ಬರಬೇಕಿರೋದು ಸರಿ ಇದ್ದರೆ ಬಂದೇ ಬರುತ್ತೆ. ಕೆಲವ್ರಿಗೆ ಯಾಕೆ ತಡ ಆಗುತ್ತೆ ಅಂತಂದರೆ ನಮಗೆ ಎಲ್ಲರಿಗೂ ಗೊತ್ತಿದೆ ಇವಾಗ ಆ್ಯನ್ಯುವಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಇದೆ, AAS ಅಂತ ಇದೆ. ಅಲ್ಲಿ ಅವ್ರ ಇನ್ಕಮ್ ಎಲ್ಲ ಲಿಸ್ಟ್ ಡೌನ್ ಆಗಿರುತ್ತೆ. ಮತ್ತು ದೇರ್ ವಿಲ್ ಬಿ 26 AAS ಅಂತ, ಎಲ್ಲೆಲ್ಲಿ TDS ಆಗಿದೆ ಅಂತ. ಬಟ್ ಕೆಲವ್ರು ಏನು ಮಾಡ್ತಾರೆ ಅಂದರೆ ಅದನ್ನೆಲ್ಲ ನೋಡಲ್ಲ, ಇನ್ಕಮ್ ಬಂದಿದ್ರೂ ಅದನ್ನು ಅವರು ಡಿಕ್ಲೇರ್ ಮಾಡಲ್ಲ ITR ಅಲ್ಲಿ. ಅಥವಾ ಬಂದಿರತ್ತೆ, ಇನ್ಕಮ್ ಡಿಕ್ಲೇರ್ ಮಾಡಿರ್ತಾರೆ, ಅಥವಾ ಅದು ಕರೆಕ್ಟಾಗಿರೋವಂಥ ಟ್ಯಾಕ್ಸಸ್ನ ಪೇ ಮಾಡಿರಲ್ಲ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಸ್ಕ್ರೂಟಿನಿ ಮಾಡಿದಾಗ ಅಥವಾ ನಾವು ರಿಟರ್ನ್ನ ಪ್ರೊಸೆಸ್ ಮಾಡುವಾಗ ಇಂಥ ಕೇಸಸ್ಸಲ್ಲಿ ರೀಫಂಡ್ನ ಡಿಲೇ ಆಗುತ್ತೆ. ಮತ್ತು ಕೆಲವರು ರಿಟರ್ನ್ಸ್ನ ಫೈಲ್ ಮಾಡ್ತಾರೆ ಬಟ್ ಈ ವೆರಿಫಿಕೇಷನ್ ಮಾಡಲ್ಲ. ಅಂದರೆ ಈ ವೆರಿಫಿಕೇಷನ್ ಲಾಸ್ಟಲ್ಲಿ ಅವರು ಅದು ಆಧಾರ್ OTP ಅಥವಾ ಏನಾದರೂ ಕೊಟ್ಟು ಅದನ್ನು ಈ ವೆರಿಫೈ ಆಫ್ ದ ರಿಟರ್ನ್ಸ್ ಮಾಡಬೇಕಾಗತ್ತೆ. ಬಟ್ ತುಂಬ ಜನ ಏನು ಮಾಡ್ತಾರೆ ಅಂದರೆ ರಿಟರ್ನ್ಸ್ ಫೈಲ್ ಮಾಡ್ತಾರೆ, ಸರಿ ವೆರಿಫಿಕೇಷನ್ ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಮರ್ತು ಬಿಡ್ತಾರೆ. ಅಂಥ ಟೈಮಲ್ಲಿ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಡಿಫೆಕ್ಟಿವ್ ರಿಟರ್ನ್. ಸೊ ಇಂಥ ಕೇಸಸ್ಸಲ್ಲಿ ಕೂಡ ರೀಫಂಡ್ ಬರೋದಕ್ಕೆ ಡಿಲೇ ಆಗುತ್ತೆ, ಅಥವಾ ಆ ರಿಟರ್ನೇ ಡಿಫೆಕ್ಟಿವ್ ಇರೋದ್ರಿಂದ ಅವ್ರಿಗೆ ಯಾವುದೇ ರೀಫಂಡ್ ಬರಲ್ಲ.
0: ಸೊ ಈ ರಿಟರ್ನ್ ರೀಫಂಡ್ ಬರೋದಕ್ಕೆ ಎಷ್ಟು ಟೈಮ್ ಬೇಕು, ಟೈಮ್ ಪೀರಿಯಡ್ ಬೇಕು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ?
1: ಇಂಡಿವಿಜುವಲ್ಸ್ಗೆ ಇವಾಗ ಪ್ರೊಸೆಸಿಂಗು ತುಂಬ ಫಾಸ್ಟಾಗಿ ಆಗಿದೆ, ಎಲ್ಲ ಕರೆಕ್ಟ್ ಇದ್ದರೆ ಈವನ್ ಕೆಲವರಿಗೆಲ್ಲ ಒಂದಿನದಲ್ಲೂ ಬಂದಿರೋದಿದೆ. ಯಾಕೆಂದರೆ ಯಾರ್ಯಾರಿಗೆ ಇನ್ಕಮ್ ಎಲ್ಲ ಕರೆಕ್ಟಾಗಿ ಡಿಕ್ಲೇರ್ ಮಾಡಿದ್ದಾರೆ ಅಂಥವ್ರಿಗೆ, ಅಥವಾ ಡಿಸ್ಕ್ರಿಪೆನ್ಸಿ ಇದ್ದವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಫ್ರಮ್ 1 day to 1 or 2 months ಬಂದೇ ಬರುತ್ತೆ.
0: ಹಾಗೆ ಸ್ನೇಹಿತರೆ, ನೀವು ಕೂಡ ಈ ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಏನು ಫೈಲ್ ಮಾಡಬೇಕು ಇದ್ರ ಕುರಿತಾದಂತಹ ಏನಾದರೂ ಡೌಟ್ಸ್ ಇದ್ದರೆ ಇದನ್ನು ನೀವು ನಮಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ಬಹುದು. ನಾನು ಕೂಡ ಮೇಡಮ್ಗೆ ಕೇಳುವಂತಹ

ಇದನ್ನ ತಗೊಳ್ತೀನಿ. ಸೊ ನಿಮ್ಮ ಕ್ವೆಶ್ಚನ್ ಏನೇ ಇದ್ರೂ ನಮಗೆ ವಾಟ್ಸ್ಆಪ್ ಮುಖಾಂತರ ಕಳಿಸ್ಕೊಡಿ, 9480109103 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ನಿಮ್ಮ ಪ್ರಶ್ನೆಯನ್ನು ಕಳಿಸಿ ನಾನು ಮೇಡಮ್ಗೆ ನಿಮ್ಮ ಪರವಾಗಿ ಕೇಳ್ತೀನಿ.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 or ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ 31 July 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

0: ಸಮಯ ಆಗಿರೋದು 1:37. ಕೇಳ್ತಾ ಇದ್ರ ಲಂಚ್ ಬಾಕ್ಸ್ ಕಾರ್ಯಕ್ರಮ. ಇವತ್ತು ನಮ್ಮೊಟ್ಟಿಗಿದ್ದಾರೆ ಸೌಮ್ಯ ಅವರು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಒಂದಷ್ಟು ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ. ಸೊ ಯಾವ ಒಂದು ಇಂಡಿವಿಜುವಲ್ಸ್ ಇರ್ತಾರಲ್ಲ, ಅವರು ಬರೋ ಅವ್ರ ಹತ್ರ ಇರುವಂತಹ ಎಲ್ಲ ಮೂಲಗಳಿಂದ ಬರ್ತಾ ಇರುವಂತಹ ಇನ್ಕಮ್ ಅನ್ನ ಡಿಕ್ಲೇರ್ ಮಾಡದಿದ್ರೆ ಅಥವಾ ತೋರಿಸ್ತಿದ್ರೆ ಏನಾಗುತ್ತೆ?
1: ಎಲ್ಲ ಸೋರ್ಸ್ ಇಂದ ಬರುವಂತ ಇನ್ಕಮ್ನ ಡಿಕ್ಲೇರ್ ಮಾಡಲಿಲ್ಲ ಅಂದರೆ ಅದು ಮತ್ತೆ ಡಿಪಾರ್ಟ್ಮೆಂಟ್ ಗಮನಕ್ಕೆ ಬಂದರೆ ಈ ಥರ ಮಾಡ್ತಾ ಇಲ್ಲ ಅನ್ನೋದು ಅವ್ರಿಗೆ ನೋಟಿಸ್ ಇಶ್ಯೂ ಆಗುತ್ತೆ, ಡಿಸ್ಕ್ರಿಪೆನ್ಸಿ ಇದೆ ಅಂತ. ಸೊ ಹೆದರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ, ಯಾಕೆ ನೋಟಿಸ್ ಬಂದುಬಿಡ್ತು ಅಂತ. ಏನೋ ಅದು ಅರ್ಥ ಮಾಡ್ಕೋಬೇಕು, ಏನೋ ಡಿಸ್ಕ್ರಿಪೆನ್ಸಿ ಇದೆ, ನಾನು ಎಲ್ಲ ಆದಾಯಗಳನ್ನು ತೋರಿಸಿಲ್ಲ ಅಂತ ಹೇಳಿ. ಸೊ ಮತ್ತೆ ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ನ ಮತ್ತು 26 AS AIS ಎಲ್ಲದನ್ನು ಕ್ರಾಸ್ ವೆರಿಫೈ ಮಾಡಿ ಯಾವುದಾದ್ರೂ ಬಿಟ್ಟು ಹೋಗಿದರೆ ಅದನ್ನು ಮತ್ತೆ ಡಿಕ್ಲೇರ್ ಮಾಡಬೇಕು. ಆ ನೋಟಿಸಲ್ಲೇ ನಮಗೆ ಅವ್ರಿಗೆ ಎಲ್ಲ ಡೀಟೇಲ್ಸ್ ಇರುತ್ತೆ, ಯಾವುದ್ಯಾವುದು ಬಿಟ್ಟು ಹೋಗಿದೆ ಅದನ್ನು ನೋಡಿಕೊಂಡು ಮತ್ತೆ ರಿವೈಸ್ ರಿಟರ್ನ್ ಫೈಲ್ ಮಾಡೋದ್ರಿಂದ ಅವ್ರಿಗೆ ಅದು ಮತ್ತೆ ರಿಟರ್ನ್ಸ್ ಪ್ರೋಸೆಸ್ ಆಗುತ್ತೆ.
0: ಈಗ ಇನ್ನೊಂದು ರಿಯಲಿಸ್ಟಿಕ್ ಕ್ವೆಶ್ಚನ್ ಕೇಳಬೇಕು ಅಂತಂದರೆ, ಕೆಲವರಿಗೆ ಆ ಇನ್ಕಮ್ಸು ಬರ್ತಾ ಇರುತ್ತೆ. ಇವಾಗ ವಯಸ್ಸಾಗಿರೋರು ಇರ್ತಾರೆ, ಮಕ್ಕಳು ಎಲ್ಲೋ ಬೇರೆ ಕಡೆ ಸೆಟಲ್ ಆಗಿರ್ತಾರೆ, ಅಲ್ಲಿಂದ ದುಡ್ಡು ಕಳಿಸ್ತಿರ್ತಾರೆ, ಅವ್ರ ಅಕೌಂಟಿಗೆ ಬರ್ತಿರುತ್ತೆ ಅಥವಾ ಅವ್ರಿಗೆ ಮನೆ ಇರುತ್ತೆ, ಬಾಡಿಗೆ ಬರ್ತಿರುತ್ತೆ. ಅವ್ರಿಗೆ ಎಷ್ಟೋ ಜನಕ್ಕೆ ಈ ಇನ್ಫಾರ್ಮೇಷನ್, ಈ ಮಾಹಿತಿನೇ ಇರಲ್ಲ ದಟ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬಹುದು ಅಥವಾ ಯಾರು ಮಾಡ್ಕೊಡೋಕೆ ಇಲ್ಲದೆ ಇರ್ಬೋದು. ಅಂಥವರು ಯಾರ ಹತ್ರ ಮಾಡಿಸ್ಬೋದು ಈ ರಿಟರ್ನ್ ಫೈಲಿಂಗನ್ನು?
1: ಇವಾಗ ಇನ್ಕಮ್ ಟ್ಯಾಕ್ಸ್ ಇ ಫೈಲಿಂಗ್ ತುಂಬಾ ಸ್ಟ್ರೀಮ್ಲೈನ್ ಆಗಿದೆ. ನಾವೇ ಸ್ವಲ್ಪ ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ಅಂಥವರು ಅವರೇ ಇನ್ಕಮ್ ಟ್ಯಾಕ್ಸ್ ಇ ಫೈಲಿಂಗ್ ವೆಬ್ಸೈಟ್ಗೆ ಹೋಗಿ ಅವರೇ ರಿಟರ್ನ್ಸ್ನ ಫೈಲ್ ಮಾಡ್ಬೋದು. ಇನ್ ಕೇಸ್ ನಮಗೆ ಗೊತ್ತಾಗಲ್ಲ ಹೇಗೆ ಮಾಡಬೇಕು ಅಂತ ಅನ್ಸಿದ್ರೆ, ಅಂಥವರು ಚಾರ್ಟೆಡ್ ಅಕೌಂಟೆಂಟ್ ಅಥವಾ ಇನ್ಕಮ್ ಟ್ಯಾಕ್ಸ್ ಪ್ರಿಪೇರರ್ಸ್ ಅಂತ ಇರ್ತಾರೆ, ಅವರನ್ನು ಮೀಟ್ ಮಾಡ್ಬೋದು. ಅವ್ರ ಹತ್ರ ಹೋದಾಗ ಅವರು ಅವರ ಎಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಏನಿದೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಕಾಪೀಸು 26 AS ತೊಗೊಂಡು ಹೋಗಬೇಕು, ಮತ್ತು ಆ್ಯನ್ಯುಯಲ್ ಇನ್ಫಾರ್ಮೇಷನ್ ಸಿಸ್ಟಮ್ ತೊಗೊಂಡು ಹೋದರೆ AIS ಏನಿದೆ ಅದನ್ನು ತೊಗೊಂಡು ಹೋದರೆ ಅವರು ಅದನ್ನು ವೆರಿಫೈ ಮಾಡಿ ಯಾವ್ಯಾವ ಸೋರ್ಸಿಂದ ಇನ್ಕಮ್ ಬಂದಿದೆ ಅಂತ ಅದನ್ನು ಅವರು ರಿಟರ್ನ್ಸ್ನ ಫೈಲ್ ಮಾಡಿಕೊಡ್ತಾರೆ.
0: ಸೊ ಈ ಫಾರ್ಮ್ 26 AS ಮತ್ತು AIS ಎಲ್ಲವೂ ಕೂಡ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇರುತ್ತಲ್ಲ?
1: ಹೌದು, ಇದೆಲ್ಲವೂ ಇನ್ಕಮ್ ಟ್ಯಾಕ್ಸ್ ಇ ಫೈಲಿಂಗ್ ಪೋರ್ಟಲ್ ಏನಿದೆ ಅಲ್ಲಿ ಇವ್ರಿಗೆ ಲಾಗಿನ್ ಮತ್ತು ಪಾಸ್ವರ್ಡ್ ಇರುತ್ತೆ. ಸೊ ಆ ಲಾಗಿನ್ ಪಾಸ್ವರ್ಡ್ ಹಾಕಿದ್ರೆ ಪ್ರತಿಯೊಬ್ಬರಿಗೂ ಅವ್ರದ್ದು ಎಲ್ಲ ಥರ ಇನ್ಫಾರ್ಮೇಷನ್, ಈವನ್ ಹೋದ ವರ್ಷ ಲಾಸ್ಟ್ ಹೋದ ವರ್ಷಗಳಲ್ಲಿ ಎಷ್ಟು ಯಾವ್ಯಾವ ರಿಟರ್ನ್ಸ್ ಫೈಲ್ ಮಾಡಿದ್ದಾರೆ, ಆಗ ಎಷ್ಟು ರೀಫಂಡ್ ಬಂದಿತ್ತು, ಅವಾಗ ಯಾವುದಾದ್ರೂ ನೋಟಿಸ್ ಬಂದಿದೆಯಾ, ಅವಾಗ ಏನಾದರೂ ಡಿಸ್ಕ್ರಿಪೆನ್ಸಿ ಇದೆಯಾ, ಸೊ ಅದೆಲ್ಲದು ಕೂಡ ಅವ್ರಿಗೆ ಆ ಪೋರ್ಟಲಲ್ಲಿ ಗೊತ್ತಾಗುತ್ತೆ.
0: ಹಾಗೆ ಮತ್ತೊಂದು ಪ್ರಶ್ನೆ ಮೇಡಮ್, ಒಂದು ಬ್ಯಾಂಕ್ ಅಕೌಂಟಿಂದ ಇನ್ನೊಂದು ಬ್ಯಾಂಕ್ ಅಕೌಂಟಿಗೆ ಹಣ ವಿನಿಮಯ ಆಗ್ತಾ ಇದ್ರೆ ಆದಾಯ ತೆರಿಗೆ ಬರುತ್ತಾ ಅಲ್ಲಿಗೂ ಕೂಡ?
1: ಒಂದು ಬ್ಯಾಂಕ್ ಅಕೌಂಟ್, ಈಗ ಅವ್ರದ್ದೇ ಕೆಲವ್ರಿಗೆ ತುಂಬ ಈ ಡೌಟ್ಸ್ ಇದೆ, ಈಗ ಅವ್ರ ಹತ್ರ ಒಬ್ರ ಹತ್ರನೇ ಎರಡು ಬ್ಯಾಂಕ್ ಅಕೌಂಟ್ ಇದೆ, ಅವ್ರದ್ದೇ ಓನ್ ಬ್ಯಾಂಕ್ ಅಕೌಂಟ್. ಸೊ ಒಂದು ಅಕೌಂಟಿಗೆ ಅವ್ರ ಸ್ಯಾಲ್ರಿ ಇನ್ಕಮ್ ಬಂದಿರೋದನ್ನು ಇನ್ನೊಂದು ಅಕೌಂಟ್ಗೆ ಹಾಕೋತಾರೆ, ಕೆಲವರು ಫೋನ್ಪೇ ಮಾಡೋದಕ್ಕೆ ಅಥವಾ ಪೇಟಿಎಂ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ಎವ್ರಿ ಟೈಮ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆದಾಗ ಅವ್ರದ್ದೇ ಓನ್ ಬ್ಯಾಂಕ್ ಅಕೌಂಟ್ಸ್ಗೆ ಆದಾಗ ಮತ್ತೆ ಟ್ಯಾಕ್ಸ್ ಮತ್ತೆ ಪೇ ಮಾಡಬೇಕಂತ ಇಲ್ಲ. ಅವ್ರದ್ದು ಒಂದು ಸಲ ಟ್ಯಾಕ್ಸ್ ಪೇ ಮಾಡಿದ್ರೆ ಅವ್ರದ್ದೇ ಓನ್ ಬ್ಯಾಂಕ್ ಅಕೌಂಟ್ಸ್ ಬೇರೆ ಮಲ್ಟಿಪಲ್ ಅಕೌಂಟ್ಸ್ಗೆ ದುಡ್ಡು ಹೋದಾಗ ಮತ್ತೆ ಅದ್ರದ್ದು ಮತ್ತೆ ಅದ್ರ ಮೇಲೆ ಟ್ಯಾಕ್ಸ್ ಯಾವುದೇ ರೀತಿ ಬರಲ್ಲ.
0: ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಆದಾಯ ತೆರಿಗೆದಾರರು ಯಾವ ಥರ ಸ್ಕ್ಯಾಮ್ಗಳ ಬಗ್ಗೆ ಹುಷಾರಾಗಿರಬೇಕು?
1: ತುಂಬ ಒಳ್ಳೆಯ ಪ್ರಶ್ನೆ. ಆ್ಯಕ್ಚುಲಿ ಇವತ್ತಿನ ದಿನ ತುಂಬ ವೇರಿಯಸ್ ಸ್ಕ್ಯಾಮ್ಸ್ ಮಾಡ್ತಿದ್ದಾರೆ. ಸೊ ಈವನ್ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಸ್ಕ್ಯಾಮ್ ಮಾಡೋರು ಕಡಿಮೆ ಇಲ್ಲ, ತುಂಬ ಜನ ಮಾಡ್ತಿದ್ದಾರೆ. ಆದರೆ ನಾನು 3 ಸ್ಕ್ಯಾಮ್ಗಳ ಬಗ್ಗೆ ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು. ಮೊದಲನೇದು, ಯಾಕಂದರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರಿಟರ್ನ್ಸ್ ಫೈಲ್ ಮಾಡಿದಾಗ ಅವ್ರಿಗೇನಾದರೂ ರೀಫಂಡ್ ಬರುತ್ತೆ ಅನ್ಸಿದ್ರೆ ಅವ್ರಿಗೆ ಯಾವಾಗಲೂ ಒಂದು ಹ್ಯಾಬಿಟ್ ಇರುತ್ತೆ, ರೀಫಂಡ್ ಬರ್ತಾ ಇದೆಯಾ, ಇವತ್ತು ಬರುತ್ತಾ ಅಂತ ಎವ್ರಿ ಡೇ ಚೆಕ್ ಮಾಡ್ತಿರ್ತಾರೆ ಇಮೇಲ್ಸ್ಗೆ. ಸೊ ಈ ಸ್ಕ್ಯಾಮ್ಸ್ಟರ್ಸ್ ಏನು ಮಾಡ್ತಾರೆ, ಕೆಲವೊಂದು ಲಿಂಕ್ನ ಕಳಿಸ್ತಾರೆ. ಸೊ ನಿಮಗೆ ಇದರಲ್ಲಿ ರೀಫಂಡ್ ಬರ್ತಾ ಇದೆ ನಿಮಗೆ, ಸೊ ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ರೀಫಂಡ್ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಅವರು ಓಕೆ ರೀಫಂಡ್ ಬರುತ್ತಲ್ಲ ಅಂತ ಹೇಳಿ ಅದು ಕ್ಲಿಕ್ ಮಾಡಿದಾಗ ಅವ್ರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ತೊಗೋತಾರೆ, OTP ತೊಗೋತಾರೆ, ಮತ್ತು ಇವ್ರ ಬ್ಯಾಂಕ್ ಅಕೌಂಟಲ್ಲಿ ಇರೋ ದುಡ್ಡುಗಳನ್ನು ತೊಗೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವ ಏನೇ ನಿಮಗೆ ರೀಫಂಡ್ ಡ್ಯೂ ಇದ್ರೂ ಯಾವುದೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯಾವುದೇ ನಿಮಗೆ ಲಿಂಕ್ನ ಕಳಿಸಲ್ಲ ದುಡ್ಡಿಗೋಸ್ಕರ. ಹಾಗಾಗಿ ನೀವು ಏನೇ ಡಿಮ್ಯಾಂಡ್ ಇರಲಿ, ರೀಫಂಡ್ ಇರಲಿ, ನೀವು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಇ ಫೈಲಿಂಗ್ ಪೋರ್ಟಲ್ಗೆ ಹೋಗಿ ಅಲ್ಲಿ ಚೆಕ್ ಮಾಡಬೇಕು. ಅಲ್ಲಿ ಚೆಕ್ ಮಾಡಿ ಅಲ್ಲೇನಾದರೂ ಇದ್ದರೆ ಬರುತ್ತೆ, ಮತ್ತು ಯಾವುದೇ ರೀಫಂಡ್ ಇದ್ದರೂ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ, ಯಾಕಂದರೆ ಅದು ಆಲ್ರೆಡಿ ಪ್ರೀ ವ್ಯಾಲಿಡೇಟ್ ಆಗಿರುತ್ತೆ. ಹಾಗಾಗಿ ಯಾವುದೇ ಇಮೇಲ್ ಲಿಂಕ್ಸ್ನ ಒತ್ತಬೇಡಿ. ಎರಡನೇದು, ಕೆಲವ್ರು ಏನು ಮಾಡ್ತಾರೆ, ಇವಾಗ ನಾವು ಕೆಲವ್ರು ಇದ್ದಾರೆ, ಕೆಲವ್ರದ್ದೇ ಆಮಿಷಗಳನ್ನು ಓಡ್ತಾರೆ, ನಿಮಗೆ ರೀಫಂಡ್ ಕೊಡಿಸ್ತೀವಿ ಎಕ್ಸ್ಟ್ರಾ, ನೀವೇನು ಎಕ್ಸ್ಪೆನ್ಸನ್ನು ಮಾಡೇ ಇರಲ್ಲ. ಅವರು ಇವಾಗ ಹೌಸ್ ಪ್ರಾಪರ್ಟಿ ಅವ್ರು ಯಾವುದೇ ರೆಂಟಲ್ಲಿ ಇರೋದೇ ಇಲ್ಲ, ಆದರೂ ಅವ್ರಿಗೆ ಇಲ್ಲ ನಿಮಗೆ HRA ಎಕ್ಸೆಂಪ್ಷನ್ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಕೆಲವರು ಡೊನೇಷನ್ಸ್ ಪೇನೇ ಮಾಡಿರಲ್ಲ, ಡೊನೇಷನಲ್ಲಿ 80G, 80GGC ಕ್ಲೇಮ್ಸ್ ನಾವು ನಿಮಗೆ ಕೊಡಿಸಿ ರೀಫಂಡ್ ಕೊಡಿಸ್ತೀವಿ ಅಂತ ಹೀಗೆ ಆಸೆಗಳನ್ನು ಹುಟ್ಟಿಸಿ ಅವ್ರಿಗೆ ರಿಟರ್ನ್ಸ್ನ ಫೈಲ್ ಮಾಡಿಸ್ತಾರೆ. ಬಟ್ ಆ ಸಮಯಕ್ಕೆ ಅವರಿಗೆ ರೀಫಂಡ್ ಬರಬಹುದು, ಮತ್ತು ಮುಂದೆ ಯಾವಾಗಲಾದರೂ ಇದು ಯಾವತ್ತಿದ್ರೂ ಇದೊಂಥರ ಕತ್ತಿ ಥರ ತಲೆ ಮೇಲೆ ತೂಕ್ತಾರೆ.

0: ಇರುತ್ತೆ. ಎನಿ ಟೈಮ್ ಅವ್ರಿಗೆ ಡಿಪಾರ್ಟ್ಮೆಂಟ್ ವೆರಿಫಿಕೇಶನ್ ಮಾಡಿದಾಗ ಅವ್ರಿಗೆ ನೋಟಿಸಸ್ ಬರುತ್ತೆ. ಆ ಸಂದರ್ಭದಲ್ಲಿ ಅವ್ರಿಗೆ ಏನು ಎಕ್ಸ್ಟ್ರಾ ರೀಫಂಡ್ ಹೋಗಿದೆ ಆ ರೀಫಂಡ್ ಜೊತೆಗೆ ಇಂಟ್ರೆಸ್ಟ್ ಪೆನಾಲ್ಟಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಯಾವುದೇ ಈ ಥರ ಆಮಿಷಗಳಿಗೆ ಒಳಗಾಗಬಾರ್ದು. ಮತ್ತು ಮೂರನೇದೇನಂದರೆ ಕೆಲವರು ಏನು ಮಾಡ್ತಿದ್ದಾರೆ ಇವಾಗ ಅಂದರೆ ನಮ್ಮದು ಪ್ಯಾನ್ ನಂಬರ್, ಆಧಾರ್ ನಂಬರ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ತೊಗೊಂಡು ಬೇರೆಯವ್ರು ಟ್ರಾನ್ಸಾಕ್ಷನ್ ಮಾಡ್ತಿದ್ದಾರೆ. ಸೊ ನಮ್ಮ ಡಿಪಾರ್ಟ್ಮೆಂಟ್ ಗಮನಕ್ಕೆ ಬಂದಿದ್ದೇನೆಂದರೆ ತುಂಬ ಅವ್ರು ಹಳ್ಳೀಲಿ ಎಲ್ಲೋ ಇರ್ತಾರೆ ಅಥವಾ ಅವರು ಲೇಬರರ್ಸ್ ಇರ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ ಅವ್ರ ಬ್ಯಾಂಕ್ ಅಕೌಂಟಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳು ನಡೀತಿದೆ ಅಂತ ಹೇಳಿ. ಬಟ್ ಅದು ನಮ್ಮ ಗಮನಕ್ಕೆ ಬಂದಾಗ ನೋಟಿಸ್ ಅವ್ರಿಗೆ ಹೋದಾಗ ಅವರಿಗೆ ದೇ ವಿಲ್ ಬಿ ಕ್ಲೂಲೆಸ್, ನಾನೇನು ಮಾಡೇ ಇಲ್ಲ, ನನಗೆ ಇದೇನು ಗೊತ್ತೇ ಇಲ್ಲ ಅಂತ ಹೇಳಿ. ಸೊ ಕೆಲವರು ಅವರ ಅಕೌಂಟ್ನ ಡೀಟೇಲ್ಸ್ನ ತೊಗೊಂಡು ಅವ್ರಿಗೆ ಮಿಸ್ಯೂಸ್ ಮಾಡ್ಕೋತಾರೆ. ಸಮ್ ಸ್ಮಾಲ್ ಕಮಿಷನ್, 5,000 ಕಮಿಷನ್, 10,000 ಕಮಿಷನ್ಗಳನ್ನ ಕೊಟ್ಟು ಈ ಥರ ಮೋಸ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಕೂಡ ಹುಷಾರಾಗಿರಬೇಕು. ಇದೇ ಯಾವುದೇ ರೀತಿ ಇವ್ರ ಅಕೌಂಟ್ನ, ಬ್ಯಾಂಕ್ ಅಕೌಂಟ್ನ ಬೇರೆಯವರು ಆಪರೇಟ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಬಾರ್ದು.
1: ಬಹುಶಃ ಇದು ಬಹಳ ಉಪಯುಕ್ತವಾಗಿರುವಂತಹ ಮಾಹಿತಿ. ಈ ಸ್ಕ್ಯಾಮ್ಗಳಂತೂ ಸಿಕ್ಕಾಪಟ್ಟೆ ಆಗ್ತಾ ಇರುತ್ತೆ, ಅದರಲ್ಲೂ ದುಡ್ಡು ಕಾಸಿನ ವಿಚಾರ ಅಂತಂದರೆ ಸ್ಕ್ಯಾಮ್ಗಳು ಹೆಚ್ಚೇ ಇರುತ್ತೆ. ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ನಮಗೆಲ್ಲ ತಿಳಿದಿರೋ ಹಾಗೆ ಹೊಸ ಆದಾಯ ತೆರಿಗೆ ಕಾಯ್ದೆ, ನ್ಯೂ ಟ್ಯಾಕ್ಸ್ ರೆಜೀಮ್ ಏನಿದೆಯೋ 2025 ಜಾರಿಗೆ ಬಂದಿದೆ. ಹೀಗಾಗಿ ಈ ವರ್ಷ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋರು ಆದಾಯ ತೆರಿಗೆ ಕಾಯ್ದೆ 1961 ಅಥವಾ 2025 ಯಾವುದರಲ್ಲಿ ಮಾಡಬೇಕು?
0: ಎಲ್ಲರಿಗೂ ತಿಳಿದಿರೋ ಹಾಗೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಆ್ಯಕ್ಟ್ ಜಾರಿಗೆ ಬಂದಿದೆ. ಅದು 1/4/2026 ಅಂದರೆ ಈ ವರ್ಷ ಏಪ್ರಿಲ್ 1ರಿಂದ ಜಾರಿಗೆ ಬಂದಿದೆ. ಬಟ್ ನಾವು ಈಗ ಏನು ರಿಟರ್ನ್ಸ್ ಫೈಲ್ ಮಾಡ್ತಿದ್ದೀವಿ 31 July ಒಳಗೆ, ಅದು ಯಾವ ಇನ್ಕಮ್ಗೆ ಅಂದರೆ 2025-26 ಫೈನಾನ್ಷಿಯಲ್ ಇಯರಲ್ಲಿ ಏನು ಇನ್ಕಮ್ ಬಂದಿದೆ ಅಂತ. ಸೊ 2025-26 ಫೈನಾನ್ಷಿಯಲ್ ಇಯರಲ್ಲಿ ಹೊಸ ಕಾಯ್ದೆ ಇನ್ನೂ ಬಂದಿರಲಿಲ್ಲ, ಅವಾಗ ಹಳೆ ಕಾಯ್ದೆನೇ ಇದ್ದಿದ್ದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಹಾಗಾಗಿ ಈ ವರ್ಷ ನಾವು ಏನೇ ರಿಟರ್ನ್ಸ್ ಫೈಲ್ ಮಾಡಿದ್ರೂ ಅದೆಲ್ಲ ಕೂಡ ಹಳೆ ಕಾಯ್ದೆ ಅಂದರೆ ಆದಾಯ ತೆರಿಗೆ ಕಾಯ್ದೆ 1961 ಪ್ರಕಾರ ಫೈಲ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಯರಿಂದ ನಾವು ಹೊಸ ಕಾಯ್ದೆನಲ್ಲಿ ಫೈಲ್ ಮಾಡಬೇಕು.
1: ಓಕೆ, ಹಾಗೆ ನಮಗೆ ಒಬ್ಬರು ಸಂದೇಶವನ್ನು ಕೂಡ ಕಳಿಸಿದ್ದಾರೆ, ರಾಜೇಂದ್ರ ಅವರು ಬನಶಂಕರಿಯಿಂದ. ನಾನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನಾನು ಆಲ್ರೆಡಿ ಫೈಲ್ ಮಾಡಿದ್ದೀನಿ, ಫೈಲ್ ಮಾಡಿದ ತಕ್ಷಣ ಅಕ್ನಾಲೆಜ್ಮೆಂಟ್ ಬಂತು, ರೀಫಂಡ್ ಕೂಡ ಒಂದೇ ದಿನದಲ್ಲಾಯಿತು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ.
0: ಥ್ಯಾಂಕ್ ಯು.
1: ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ನಂಬರ್ ಎಂಡಿಂಗ್ ವಿತ್ 42198. ಇವರು ಕೂಡ ತುಂಬ ಬೇಗ ಪ್ರೊಸೆಸಿಂಗ್ ಎಲ್ಲ ಮುಗಿದು ನಮಗೂ ಕೂಡ ರೀಫಂಡ್ ಬಂದಿದೆ, ಬಹಳ ಖುಷಿಯಾಯಿತು, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಡೌಟ್ಸ್ ಕೂಡ ಬಂದಿದೆ, ಬಟ್ ನಾನು ಅದನ್ನು ತಗೊಳ್ತೀನಿ ಈ ಒಂದು ಗೀತೆಯ ನಂತರ. ಸ್ನೇಹಿತರೆ, ಲಂಚ್ ಬಾಕ್ಸ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲಿಂಗ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ಒಂದು ಗಂಟೆಯಲ್ಲಿ ನಾವು ಹಂಚ್ಕೊಳ್ತೀವಿ. ಸೊ ನಿಮಗೂ ಏನಾದರೂ ಡೌಟ್ ಇದ್ದರೆ ನೀವು ನಮಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನು ಕಳಿಸ್ಬೋದು 9480901013 ಈ ಒಂದು ಸಂಖ್ಯೆಗೆ.

0: ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಮಯ ಆಗಿರೋದು 1:49. ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಸೌಮ್ಯ ಅವರು, ಅಡಿಷನಲ್ ಡೈರೆಕ್ಟರ್ ಆದಾಯ ತೆರಿಗೆ ಡಿಪಾರ್ಟ್ಮೆಂಟ್ ಇಂದ. ಸೊ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ವಿ, ಒಂದಷ್ಟು ವಿಷಯಗಳನ್ನ ಕೂಡ ಹಂಚಿಕೊಳ್ತಾ ಇದ್ರು. ಯಾವ ರೀತಿ ಸ್ಕ್ಯಾಮ್ಗಳಿಂದ ನೀವೆಲ್ಲ ದೂರ ಇರಬೇಕು, ಎಚ್ಚರ ವಹಿಸಬೇಕು ಅನ್ನೋ ಮಾಹಿತಿನೆಲ್ಲ ಕೊಟ್ಟರು. ಹಾಗೆ ಮುಂದುವರ್ಸೋಣ ಮೇಡಮ್. ಮುಂದಿನ ಪ್ರಶ್ನೆ ನಿಮ್ಗೇನು ಅಂತಂದ್ರೆ, ನಮ್ಮ ಸ್ನೇಹಿತರು ಕೂಡ ಸಂದೇಶಗಳನ್ನ ಕಳಿಸಿದ್ದಾರೆ, ಅದಕ್ಕಿಂತ ಮುಂಚೆ ನನ್ನದೇ ಒಂದು ಪ್ರಶ್ನೆ ಇದೆ ನಿಮ್ಗೆ ಕೇಳಬೇಕು ಅಂತ. ಸೊ ನಮಗೆ ಕೇವಲ ಪೆನ್ಷನ್ ಬರುತ್ತೆ, ಬೇರೆ ಯಾವುದೇ ಆದಾಯದ ಮೂಲಗಳಿಲ್ಲ ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ, ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಅವ್ರಿಗೆಲ್ಲರಿಗೂ. ಸೊ ಇವರು ಕೂಡ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ಫೈಲ್ ಮಾಡಬೇಕಾ?
1: ಸೊ ಪೆನ್ಷನರ್ಸ್ಗೆ ಕೂಡ ಸ್ಯಾಲ್ರಿ ಇನ್ಕಮ್ ಏನಿದೆ, ಸ್ಲ್ಯಾಬ್ಸ್, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಏನಿದೆ ಅದೇ ಸ್ಲ್ಯಾಬ್ಸ್ ಬರುತ್ತೆ. ಸೊ ಅವ್ರಿಗೆ ಇನ್ಕಮ್ ನ್ಯೂ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಅಪ್ ಟು 4 ಲ್ಯಾಕ್ಸ್ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಬರಲ್ಲ. ಅದಾದಮೇಲೆ ಕೂಡ ಅವ್ರಿಗೆ ರಿಬೇಟ್ ಸಿಗುತ್ತೆ. ಹಾಗಾಗಿ ಅವರು ಎಷ್ಟು ಪೆನ್ಷನ್ ಬರುತ್ತೆ ಅನ್ನೋದ್ರ ಮೇಲೆ ಅವ್ರಿಗೆ ಡಿಪೆಂಡ್ ಆಗುತ್ತೆ. ಸೊ ಪೆನ್ಷನ್ ಬಂದು ಅದು ಟ್ಯಾಕ್ಸಬಲ್ ಇನ್ಕಮ್ ಇದಕ್ಕೆ ಬಂದರೆ ಅವರು ರಿಟರ್ನ್ಸ್ನ ಫೈಲ್ ಮಾಡಬೇಕಾಗತ್ತೆ. ಮತ್ತು ಇದೇ ಇದರಲ್ಲಿ ಇನ್ನೊಂದು ಕ್ಲಾರಿಫೈ ಮಾಡಬೇಕು, ಕೆಲವರು ಹೇಳ್ತಾರೆ ನನಗೆ ಬರೀ 3 ಲ್ಯಾಕ್ ಇದೆ, 4 ಲ್ಯಾಕ್ ಇದೆ ಇನ್ಕಮ್, ಟ್ಯಾಕ್ಸಬಲ್ ಲಿಮಿಟಲ್ಲಿ ಬರಲ್ಲ, ಫೈಲ್ ಮಾಡಬೇಕಾ ರಿಟರ್ನ್ಸ್ ಅಂತ. ಟ್ಯಾಕ್ಸಸ್ ಏನು ಇಲ್ಲದೇ ಇದ್ರೂ ಕೂಡ ರಿಟರ್ನ್ಸ್ ಫೈಲ್ ಮಾಡೋದು ಒಂದು ಒಳ್ಳೆಯ ಡಿಸಿಪ್ಲಿನ್. ಯಾಕಂದರೆ ಇವತ್ತಿನ ದಿನ ಅದೊಂದು ಅಥೆಂಟಿಕೇಟ್ ಡಾಕ್ಯುಮೆಂಟ್ ಥರ ಆಗಿದೆ. ನೀವು ಇವಾಗ ಒಂದು ಲೋನ್ ಕೇಳೋದಕ್ಕೆ ಹೋಗ್ತೀರಾ, ಸೊ ಅವ್ರು ಕೇಳೋದು ITR ಫೈಲ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಕಾರ್ ಲೋನ್ ತೊಗೋಬೇಕು ಅಂದರೂ ಕೂಡ ಕೇಳ್ತಾರೆ. ಅಥವಾ ನೀವು ಯಾವುದೋ ಕೆಲವೊಂದು ಕಂಟ್ರೀಸ್ಗೆ ವೀಸಾಗೆ ಅಪ್ಲೈ ಮಾಡಿದಾಗ ITR ಕಾಪೀಸ್ ಕೊಡಿ ಅಂತ ಕೇಳ್ತಾರೆ. ಮತ್ತು ಮಕ್ಕಳು ಫಾರಿನ್ಗೆ ಓದಕ್ಕೆ ಹೋಗ್ತಿದ್ರೆ ITRನ ಕೇಳ್ತಾರೆ. ಹೀಗಾಗಿ ITR ಈಸ್ ಅ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಹಾಗಾಗಿ ನೀವು ಪ್ರತಿ ವರ್ಷ ನಿಮ್ಮ ಏನು ಇನ್ಕಮ್ ಇದೆ ಅದನ್ನು ಡಿಕ್ಲೇರ್ ಮಾಡಿ ರಿಟರ್ನ್ಸ್ ಫೈಲ್ ಮಾಡಿ. ಅಕಸ್ಮಾತ್ ಟ್ಯಾಕ್ಸ್ ಬರಲಿಲ್ಲ ಅಂದರೆ ನಿಲ್ ರಿಟರ್ನ್ಸ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ರಿಟರ್ನ್ಸ್ ಫೈಲ್ ಮಾಡೋದನ್ನು ರೂಢಿಸ್ಕೊಂಡ್ರೆ ತುಂಬಾ ಒಳ್ಳೆಯದು.
0: ಹಾಗೆ ನಮ್ಮ ಕೇಳುಗರೊಬ್ಬರು ಸಂದೇಶವನ್ನ ಕಳಿಸಿದ್ದಾರೆ. ಸೊ ಆದಾಯ ತೆರಿಗೆ ರಿಟರ್ನ್ಸ್ನ ಫೈಲ್ ಮಾಡಿದ್ಮೇಲೆ ನೋಟಿಸ್ ಬಂದರೆ ಏನು ಮಾಡಬೇಕು, ಜನರು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ.
1: ಸೊ ಆದಾಯ ತೆರಿಗೆ ರಿಟರ್ನ್ಸ್ ಫೈಲ್ ಮಾಡಿದ್ಮೇಲೆ ಕೂಡ ನೋಟಿಸ್ ಬಂದಿದೆ ಅಂದರೆ ಅದರಲ್ಲಿ ಏನೋ ಒಂದು ಡಿಸ್ಕ್ರಿಪೆನ್ಸಿ ಇದೆ. ರಿಟರ್ನ್ಸ್ ಫೈಲ್ ಮಾಡಿರೋದು ಕರೆಕ್ಟಾಗಿ ಫೈಲ್ ಮಾಡಿಲ್ಲ. ಇವಾಗ ಕೆಲವರು ಪ್ರಾಪರ್ಟಿನ ಸೇಲ್ ಮಾಡಿರ್ತಾರೆ, ಅದರಿಂದ ಕ್ಯಾಪಿಟಲ್ ಗೇನ್ಸ್ನ ಆಫರ್ ಮಾಡಿರಲ್ಲ. ಅದು ಯಾವಾಗ ಡಿಪಾರ್ಟ್ಮೆಂಟ್ ಗಮನಕ್ಕೆ ಬರುತ್ತೆ ಅವರು ಅದನ್ನು ನೋಟಿಸ್ ಮುಖಾಂತರ, ಇದು ಒಂದು ಎಕ್ಸಾಂಪಲ್. ಹಾಗೆ ಬೇರೆ ಬೇರೆ ಇಂಟ್ರೆಸ್ಟ್ ಇನ್ಕಮ್ ಡಿಕ್ಲೇರ್ ಮಾಡಿರಲ್ಲ, ಅದು ಆ ಥರ ಇದ್ದಾಗ ನೋಟಿಸ್ ಬರುತ್ತೆ. ಮತ್ತು ಆ ನೋಟಿಸಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ಯಾವ ಕಾರಣಕ್ಕೋಸ್ಕರ ಇವ್ರಿಗೆ ನೋಟಿಸ್ ಬಂದಿದೆ, ಏನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ. ಅಂಥ ಸಂದರ್ಭದಲ್ಲಿ ಇವರು ಎವಿಡೆನ್ಸ್ ಏನೇನಿದೆ, ಡಾಕ್ಯುಮೆಂಟ್ಸ್ ಏನೇನಿದೆ, ಇವಾಗ ಯಾವುದೋ ಒಂದು ಡೊನೇಷನ್ ಪೇ ಮಾಡಿದರೆ ಅದಕ್ಕೆ ರೆಸಿಪ್ಟ್ಗಳು, ಅಗ್ರಿಕಲ್ಚರ್ ಇನ್ಕಮ್ ಇದ್ದರೆ ಅದಕ್ಕೆ ತಕ್ಕಂಥ ಇನ್ವಾಯ್ಸ್ಗಳು, ಪೇಮೆಂಟ್ಸ್ ಮಾಡಿರೋದು ಅಥವಾ ರೆಸಿಪ್ಟ್ಸ್ ಬಂದಿರೋದು, ಪ್ರತಿಯೊಂದನ್ನು ಅವರು ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ತೊಗೊಂಡು ಅದನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿಗಳ ಮುಂದೆ.
0: ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಮೇಡಮ್. ವಿದೇಶದಲ್ಲಿ ಆಸ್ತಿ ಮಾಡಿರೋರು ಅಥವಾ ವಿದೇಶದಿಂದ ಆದಾಯ ಬರ್ತಿರೋರು ಆದಾಯ ತೆರಿಗೆ ರಿಟರ್ನ್ಸ್ ಫೈಲ್ ಮಾಡುವಾಗ ಏನೇನು ಅನುಸರಿಸಬೇಕು, ಅದಕ್ಕೊಂದು ಕ್ರಮಗಳಿರುತ್ತಲ್ವಾ, ಏನೇನು

0: ಸರ್ಸ್ಬೇಕಾಗಿರುವಂತಹ ಕ್ರಮಗಳು ಹೇಳಿ.
1: ಹೌದು, ಸೊ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋದು ಕೇವಲ ಭಾರತ ಇಂಡಿಯಾದೊಳಗೆ ಏನು ಇನ್ಕಮ್ ಇದೆ ಅದಕ್ಕೆ ಮಾತ್ರ ಅಲ್ಲ, ನಾವು ಇಂಡಿಯನ್ ರೆಸಿಡೆಂಟ್ಸ್ ಆಗಿ ಫಾರಿನಲ್ಲೂ ಕೆಲವರಿಗೆ ಇನ್ಕಮ್ ಬರ್ತಾ ಇರುತ್ತೆ. ಕೆಲವು MNC ಕಂಪ್ನಿಗಳು ಎಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ESOPs ಅಂತ ಹೇಳಿಕೊಡ್ತಾರೆ, ಅಂಥದ್ದೆಲ್ಲ ಕೂಡ ಇಂಡಿಯಾದಲ್ಲಿ ಟ್ಯಾಕ್ಸ್ ಆಗುತ್ತೆ. ಹಾಗಾಗಿ ಮತ್ತು ಕೆಲವರಿಗೆ ಡಿವಿಡೆಂಟ್ ಈ ESOPsಿಂದ ಡಿವಿಡೆಂಟ್ ಬರುತ್ತೆ, ಕೆಲವರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರ್ತಾರೆ ಹೊರಗಡೆಗೆ ಹೋದಾಗ ಅದರಲ್ಲಿ ಇಂಟ್ರೆಸ್ಟ್ ಬರ್ತಿರುತ್ತೆ, ಕೆಲವರು ಪ್ರಾಪರ್ಟಿ ಪರ್ಚೇಸ್ ಮಾಡಿರ್ತಾರೆ ಹೊರದೇಶದಲ್ಲಿ, ಇದನ್ನೆಲ್ಲ ಕೂಡ ITRನಲ್ಲಿ ಡಿಕ್ಲೇರ್ ಮಾಡಬೇಕಾಗತ್ತೆ. ಸೊ ಇವಾಗ ITRನಲ್ಲಿ ಒಂದು ಕಾಲಮ್ ಇದೆ, ಫಾರಿನ್ ಅಸೆಟ್ ಶೆಡ್ಯೂಲ್ ಅಂತ ಇದೆ, ಅಲ್ಲಿ ಎಲ್ಲ ಅಸೆಟ್ಸ್ನ ಅಲ್ಲಿ ಡಿಕ್ಲೇರ್ ಮಾಡಬೇಕು. ಈವನ್ ಬ್ಯಾಂಕ್ ಅಕೌಂಟ್ ಕೂಡ ನಾವು ಫಾರಿನ್ ಅಸೆಟ್ ಕ್ಯಾಟಗರಿನಲ್ಲಿ ಬರುತ್ತೆ. ಸೊ ನಾವು ಹತ್ರ ಅನ್ಕೋಬಾರ್ದು ಬ್ಯಾಂಕ್ ಅಕೌಂಟ್ ಫಾರಿನ್ ಅಸೆಟಲ್ಲಿ ಬರಲ್ಲ ಅಂಥೇಳಿ. ಸೊ ಅದು ಮತ್ತು ಇನ್ನೊಂದು ಶೆಡ್ಯೂಲ್ ಇದೆ FSI ಅಂತ, ಅಂದರೆ ಫಾರಿನ್ ಸೋರ್ಸ್ ಇನ್ಕಮ್ ಅಂತ. ಸೊ ಈ ಡಿವಿಡೆಂಟ್ ಇನ್ಕಮ್, ಏನೇನು ಫಾರಿನ್ ಸೋರ್ಸಸ್ಸಿಂದ ಇನ್ಕಮ್ ಬರ್ತಿದೆ ಅದನ್ನು FSI, ಇವೆರಡೂ ಶೆಡ್ಯೂಲ್ನ ಯಾರೇ ಆಗಿರಲಿ ಅದನ್ನು ಫಿಲ್ ಮಾಡಬೇಕಾಗತ್ತೆ. ಇನ್ ಕೇಸ್ ಫಿಲ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಸೊ ಅದನ್ನು ಬ್ಲ್ಯಾಕ್ ಮನಿ ಅಂತ ಹೇಳಿ ಪ್ರೊಸೀಡಿಂಗ್ಸಲ್ಲಿ ಚೆಕ್ ಮಾಡಬೇಕಾಗತ್ತೆ, ಇದರಲ್ಲಿ ಏನಾದರೂ ಬ್ಲ್ಯಾಕ್ ಮನಿ ಇದೆಯಾ ಅಂಥೇಳಿ. ಹಾಗಾಗಿ ನೀವು ಅದನ್ನು ಮರಿದೇನೆ, ನಿಮ್ಗೇನಾದರೂ ಇದ್ದರೆ ಆ ಥರ ಫಾರಿನ್ ಅಸೆಟ್, ಈವನ್ ಇನ್ಕಮ್ ಬರದೇ ಇದ್ರೂ ಅಸೆಟ್ ಪರ್ಚೇಸ್ ಮಾಡಿ ಅಲ್ಲಿ ಬಿಟ್ಟಿದ್ರು ಕೂಡ ನೀವು ಅದನ್ನು ITRನಲ್ಲಿ ಡಿಕ್ಲೇರ್ ಮಾಡಬೇಕಾಗತ್ತೆ.
0: ಸೊ ಇನ್ನೊಬ್ಬರು ಪ್ರಶ್ನೆಯನ್ನು ಕೇಳಿದ್ದಾರೆ ಮೇಡಮ್, ಈ ಒಂದು ತೆರಿಗೆ ಪಾವತಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ, ಐ ಥಿಂಕ್ ನೀವು ಇದನ್ನು ಆನ್ಸರ್ ಮಾಡಿದ್ರಿ ಅಂತ ಅನಿಸುತ್ತೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕಾದ್ರೆ ಏನಾದರೂ ತಪ್ಪಾದರೆ ಅದನ್ನು ರಿವೈಸ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ.
1: ಹೌದು, ಇವಾಗ ನೀವು ಅದಕ್ಕೋಸ್ಕರನೇ ನಾವು 31st July ಡ್ಯೂ ಡೇಟ್ ಒಳಗೆ ರಿಟರ್ನ್ಸ್ ಫೈಲ್ ಮಾಡಿದ್ರೆ ಆಮೇಲೆ ನಿಮ್ಗೆ ಏನಾದರೂ ಮಿಸ್ಟೇಕ್ ನಿಮಗೆ ಅಥವಾ ಡಿಪಾರ್ಟ್ಮೆಂಟ್ಗೆ ಕಂಡು ಬಂದಲ್ಲಿ ನೀವು ರಿವೈಸ್ ರಿಟರ್ನ್ ಫೈಲ್ ಮಾಡ್ಬೋದು. ಅದು 31st March 2027ವರೆಗೂ ನಿಮಗೆ ಅಪ್ಲಿಕಬಲ್ ಇರುತ್ತೆ. ನೀವು ಅಷ್ಟರೊಳಗಡೆ ರಿವೈಸ್ ರಿಟರ್ನ್ ಮಿಸ್ಟೇಕ್ ಇದ್ದರೆ ಫೈಲ್ ಮಾಡ್ಬೋದು, ಮತ್ತು ಎಷ್ಟೇ ನಂಬರ್ ಆಫ್ ಟೈಮ್ಸ್ ಬೇಕಾದರೂ ಮಾಡ್ಬೋದು, 2 ಸಲ 3 ಸಲ ನಿಮ್ಗೆ ಎವ್ರಿ ಟೈಮ್ ಮಿಸ್ಟೇಕ್ ನೋಡಿದಾಗಲೂ ಮಾಡಬಹುದು. ಅದೇ ನೀವೇನಾದರೂ ನಾಳೆಯಿಂದ ಬಿಲೇಟೆಡ್ ರಿಟರ್ನ್ಸ್ ಫೈಲ್ ಮಾಡಿದ್ರೆ ಡ್ಯೂ ಡೇಟ್ ಆದಮೇಲೆ ನೀವು ರಿವೈಸ್ ರಿಟರ್ನ್ ಫೈಲ್ ಮಾಡೋದಕ್ಕೆ ಆಗೋದಿಲ್ಲ, ಆಗ ನಿಮ್ಗೆ ಇರೋವಂಥ ಒಂದೇ ಆಪ್ಷನ್ ಅಂದರೆ ಅಪ್ಡೇಟೆಡ್ ರಿಟರ್ನ್ಸ್ನ ಫೈಲ್ ಮಾಡಬೇಕಾಗತ್ತೆ. ಸೊ ಅಪ್ಡೇಟೆಡ್ ರಿಟರ್ನ್ಸಲ್ಲಿ ಟ್ಯಾಕ್ಸ್ ರೇಟ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ, 25% ಎಕ್ಸ್ಟ್ರಾ ಟ್ಯಾಕ್ಸಸ್ ಪೇ ಮಾಡಬೇಕಾಗತ್ತೆ, ಬಟ್ ರಿವೈಸ್ ರಿಟರ್ನ್ಸ್ ಫೈಲ್ ಮಾಡಿದಾಗ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಟ್ಯಾಕ್ಸಸ್ ಬರಲ್ಲ.
0: ಸೊ ಐ ಥಿಂಕ್ ಒಂದು ಕೇಳಿದ್ರು ಅದೇ ಪ್ರಶ್ನೆಯನ್ನು ಕೇಳಿದರು, ಇನ್ ಕೇಸ್ ನಾವು ಇವತ್ತು ಮಾಡಲಿಲ್ಲ ರಿಟರ್ನ್ ಫೈಲು, ನಾಳೆಯಿಂದ ಮಾಡಿದ್ರೆ ರಿಟರ್ನ್ಸ್ ಫೈಲ್ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ.
1: ಹಾಂ, ನಾಳೆ ಕೂಡ ಮಾಡ್ಬೋದು, ಆದರೆ ಅದು ಬಿಲೇಟೆಡ್ ರಿಟರ್ನ್ಸ್ ಅಂತ ಆಗುತ್ತೆ. ಸೊ ಬಿಲೇಟೆಡ್ ರಿಟರ್ನ್ಸ್ ಡಿಸೆಂಬರ್ವರೆಗೂ ಬಿಲೇಟೆಡ್ ರಿಟರ್ನ್ಸ್ನ December 31st ಬಿಲೇಟೆಡ್ ರಿಟರ್ನ್ಸ್ನ ಫೈಲ್ ಮಾಡ್ಬೋದು. ಆದರೆ ಮತ್ತೆ ಒಂದ್ಸಲ ಬಿಲೇಟೆಡ್ ಮಾಡಿದ್ಮೇಲೆ ನಿಮ್ಗೇನಾದರೂ ಮಿಸ್ಟೇಕ್ಸ್ ಇದ್ರೆ ಮತ್ತೆ ರೆಕ್ಟಿಫೈ ಮಾಡ್ಕೊಳಕ್ಕಾಗಲ್ಲ, ಅಷ್ಟೇ, ಅದು ಫೈನಲ್ ಆಗಿರುತ್ತೆ ಅಷ್ಟೇ.
0: ಹಾಗೆ ಇನ್ನೊಂದು ಪ್ರಶ್ನೆ ಅಂತಂದರೆ, ಕಳೆದ ವರ್ಷದ ಹೋದ ಫಿನಾನ್ಷಿಯಲ್ ಇಯರ್ದು ರಿಟರ್ನ್ಸನ್ನು ನಾವು ಮಾಡಿಲ್ಲ ಅಂತಂದರೆ ಇವಾಗ ಫೈಲ್ ಮಾಡ್ಬೋದಾ ರಿಟರ್ನ್ಸನ್ನು ಅಂತ?
1: ಇಲ್ಲ, ಟೈಮ್ ಲಿಮಿಟ್ ಆಗೋಗಿದೆ, ಒರಿಜಿನಲ್ ರಿಟರ್ನ್ನ ನಾವು ಫೈಲ್ ಮಾಡೋಕ್ಕಾಗಲ್ಲ. ಬೇಕು ಅಂದರೆ ಅಪ್ಡೇಟೆಡ್ ರಿಟರ್ನ್ಸ್ನ ಫೈಲ್ ಮಾಡಬಹುದು, ಆವಾಗ ಅಪ್ಡೇಟೆಡ್ ರಿಟರ್ನ್ಸ್ಗೆ ಏನು ಎಕ್ಸ್ಟ್ರಾ ಟ್ಯಾಕ್ಸಸ್ ಮತ್ತು ಇಂಟ್ರೆಸ್ಟ್ ಎಲ್ಲ ಬರುತ್ತೆ ಅದನ್ನು ಪೇ ಮಾಡಿ ಅವರು ಅಪ್ಡೇಟೆಡ್ ರಿಟರ್ನ್ಸ್ ಫೈಲ್ ಮಾಡ್ಬೋದು. ಅಪ್ ಟು 4 ಇಯರ್ಸ್ವರೆಗೂ ಅವರು ಅಪ್ಡೇಟೆಡ್ ರಿಟರ್ನ್ಸ್ ಫೈಲ್ ಮಾಡಬಹುದು.
0: ಬಹುಶಃ ಸಮಯ ಕೂಡ ಆಗ್ತಾ ಇದೆ, ಈ ರೀತಿ ಸಾಕಷ್ಟು ಡೌಟ್ಸ್ ಬರ್ತಾ ಇರುತ್ತೆ ಅಂತ ಅನ್ಸುತ್ತೆ. ಮೊದಲ ಬಾರಿಗೆ ರಿಟರ್ನ್ಸನ್ನು ಸಲ್ಲಿಸೋರಿಗೆ ನಿಮ್ಮ ಸಲಹೆ ಮೇಡಮ್?
1: ಮೊದಲನೇ ಬಾರಿಗೆ ಮಾಡೋರಿಗೆ ಏನಂದರೆ, ಫಸ್ಟ್ ಎಸ್ಪೆಷಲಿ ಇವತ್ತು ಸ್ಯಾಲ್ರಿಡ್ ಎಂಪ್ಲಾಯೀಸ್ ಪೆನ್ಷನರ್ಸ್ಗಿರೋದ್ರಿಂದ ಯೂಶ್ವಲಿ TDS ಮಾಡ್ತಾರೆ, ಅವರ ಯಾರು ಎಂಪ್ಲಾಯರ್ ಇದ್ದಾರೆ ಅವರು ಎಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವ್ರಿಗೆ TDS ಆಗಿರುತ್ತೆ. ಸೊ ಏನೇನು TDS ಆಗಿದೆ ಅನ್ನೋದು Form 16ನಲ್ಲಿ ಅವರಿಗೆ ಸಿಗುತ್ತೆ, ಪ್ಲಸ್ 26 AS ತೊಗೋಬೇಕು. 26 AS ಬೇರೆ TDS ಆಗಿದ್ರೆ, ಅಂದರೆ ಇಂಟ್ರೆಸ್ಟ್ ಇನ್ಕಮ್ ಮೇಲೆ FD ಇನ್ಕಮ್ ಮೇಲೆ TDS ಆಗಿದ್ರೆ ಅದು 26 AS ಬರುತ್ತೆ. ಅದರ ಜೊತೆಗೆ AIS, ಇದೆಲ್ಲ ಇವೆರಡೂ AIS ಮತ್ತು 26 AS ಎರಡೂ ನಮಗೆ ಇನ್ಕಮ್ ಟ್ಯಾಕ್ಸ್ ಈ ಫೈಲಿಂಗ್ ಪೋರ್ಟಲಲ್ಲೇ ಸಿಗುತ್ತೆ, ಲಾಗಿನ್ ಆದರೆ ಅದರಲ್ಲಿರುತ್ತೆ, ಪ್ಲಸ್ Form 16ನ ನಿಮ್ಮ ಎಂಪ್ಲಾಯರ್ ಕೊಡ್ತಾರೆ. ಸೊ ಈ ಮೂರು ಪ್ಲಸ್ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್, ಇವು ನಾಲ್ಕು ತುಂಬಾ ಇಂಪಾರ್ಟೆಂಟ್. ಇವು ನಾಲ್ಕು ಚೆಕ್ ಮಾಡಿ ನಿಮ್ಗೆ ಯಾವ್ಯಾವ ಸೋರ್ಸಿಂದ ಇನ್ಕಮ್ ಬರ್ತಿದೆ ನೋಡಿ ಅದನ್ನು ಕರೆಕ್ಟಾಗಿ ಆ ಕಾಲಮ್ಗಳಲ್ಲಿ ಎಂಟ್ರಿ ಮಾಡಿ ನೀವು ರಿಟರ್ನ್ಸ್ನ ಫೈಲ್ ಮಾಡಬೇಕು.
0: ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ನೀವು ತೆರಿಗೆದಾರರಿಗೆ ನಿಮ್ಮ ಸಂದೇಶ ಅಥವಾ ನಮ್ಮ ದೇಶಕ್ಕೆ ಇನ್ಕಮ್ ಟ್ಯಾಕ್ಸ್ ಇಂದ ಆಗುವಂತಹ ಬೆನಿಫಿಟ್ ಯಾಕೆ ನಾವು ಮಾಡಬೇಕು, ಹಾಗೆ ಎಲ್ಲರಿಗೂ ಒಂದು ಮೆಸೇಜ್ ಕೊಡೋದಾದ್ರೆ ಏನು ಕೊಡ್ತೀರಾ ಮೇಡಮ್?
1: ಇವತ್ತು ದೇಶದಲ್ಲಿ ಏನು ಅಭಿವೃದ್ಧಿ ಆಗ್ತಿದೆ, ನಾವು 30-40 ವರ್ಷದ ಹಿಂದೆ ನೋಡಿದ್ದಕ್ಕೂ ಇವತ್ತಿಗೂ ತುಂಬಾ ಡೆವಲಪ್ಮೆಂಟ್ಸ್ ಆಗಿದೆ, ನೆಕ್ಸ್ಟ್ 30-40 ಇಯರ್ಸಲ್ಲಿ ಇನ್ನೂ ಹೆಚ್ಚಿಗೆ ಡೆವಲಪ್ಮೆಂಟ್ಸ್ ಆಗುತ್ತೆ. ಸೊ ಆ ಫ್ರೂಟ್ಸ್ ಯಾರಿಗೆ ಸಿಗುತ್ತೆ ಅಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನಿಗೆ ಸಿಗುತ್ತೆ. ಹಾಗಾಗಿ ನಾವು ಇವತ್ತು ನಮ್ಮ ಒಂದು ತೆರಿಗೆ ಏನಿದೆ ಅದನ್ನು ಸರಿಯಾಗಿ ಕಟ್ಟಿದ್ರೆ ನಾವು ಆ ಒಂದು ಡೆವಲಪ್ಮೆಂಟ್ ಪ್ರೋಸೆಸ್ಸಲ್ಲಿ ನಾವು ಕೂಡ ಪಾಲುದಾರರಾಗ್ಬೋದು. ಮತ್ತು ಇದು ಕಾನೂನಿನ ಪ್ರಕಾರ ಇದೊಂದು ಮಾಡಲೇಬೇಕಾದಂಥ ಕರ್ತವ್ಯ, ಇದರಿಂದ ಎಸ್ಕೇಪ್ ಆಗೋಕ್ಕಾಗಲ್ಲ. ಎಸ್ಕೇಪ್ ಆದರೆ ಅದಕ್ಕೆ ತಕ್ಕಂತೆ ಕಾನೂನಿನ ಕ್ರಮಗಳನ್ನು ಕೂಡ ಜರುಗಿಸಲಾಗುತ್ತೆ.

ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲಿಂಗ್ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದು ಸೌಮ್ಯ ಅವರು, ಅಡಿಷನಲ್ ಡೈರೆಕ್ಟರ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ ಇವರು ಕೊಟ್ಟಂತಹ ಮಾಹಿತಿ ತುಂಬಾ ಉಪಯುಕ್ತವಾಗಿತ್ತು. ಸೊ ಎಲ್ಲರಿಗೂ ಕೂಡ ಸಾಕಷ್ಟು ಜನಕ್ಕೆ ಇದೊಂದು ಬೇಕೇ ಬೇಕಾದಂತಹ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಇವತ್ತಿನ ಲಂಚ್ ಬಾಕ್ಸ್ ಅನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಸರಿಯಾಗಿ 2 ಗಂಟೆಗೆ ವಾರ್ತಾ ಸಂಚಿಕೆ ನಿಮ್ಮ ಮುಂದೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ
3: ಬಳಿ. ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ಮಿಡ್ ಡೇ ನ್ಯೂಸ್. The headlines. Lok Sabha passes the registration of births and deaths amendment bill 2026. Both houses of parliament adjourn for the day amid opposition uproar over several issues. Hyderabad police registers FIR against Meta India officials for spreading objectionable content on Prime Minister Narendra Modi. Families of injured Delhi police personnel during CJP protest demand justice. Call for greater protection during public demonstrations. Pakistani forces continue brutality against peaceful protesters in Pakistan-occupied Jammu and Kashmir. Over 120 protesters reportedly killed. And flood situation continues to be grim in Odisha. Nearly 8 lakh people badly affected in 13 districts. Both houses of parliament have been adjourned for the day following opposition uproar over several issues, including alleged police action during students' protest over the NEET issue. When the Lok Sabha met after the first adjournment at 12 noon, presiding officer Dilip Saikia took up the registration of births and deaths amendment bill 2026 for consideration and passage. Minister of State for Home Nityanand Rai moved the bill amid opposition uproar. The bill was passed in the House amid ruckus without any discussion. Meanwhile, Parliamentary Affairs Minister Kiran Rijiju criticized the opposition for not participating in the discussion. The minister said he had repeatedly appealed to the opposition, including the Congress, to ensure that such an important bill is properly discussed.
4: Parliament has been sent. The bill is to speak alone, not to create a ruckus. But you do not take part in the bill, then you go out in the news and say that the government does not hold discussions, passes the bill without discussion. You cannot level this allegation. You have lost your chance. I just want to say this much, that the next bill that you bring, if you do such a ruckus in that too, then this will not be good at all. Therefore, cooperate. Do not create ruckus.
3: Our correspondent reports that the Registration of Births and Deaths Amendment Bill 2026 aims to amend the Registration of Births and Deaths Act 1969.
5: The new bill has been brought to make provisions for delayed registration.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯದ ಹಿತ ಕಾಪಾಡಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕಾವೇರಿ ವಿವಾದ ಕುರಿತಂತೆ ಉಭಯ ರಾಜ್ಯಗಳು ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ, ಕೇಂದ್ರ ಸಚಿವ ಹೆಚ್.ಡಿ. ಕುಮಾರಸ್ವಾಮಿ. ರಾಜ್ಯದ ವಿವಿಧೆಡೆ ಮುಂದುವರಿದ ಪ್ರತಿಭಟನೆ, ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ನಾಯಕರಿಂದ ಧರಣಿ, ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತೆ ಆಗ್ರಹ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ನೀಡಿದ ಹೈಕೋರ್ಟ್, ಜೀವಾವಧಿ ಶಿಕ್ಷೆ ಅಮಾನತುಗೊಳಿಸಿ ಆದೇಶ. ಹಾಗೂ ವಿಜಯನಗರ ಕಾಲುವೆಗೆ ತುಂಗಭದ್ರಾ ಜಲಾಶಯದ ನೀರು ಹರಿಸುವಂತೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನಾ ರ್ಯಾಲಿ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಹಾಗೂ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ನೀಡಿದ ಆದೇಶಗಳ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿಂದು ರಾಜ್ಯದಲ್ಲಿ ಕಾವೇರಿ ನೀರಿನ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸಿದರು. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅಹಮದ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಶೇಕಡ 36% ನೀರಿದ್ದು ಹಾರಂಗಿ ಜಲಾಶಯ ಶೇಕಡ 95%, ಕಬಿನಿ ಜಲಾಶಯದಲ್ಲಿ ಶೇಕಡ 83% ತುಂಬಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ನೆಲ ಜಲ ಭಾಷೆಗಾಗಿ ಎಲ್ಲರೂ ಒಗ್ಗಟ್ಟಾಗಿದ್ದು ರಾಜ್ಯದ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನದಿ ನೀರಿನ ವಿಚಾರವಾಗಿ ಉಭಯ ರಾಜ್ಯಗಳ ನಡುವೆ ನಡೆಯುತ್ತಿರುವ ವಿವಾದಕ್ಕೆ ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ ಎಂದು ಕೇಂದ್ರ ಸಚಿವ ಹೆಚ್.ಡಿ. ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಕುಡಿಯುವ ನೀರಿಗೆ ಬದಲಾಗಿ ಕೃಷಿ ಬಳಕೆಗೆ ನೀರನ್ನು ಕೇಳುತ್ತಿದೆ. ಆದರೆ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ತಲೆದೋರಿದೆ ಎಂಬುದನ್ನು ರಾಜ್ಯ ಸರ್ಕಾರ ಸುಪ್ರೀಂಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಂಡಿಸಿ ರಾಜ್ಯದ ಜನರ ಹಿತರಕ್ಷಣೆಗೆ ಕಾರ್ಯನಿರ್ವಹಿಸುವಂತೆ ಸಲಹೆ ನೀಡಿದ್ದಾರೆ. ಕಾವೇರಿ ನೀರಿನ ವಿಚಾರವಾಗಿ ಉಭಯ ರಾಜ್ಯಗಳ ನಡುವೆ ನಡೆಯುತ್ತಿರುವ ವಿವಾದಕ್ಕೆ ವೈಜ್ಞಾನಿಕ ರೀತಿಯಲ್ಲಿ ಯೋಚಿಸಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ.
1: ಇವತ್ತು ಆ ಒಂದು ಕಮಿಟಿಯವರು ಮೊದಲು ತಮಿಳುನಾಡು ಹೋಗಿ ಅಲ್ಲೇನಿದೆ ಪರಿಸ್ಥಿತಿ, ಅವರು ಕೃಷಿಗೆ ನೀರು ಕೇಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಈ ವರ್ಷ ಕರ್ನಾಟಕ ರಾಜ್ಯವೂ ಸಹ ಕೃಷಿಗೆ ನಾವು ನೀರನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನೀವು ಕರ್ನಾಟಕ ರಾಜ್ಯದ ರೈತರನ್ನ ಅವ್ರ ಬದುಕನ್ನು ಹಾಳು ಮಾಡಿ

0: ತಮಿಳುನಾಡಿಗೆ ಇಂಥ ಸಂದರ್ಭದಲ್ಲಿ ನೀರು ಕುಡಿ ಅಂತಕ್ಕಂಥ ಹೇಳ್ತಕ್ಕಂಥ ನಿಮ್ಮ ಈ ಒಂದು ನಡವಳಿಕೆ ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ಈ ಒಂದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವ್ರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು.
1: ಬರಗಾಲದ ಈ ಸಂದರ್ಭದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಸುಪ್ರೀಂ ಕೋರ್ಟ್ ಹಾಗೂ ತಮಿಳುನಾಡಿಗೆ ಅರ್ಥ ಮಾಡಿಸುವ ಕೆಲಸ ಮಾಡಬೇಕು. 30 TMC ನೀರನ್ನು ಬೆಂಗಳೂರು ನಗರಕ್ಕೆ ಕುಡಿಯುವ ಸಲುವಾಗಿ ಬಳಕೆಗೆ ಮೀಸಲಿಡಬೇಕು ಎಂದು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಯಿಂದ ಎರಡೂ ರಾಜ್ಯಗಳಿಗೂ ಅನುಕೂಲ ಆಗಲಿದೆ ಎಂಬುದನ್ನು ಉಭಯ ರಾಜ್ಯಗಳು ಅರ್ಥ ಮಾಡಿಕೊಳ್ಳಬೇಕು. ವೈಜ್ಞಾನಿಕವಾಗಿ ವರದಿ ನೀಡಿ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಮುಂದಾಗಬೇಕು ಎಂದು ಹೇಳಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮುಂದುವರೆದಿದೆ. ಕೆಆರ್ಎಸ್ನ ರಾಜ್ಯ ಬಿಜೆಪಿ ನಾಯಕರು ಮುತ್ತಿಗೆ ಹಾಕಲು ನಿರ್ಧರಿಸಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಣೆಕಟ್ಟಿಗೆ ಸುಮಾರು 1,500 ಪೊಲೀಸರನ್ನು ನಿಯೋಜಿಸಲಾಗಿದೆ. ಎಲ್ಲಾ ಪ್ರವೇಶ ದ್ವಾರಗಳನ್ನು ಬಂದ್ಗೊಳಿಸಲಾಗಿದೆ. ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಸಿಡಬ್ಲ್ಯೂಎಂಎ ನಿರ್ದೇಶನದ ವಿರುದ್ದ ಕೂಡಲೇ ಸರ್ಕಾರ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತೆ ಒತ್ತಾಯಿಸಿದ್ದಾರೆ. ಕಾನೂನು ಮೂಲಕ ರಾಜ್ಯದ ಹಿತಾಸಕ್ತಿಗಳನ್ನು ಕಾಪಾಡುವಂತೆ ಅವರು ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕೆಂಬ ಆದೇಶದ ವಿರುದ್ಧ ರೈತ ಸಂಘಟನೆಗಳು ಸಂಘಟನೆಗಳ ಸದಸ್ಯರು ಚಾಮರಾಜನಗರದಲ್ಲಿ ಸರಣಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ ನೇತೃತ್ವದಲ್ಲಿ ನಗರದ ಬಸವೇಶ್ವರ ಚಿತ್ರಮಂದಿರ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಖಾಲಿ ತಟ್ಟೆ ಲೋಟ ಹಿಡಿದು ಪ್ರತಿಭಟನೆ ನಡೆಸಿದರು. ಯಾವುದೇ ಕಾರಣಕ್ಕೂ ತಮಿಳು ಚಿತ್ರ ಪ್ರದರ್ಶನಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಘೋಷಣೆ ಕೂಗಿದರು. ರೈತರ ಪ್ರತಿಭಟನೆ ಮತ್ತು ಆಕ್ರೋಶದ ಬೆನ್ನಲ್ಲೇ ಚಿತ್ರಮಂದಿರದ ಸಿಬ್ಬಂದಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಪೋಸ್ಟರ್ಗಳನ್ನು ತೆರವುಗೊಳಿಸಿ ಈ ದಿನದ ಪ್ರದರ್ಶನಗಳನ್ನು ರದ್ದು ಮಾಡಿದರು. ಚಾಮರಾಜನಗರ ಸೋಮವಾರಪೇಟೆ ಬಳಿ ಹಾದು ಹೋಗುವ ಬೆಂಗಳೂರು ದಿಂಡಿಗಲ್ ರಾಷ್ಟೀಯ ಹೆದ್ದಾರಿಯನ್ನು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕಾರ್ಯಕರ್ತರು ತಡೆದು ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬಾರದು ಎಂದು ಆಗ್ರಹಿಸಿದರು. ಇನ್ನೊಂದೆಡೆ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಚಾಮರಾಜನಗರದ ಚಾಮರಾಜೇಶ್ವರ ದೇಗುಲದಿಂದ ಜಿಲ್ಲಾಡಳಿತ ಭವನದ ತನಕ ಪ್ರತಿಭಟನಾ ಮೆರವಣಿಗೆ ನಡೆಸಿ ಚಾಮರಾಜನಗರ ಜಿಲ್ಲೆಯಲ್ಲಿ ಬರಪೀಡಿತ ಎಂದು ಘೋಷಿಸಬೇಕು, ಗೋಶಾಲೆಗಳನ್ನು ತೆರೆದು ಮೇವು ಪೂರೈಸಬೇಕು, ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿದರು. ಸಿಡಬ್ಲ್ಯೂಎಂಎ ಆದೇಶದಂತೆ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಬಿಟ್ಟರೆ ರಾಜ್ಯದ ಕಾವೇರಿ ಕೊಳ್ಳದಲ್ಲಿ ಕುಡಿಯುವ ನೀರಿಗೂ ಭಾರೀ ಹಾಹಾಕಾರ ಉಂಟಾಗಲಿದೆ. ಪ್ರಸ್ತುತ ಅಣೆಕಟ್ಟಿನಲ್ಲಿ 17,708 ಕ್ಯೂಸೆಕ್ ನೀರಿದ್ದು ಈ ಪೈಕಿ 5 TMC ಡೆಡ್ ಸ್ಟೋರೇಜ್ ಆಗಿದೆ. 3,500 ಕ್ಯೂಸೆಕ್ನಂತೆ 15 ದಿನ ತಮಿಳುನಾಡಿಗೆ ನೀರು ಬಿಟ್ಟರೆ 4 TMC ನೀರನ್ನು ತಮಿಳುನಾಡಿಗೆ ನೀಡಿದಂತಾಗುತ್ತದೆ. ಉಳಿದ 11 TMCಯನ್ನು ಕುಡಿಯಲು ಬಳಕೆ ಮಾಡಿಕೊಳ್ಳಬೇಕು. ಮುಂದಿನ ಮುಂಗಾರಿನವರೆಗೂ ಮಂಡ್ಯ, ಬೆಂಗಳೂರು, ಮೈಸೂರಿಗೆ 11 TMC ನೀರು ಸಾಕಾಗುವುದಿಲ್ಲ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ಮೈಸೂರಿನಲ್ಲೇ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದ ವಿವೇಕ ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಸ್ವಾಮಿ ವಿವೇಕಾನಂದರು 1892 ನವೆಂಬರ್ನಲ್ಲಿ ಭಾರತದಾದ್ಯಂತ ತಮ್ಮ ಪ್ರಯಾಣದ ಸಮಯದಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರ ಸ್ಮರಣಾರ್ಥ ಇದನ್ನು ನಿರ್ಮಿಸಲಾಗಿದೆ. ಐತಿಹಾಸಿಕ ನಿರಂಜನ ಮಠದಲ್ಲಿ ಸ್ಥಾಪಿಸಲಾದ ವಿವೇಕ ಸ್ಮಾರಕವು 81,000 ಚದರ ಅಡಿ ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ. ಧ್ಯಾನ ಮತ್ತು ಯೋಗ ಸಭಾಂಗಣ, ಗ್ರಂಥಾಲಯ, ಪುಸ್ತಕ ಮಳಿಗೆ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಈ ಕೇಂದ್ರ ಒಳಗೊಂಡಿದೆ. ಪ್ರಧಾನಿ ಆಗಮಿಸುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಜಿಲ್ಲಾ ಪಂಚಾಯತ್ ಸದಸ್ಯ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ನಲ್ಲಿ ಜಾಮೀನು ದೊರೆತಿದೆ. ವಿಚಾರಣಾ ನ್ಯಾಯಾಲಯದಿಂದ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಮಧ್ಯಂತರ ಜಾಮೀನು ಜೊತೆಗೆ ಕೆಳ ನ್ಯಾಯಾಲಯದ ನೀಡಿದ್ದ ಜೀವಾವಧಿ ಶಿಕ್ಷೆಯನ್ನು ಅಮಾನತುಗೊಳಿಸಿದೆ. ಇತರೆ 10 ಆರೋಪಿಗಳಿಗೂ ಜಾಮೀನು ಮಂಜೂರು ಮಾಡಿದ್ದು ಇಬ್ಬರ ಶ್ಯೂರಿಟಿ 5 ಲಕ್ಷ ರೂಪಾಯಿ ಬಾಂಡ್ಗೆ ನ್ಯಾಯಾಲಯ ಸೂಚಿಸಿದೆ. ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದ ವಿನಯ್ ಕುಲಕರ್ಣಿ ಪ್ರಸ್ತುತ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿದ್ದಾರೆ. ವಿಜಯನಗರ ಕಾಲುವೆಗೆ ತುಂಗಭದ್ರಾ ಜಲಾಶಯದ ನೀರು ಹರಿಸುವಂತೆ ಆಗ್ರಹಿಸಿ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಯಿತು. ಅಂಜನಾದ್ರಿ ಬೆಟ್ಟದಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಹಾಗೂ ಮಾಜಿ ಸಚಿವ ಶ್ರೀರಾಮಲು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಕಾಡಾ ಕಚೇರಿವರೆಗೆ ನಡೆದ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಮಾತನಾಡಿದ ಜನಾರ್ದನ ರೆಡ್ಡಿ, ವಿಜಯನಗರ 11A ಕಾಲುವೆಗೆ ಕೂಡಲೇ ನೀರು ಹರಿಸುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪಕ್ಷದ ವರಿಷ್ಠರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮೊಂದಿಗೆ ಚರ್ಚಿಸಿದ್ದಾರೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಪರೀಕ್ಷೆ ಮುಗಿದಿದ್ದು ಫಲಿತಾಂಶಕ್ಕಾಗಿ ಕಾಯುತ್ತಿರುವುದಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಶೀಘ್ರವೇ ನೂತನ ಸಚಿವರ ಪ್ರಮಾಣವಚನ ದಿನವನ್ನು ನಿಗದಿ ಮಾಡಲಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯದ ಹಿತ ಕಾಪಾಡಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕಾವೇರಿ ವಿವಾದ ಕುರಿತಂತೆ ಉಭಯ ರಾಜ್ಯಗಳು ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ರಾಜ್ಯದ ವಿವಿಧೆಡೆ ಮುಂದುವರಿದ ಪ್ರತಿಭಟನೆ, ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ನಾಯಕರಿಂದ ಧರಣಿ, ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತೆ ಆಗ್ರಹ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ನೀಡಿದ ಹೈಕೋರ್ಟ್, ಜೀವಾವಧಿ ಶಿಕ್ಷೆ ಅಮಾನತುಗೊಳಿಸಿ ಆದೇಶ. ಹಾಗೂ ವಿಜಯನಗರ ಕಾಲುವೆಗೆ ತುಂಗಭದ್ರಾ ಜಲಾಶಯ ನೀರು ಹರಿಸುವಂತೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನಾ ರ್ಯಾಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಇವತ್ತು ಸಂಜೆ 4 ರಿಂದ 5 ಗಂಟೆಗೆ ವಿಶೇಷ ಕಾರ್ಯಕ್ರಮವೊಂದು ಪ್ರಸಾರ ಆಗುತ್ತೆ. ಸುದ್ದಿ, ಛಾಯಾ ಚಿತ್ರಗಳ ಒಂದು ಅದರ ಸುತ್ತ ವಿಷಯಗಳನ್ನು ನಾವು ಮಾತಾಡ್ತಾ ಇದ್ದೀವಿ. ಸೊ ನೀವು ಎಲ್ಲಾದರೂ ಈ ಒಂದು ನ್ಯೂಸ್ ಫೋಟೋಗ್ರಫಿನ ನೋಡಿದ್ರೆ, ಅಥವಾ ನೀವು ನಿಮ್ಮ ಜೀವನದಲ್ಲಿ ನೀವು ಕಂಡಂತಹ ಸುದ್ದಿ ಛಾಯಾ ಚಿತ್ರವನ್ನು, ಮರೆಯಲಾಗದಂತಹ ಒಂದು ಫೋಟೋ ಯಾವುದಾದ್ರೂ ನೋಡಿದರೆ ಅದನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದು. 9480901013 ಈ ಒಂದು ಸಂಖ್ಯೆಗೆ, ಅಥವಾ ನೀವು ಕರ್ನಾಟಕದ ಯಾವುದಾದ್ರೂ ಒಂದು ಜಾಗದ ಫೋಟೋಗ್ರಫಿ ಮಾಡಬೇಕು ಅಂತ ಇದ್ದರೆ, ಯಾವ ಜಾಗ ಅಕಸ್ಮಾತ್ ನೀವು ಮಾಡಿದರೆ ಆ ಫೋಟೋನು ಕೂಡ ನೀವು ನಮಗೆ ಕಳಿಸ್ಕೊಡ್ಬಹುದು ಅದೇ ಸಂಖ್ಯೆಗೆ ವಾಟ್ಸಪ್ ಮುಖಾಂತರ. ಸೊ ನಮ್ಮ ಜೊತೆ ವಿಶೇಷ ಅತಿಥಿ ಇರ್ತಾರೆ ಅಂತ ಹೇಳಿದ್ನಲ್ಲ, ಛಾಯಾಚಿತ್ರ ಪತ್ರಕರ್ತರು ನಮ್ಮ ಜೊತೆ ಇರ್ತಾರೆ, ಸುದ್ದಿ ಛಾಯಾಚಿತ್ರ ಪತ್ರಕರ್ತರು ಇರ್ತಾರೆ, ವೆಂಕಟೇಶ್ ಅವರು ನಮ್ಮ ಜೊತೆ ಇರ್ತಾರೆ. ಸೊ ಆ ಒಂದು ಗಂಟೆಯಲ್ಲಿ ನಿಮಗೆ ಸಾಕಷ್ಟು ವಿಷಯಗಳನ್ನು ಮಾತಾಡ್ತೀವಿ. ಸೊ ನೀವು ಕಳಿಸಿರುವಂತಹ ಫೋಟೋ ಅವರಿಗೆ ತೋರಿಸ್ತೀನಿ, ಅವರಿಗೆ ಇಷ್ಟ ಆದರೆ ಯಾವುದು ಬೆಸ್ಟ್ ಫೋಟೋ ಅಂತ ಕೂಡ ನಾವು ಹೇಳ್ತೀವಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕ್ ಅಲ್ಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
3: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
4: ನಮಸ್ತೆ ಸರ್.
3: ಈಗ ಈ ಎಷ್ಟೋ ಸಲ ವಾಹನ ಹಳೆ ಆಯಿತು ಅಂತಾಗಲಿ ಅಥವಾ ಅಗತ್ಯಕ್ಕೆ ಬೇಕು ಅಂತ ಹೇಳಿ ವಾಹನಗಳನ್ನು ತಗೊಳ್ತಾರೆ, ಅದನ್ನು ಮಾರಾಟನೂ ಮಾಡ್ತಾರೆ ಕೆಲವೊಬ್ಬರು. ಯಾವ ರೀತಿ ಮಾರಾಟ ಆಗುತ್ತೆ, ಮಾರಿದ ನಂತರ ಏನೇನೋ ಸಮಸ್ಯೆಗಳಾಗ್ತವೆ, ಅವಾಗ ಏನು ಮಾಡಬೇಕು ಅಂತನೋ ಸಮಸ್ಯೆ ಬರುತ್ತೆ.
4: ನೋಡಿ, ಈಗ ಯಾವುದೇ ಒಂದು ವಾಹನವನ್ನು ಮಾರಾಟ ಮಾಡಬೇಕಂದ್ರೆ ಅಗತ್ಯ ದಾಖಲೆಗಳೇನಿದೆ, RC ಕಾರ್ಡ್ ಆಗಲಿ, ಇನ್ಸೂರೆನ್ಸ್ ಆಗಲಿ ಅಥವಾ ಫಿಸಿಕಲ್ ಸರ್ಟಿಫಿಕೇಟ್ ಆಗಲಿ, ಇವೆಲ್ಲನ ಪರಿಶೀಲನೆ ಮಾಡಿಕೊಂಡು ಅವರು ಮಾರಾಟ ಮಾಡಬೇಕಾಗುತ್ತೆ. ಅದೇ ರೀತಿ ಕೊಂಡ್ಕೊಳ್ತಕ್ಕಂಥವರು ಸಹ ಈ ಒಂದು ಅಗತ್ಯ ದಾಖಲೆಗಳನ್ನು, RC ಬುಕ್ ಯಾರ ಹೆಸರಲ್ಲಿದೆ, ಓನರ್ ಯಾರು, ಇನ್ಸೂರೆನ್ಸ್ ಇದೆಯಾ, ಅದೇ ಅಗತ್ಯ ದಾಖಲೆಗಳನ್ನು ಪಡ್ಕೊಂಡು ಅವ್ರ ಹೆಸರಿಗೆ ಕ್ರಯ ತಗೊಳ್ಬೇಕಾಗುತ್ತೆ. ಯಾರು ಮಾರಾಟ ಮಾಡಿರ್ತಾರೆ ಅವರು ಕಡ್ಡಾಯವಾಗಿ ತಗೊಂಡಿರ್ತಕ್ಕಂಥವ್ರ ಹೆಸರಿಗೆ ಆಗೋವರೆಗೂ ಸಹ ಅವರು ಹೆಚ್ಚು ಕಾಳಜಿಯನ್ನು ವಹಿಸಿ ಇರಬೇಕಾಗುತ್ತೆ. ಯಾಕಂದ್ರೆ ಕೆಲವು ಸಲ ಈಗ ಅನೇಕ ಕೋರ್ಟ್ಗಳಲ್ಲಿ ನೋಡ್ತಾ ಇದೀವಿ, ವಾಹನವನ್ನು ಮಾರಾಟ ಮಾಡಿರ್ತಾರೆ ಆದರೆ ಓನರ್ ಹೆಸರಲ್ಲಿ ಇರುತ್ತೆ. ಅನೇಕ MEC ಕೇಸುಗಳು, ಅಪಘಾತ ಕೇಸುಗಳು, ಕಳ್ಳತನ ಕೇಸುಗಳು, ಎಷ್ಟೋ ಜನ ಮೊದಲು ಯಾರು ಮಾರಾಟ ಮಾಡಿರ್ತಾರೋ ಅಂತ ಓನರ್ಗಳ ಮೇಲೆ ಆಗಿದೆ.
3: ಅಂದ್ರೆ ಮಾರಾಟ ಮಾಡುವಾಗ ವ್ಯವಸ್ಥಿತವಾಗಿ ಅದನ್ನು ಮಾರಾಟ ಮಾಡಿರಬೇಕು, ಸೇಲ್ ಅಗ್ರಿಮೆಂಟ್ ಇತ್ಯಾದಿಯೆಲ್ಲ.
4: ಈಗ ಅದ ಮಾರಾಟ ಮಾಡಬೇಕು ಅಂತ ನಾವು ಒಂದು ಸೇಲ್ ಅಗ್ರಿಮೆಂಟ್ ಅನ್ನ ಬರವಣಿಗೆ ಮುಖಾಂತರ ಮಾಡ್ಕೊಬೇಕು. ಮತ್ತೆ ಆ 29-30 ಫಾರಂ ಬರುತ್ತೆ, ಅದರಲ್ಲೂ ಸಹ ಒಂದು ಇಂಬರ್ಹ ಅಂತ ಬರುತ್ತೆ, ಮಾರಾಟಗಾರರು ಮತ್ತೆ ಒಬ್ಬ ಖರೀದಿದಾರರ ಸಹಿಗಳಿರ್ತಕ್ಕಂಥದ್ದು, ಮತ್ತೆ ಅದನ್ನು ವರ್ಗಾವಣೆ ಮಾಡ್ಕೊಳ್ತಕ್ಕಂಥ ದಾಖಲೆಗಳನ್ನು ಸಹ ಪಡ್ಕೊಳ್ಳಿರಬೇಕು. ಮತ್ತೆ ಆ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ RC ಕಾರ್ಡು, ಬುಕ್ಕು, ಇನ್ಸೂರೆನ್ಸ್ ಎಲ್ಲ ದಾಖಲೆಗಳನ್ನು ಅವರು
3: ಹಸ್ತಾಂತರ ಆಗಿರಬೇಕು. ಈಗ ಮಾರಿದ ನಂತರ ಏನೇನು ಎಚ್ಚರಿಕೆಗಳು ಇವರಾಗಲಿ ಅಥವಾ ಅವರಾಗಲಿ ಇನ್ನಷ್ಟು ವಿವರ ಕೊಡಿ.
4: ಇಲ್ಲಿ ನಾವು ಕೆಲವು ಸಲ ಮಾರಾಟ ಮಾಡಿಬಿಟ್ಟಿರ್ತೀವಿ ಆದರೆ ಇನ್ನು ನಮ್ಮ ಹೆಸರಲ್ಲಿರುತ್ತೆ, ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಒಂದು RTOಗೆ ನಾವು ನೋಟಿಸನ್ನು ದಿಡಿ, ಅಂದರೆ 14 ದಿನಗಳ ಒಳಗಡೆ ನಾವು RTOಗೆ ನೋಟಿಸನ್ನು ನೀಡ್ಬೋದು. ಏನಂದರೆ ನಾವು ವಾಹನವನ್ನು ಈ ರೀತಿ ಮಾರಾಟ ಮಾಡಿದ್ದೀವಿ ಅಂತ ಮಾಡ್ಬೋದು. ಇಲ್ಲ ಅಂತಂದರೆ ಆ ಚಲನ್ನು ಅಂತ ಆ ಮಾರಾಟ ಮಾಡಲಿಲ್ಲ, ಅಕಸ್ಮಾತ್ ಅವನ ಹೆಸರು ಮಾಡ್ಕೊಳ್ಲಿಲ್ಲ ಅಂತಂದರೆ ಅವ್ರೇನು ಮಾಡ್ತಾರೆ, RTO ಆಫೀಸಲ್ಲಿ ಅದನ್ನು ಎಂಟ್ರಿ ಮಾಡಿರ್ತಾರೆ. ನಾಳೆ ದಿನ ಏನಾದರೂ ತೊಂದರೆ ಆದ್ರೂ ನಾವು ಅದನ್ನು ಆ ದಾಖಲೆಯನ್ನು ತಗೊಂಬಂದು ನಮ್ಮ ತೊಂದರೆ ಆಗದಿರ ನಾವು ಕಾಪಾಡ್ಕೊಳ್ಬೋದು ಅದನ್ನು.
3: ಇಂತಿಷ್ಟು ದಿನ ನಾವು ಕೊಟ್ಬಿಟ್ಟಿದ್ದೇವೆ, ಇನ್ನು ಸ್ವಲ್ಪ ವರ್ಗಾವಣೆ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅಂತೇಳಿ ಒಂದಿಷ್ಟು ಮಾಹಿತಿ ಕೊಟ್ಟು ಮುಂಜಾಗ್ರತೆ ತಗೋಬಹುದು.
4: ಯಾಕಂದ್ರೆ
3: ನಾವು ಇಡಿಯಾಗಿ ಮಾಲೀಕತ್ವ ವರ್ಗಾವಣೆ ಆಗಿದೆಯಾ ಅಂತ ನೋಡ್ಕೋಬೇಕು. ಆಗಿಲ್ಲ ಅಂದ್ರೂ ಕೂಡ ಇಂತವ್ರಿಗೆ ಕೊಟ್ಟಿದೀವಿ, ಎಲ್ಲ ಆಗಿದೆ, ನಮ್ಮ ಕೆಲಸಗಳು ಆಗಿದ್ದಾವೆ, ಡಾಕ್ಯುಮೆಂಟ್ಸ್ ಇನ್ನು ಪ್ರೊಸೆಸ್ ಅಲ್ಲಿವೆ, ಅದಕ್ಕೆ ಅಂತಾನು ಕೂಡ ಅರ್ಜಿಯನ್ನು ಕೊಡಬಹುದು.
4: ಯಾಕೆ ನಾವು ಅರ್ಜಿಯನ್ನು ಕೊಡಬೇಕು ಅಂತಂದ್ರೆ ಒಂದು ವೇಳೆ ಏನಾದರೂ ಅಪರಾಧಗಳಾದ್ರೆ ಅಥವಾ ಅಪಘಾತಗಳಾದ್ರೆ ಅದರ ಪರಿಹಾರ ನಾವೇ ಮಾಲೀಕರು ಯಾರು ಮಾರಾಟ ಮಾಡಿರ್ತಾರೆ ಅವರೇ ಕಟ್ಕೊಡ್ಬೇಕಾಗುತ್ತೆ. ಈ ಒಂದೇ ಉದ್ದೇಶದಿಂದ
3: ಇದನ್ನು ತಪ್ಪಿಸಲು ಅವರು
4: ಲೆಟರ್ ಕೊಡಬೇಕು.
3: ಸರಿ ಸರಿ. ಈಗ ಎಷ್ಟೋ ಸಲ ಏನೋ ಒಂದು ಮಾರಾಟ ಮಾಡೋಣ ಅಂತ ಮಾಡಿಬಿಟ್ಟಿರ್ತಾರೆ, ಆದ್ರೆ ಎಲ್ಲರೂ ಒಂದು ವಿಶ್ವಾಸದ ಮೇಲೆ ತಗೊಂಡ್ಬಿಟ್ಟಿರ್ತಾರೆ, ನಡೀತಾ ಇರ್ತದೆ. ಆದ್ರೆ ಅಪರಾಧ ಆಗೋದು ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ. ಆಕ್ಸಿಡೆಂಟರ್ ಆಗಬಹುದು ಅಥವಾ ಬೇರೆ ಬೇರೆ ಉದ್ದೇಶಕ್ಕೂ ಬಳಸಬಹುದು. ಯಾರಿಗೋ ಕೊಟ್ಟಿರ್ತೀವಿ ಗಾಡಿ, ಇನ್ನು ಹಳೆ ಗಾಡಿ ತಾನೇ, ಒಂದಿಷ್ಟು ಕೊಡಿಯಪ್ಪ ತಗೊಂಡು ಹೋಗ್ಬಿಡ್ತೀನಿ ಅಂತೇಳಿ ತಗೊಂಡೋಗಿ ಅವ್ರು ಏನೋ ಒಂದು
4: ಮಾಡ್ಬಿಟ್ಟಿರ್ತಾರೆ,
3: ಎಲ್ಲದಕ್ಕೂ ಆ ಗಾಡಿ ಮಾಲೀಕರಿಗೆ ಅದು ಬರುತ್ತೆ. ತುಂಬಾ ಧನ್ಯವಾದಗಳು ವಕೀಲರಾದ ಮುನಿರಾಜ್ ಅವರೇ, ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
4: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650101017

0: ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿರೋದು 3:37 ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಈ ಹೊತ್ತಿನ ಕಾರ್ಯಕ್ರಮ ಗೇಮ್ ಶೋ ಕಾರ್ಯಕ್ರಮ ಹೊಂಬಿಸಿಲುಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡು ನಾನು ಕೂತಿದ್ದೀನಿ, ಜೊತೆಗೊಂದಷ್ಟು ಹಾಡುಗಳನ್ನ ಕೂಡ ನಾನು ತಗೊಂಡು ಬಂದಿದ್ದೀನಿ. ನೀವು ಕೂಡ ಉತ್ತರ ಕೊಡೋದಕ್ಕೆ ರೆಡಿಯಾಗಿ ಅಂತ ಹೇಳ್ತಾ ನಾನು ಮೊದಲನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ನೀವೊಂದು ಈ ಆಡಿಯೋ ಬೈಟ್ ಅನ್ನ ಕೇಳ್ಕೊಂಡು ಬರಬೇಕು. ಸೊ ಈ ಆಡಿಯೋ ಬೈಟ್ ಅನ್ನ ಕೇಳ್ಕೊಂಡು ಬನ್ನಿ, ನಾನು ಆಮೇಲೆ ಪ್ರಶ್ನೆಯನ್ನ ಕೇಳ್ತೀನಿ.

ಕೇಳಿದ್ರಲ್ವಾ, ಭಯ ಬಿಸಾಕಿ ಕೂರಕ್ಕು ಕ್ರಳಿಕೆರೆ ಅನ್ನುವಂತಹ ಗೀತೆಯನ್ನು ಕೇಳಿದ್ರಿ. ಸೊ ಈ ಒಂದು ಮ್ಯೂಸಿಕ್ ಬೈಟಲ್ಲಿ ಎಷ್ಟು ಜಾಗಗಳನ್ನು ಮೆನ್ಷನ್ ಮಾಡಿದ್ದಾರೆ, ಇದು ನನ್ನ ಪ್ರಶ್ನೆ. ಎಷ್ಟು ಜಾಗನ ಮೆನ್ಷನ್ ಮಾಡಿದ್ದಾರೆ, ಜೊತೆಗೆ ಯಾವ ಜಾಗಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಎರಡಕ್ಕೂ ಸರಿಯಾಗಿರುವಂತಹ ಉತ್ತರ ಕೊಡಬೇಕು. ಯಾರೆಲ್ಲ ಕರೆಕ್ಟ್ ಆಗಿರುವಂತಹ ಉತ್ತರವನ್ನು ನಾನು ಕಳಿಸ್ಕೊಡ್ತೀರಾ ಅಂತ ನಾನು ವೇಟ್ ಮಾಡ್ತಿರ್ತೀನಿ. 9489091013 ಮ್ಯೂಸಿಕಲಿ ಯಾರ್ಸ್ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಅನ್ನು ಕೇಳ್ತಾ ಇದ್ದೀರಾ. ಹೋಮ್ ಬಿಸಿಲು ಕಾರ್ಯಕ್ರಮ ಇದು. ಮೊದಲನೇ ಪ್ರಶ್ನೆ ಆಲ್ರೆಡಿ ಕೇಳಿದ್ದೀನಿ, ಉತ್ತರದ ಹುಡುಕಾಟದಲ್ಲಿ ನಾನಿದ್ದೀನಿ. ಬೇಗ ಬೇಗ ಉತ್ತರಗಳನ್ನು ನನಗೆ ಕಳಿಸ್ಕೊಡಿ.

ಸಮಯ ಆಗಿದೆ 3:44. ಮೊದಲನೇ ಪ್ರಶ್ನೆಯನ್ನ ಕೇಳಿದ್ದೆ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಒಂದು ಆಡಿಯೋ ಬೈಟ್ ಅನ್ನ ಪ್ಲೇ ಮಾಡಿ ಅದರಲ್ಲಿ ಎಷ್ಟು ಜಾಗಗಳನ್ನ ಮೆನ್ಷನ್ ಮಾಡಿದ್ರು ಅಂತ ಕೇಳಿದೆ. ಸಾಕಷ್ಟು ಸಂದೇಶಗಳಂತೂ ಬಂದಿದೆ, ಬಟ್ ಕರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಿಸ್ಕೊಳ್ಳಿ. ಆ ನಾನು ಪ್ಲೇ ಮಾಡಿದಂತಹ ಆಡಿಯೋ ಬೈಟ್ನಲ್ಲಿ ಎಷ್ಟು ಜಾಗಗಳನ್ನ ಮೆನ್ಷನ್ ಮಾಡಿದ್ರು, ಹಾಗೆ ಯಾವ್ದ್ಯಾವ್ದದು ಅಂತ ನಾನು ಕೇಳಿದ್ದೆ. ಗುಣವತಿ ಭೀಮಪ್ಪ ಅವರು ಅರ್ಧ ಆನ್ಸರ್ನ ಕರೆಕ್ಟಾಗಿ ಕೊಟ್ಟಿದ್ದಾರೆ, 4 ಅಂತ ಹೇಳ್ತಾ ಇದ್ದಾರೆ, 4 ಸರಿಯಾಗಿರೋ ಉತ್ತರ ಆಗಿತ್ತು. ಸುಧಾಮೂರ್ತಿ ಅವರು ಕರೆಕ್ಟಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಯಾರು, ಜೈರಾಮ್ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಜನ 12, 10 ಎಷ್ಟೊಂದು ನಂಬರ್ನೇ ಹೇಳಿಲ್ಲ, ಕೆಲವರು ಬರೀ ಕುಕ್ರಳಿ ಕೆರೆ ಅಂತ ಅಷ್ಟೇ ಹೇಳಿದ್ದೀರಿ, ಬಟ್ ಪ್ರಶ್ನೆ ಅದಾಗಿರಲಿಲ್ಲ. ಎಷ್ಟು ಜಾಗಗಳನ್ನು ಮೆನ್ಷನ್ ಮಾಡಿದ್ದಾರೆ ಅಂತ ಕೇಳಿದ್ದೆ. ಮತ್ತಾರು ಸಂದೇಶವನ್ನ ಕಳಿಸಿದ್ದಾರೆ ಸರಿಯಾಗಿ ಹೇಳಿ ಅಂತ ಹೇಳಿ ನೋಡೋದಾದ್ರೆ, ನಂಬರ್ ಎಂಡಿಂಗ್ ವಿತ್ 1249 ಇವರು 4 ಅಂತ ಹೇಳಿ ಜೊತೆಗೆ 4 ಜಾಗಗಳನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ಪ್ಲೇ ಮಾಡಿದಂತಹ ಆಡಿಯೋ ಬೈಟಲ್ಲಿ ಒಟ್ಟು ಇದ್ದದ್ದು 4 ಜಾಗ: ಕುಕ್ರಳ್ಳಿ ಕೆರೆ, ಕಾರಂಜಿ ಕೆರೆ, ಚಾಮುಂಡಿ ಬೆಟ್ಟ, ಹಾಗೆ ಕನ್ನಂಬಾಡಿ ಕಟ್ಟೆ. 4 ಜಾಗಗಳು ಇತ್ತು. ಈ 4 ಅಂತ ಹೇಳಿ 4 ಹೆಸರನ್ನ ಹೇಳಿರೋರು ಇಷ್ಟೇ ಜನ. ತುಂಬಾ ಜನ ಇಡೀ ಹಾಡಲ್ಲಿ ಎಷ್ಟೊಂದಿದೆ, ಇಷ್ಟು ಜಾಗಗಳಿದೆ, ಇದೆಲ್ಲ ಮೈಸೂರ್ ಹತ್ರ ಇದೆ, ಹಂಗೆ ಹಿಂಗೆ ಅಂತೆಲ್ಲ ಕಳಿಸಿದ್ದೀರಿ, ಬಟ್ ಕರೆಕ್ಟ್ ಆಗಿದ್ದಂತಹ ಉತ್ತರ, ನಾವು ಕೇಳ್ತಾ ಇದ್ದಂತಹ ಉತ್ತರ 4, ಹಾಗೆ 4 ಜಾಗಗಳನ್ನ ನಾನು ಹೇಳಿದ್ದೀನಿ. ಉತ್ತರ ಕೊಟ್ಟಿರುವಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಕೂಡ ಒಂದು ಆಡಿಯೋ ಬೈಟಲ್ಲೇ ಇದೆ. ಸೊ ಈ ಒಂದು ಆಡಿಯೋ ಬೈಟನ್ನು ಕೇಳಿಸ್ಕೊಂಡು ಬೇಗ ವಾಪಸ್ ಬನ್ನಿ.

0: ಮಾತೆ.
1: ಈ ಒಂದು ಆಡಿಯೋ ಬೈಟ್ ಅನ್ನ ಕೇಳಿದ್ರಿ ಅಲ್ವಾ? ಪ್ರಶ್ನೆ ತುಂಬಾ ಸಿಂಪಲ್, ಸಿಂಗರ್ ಯಾರು? ಈಗ ನೀವು ಕೇಳಿದಂತಹ ಆಡಿಯೋ ಬೈಟ್ ಅಲ್ಲಿ ಇದ್ದಂತಹ ಹಾಡದಂತಹ ಸಿಂಗರ್ ಯಾರು? ನಿಮ್ಗೆ ಉತ್ತರ ಗೊತ್ತಿದ್ರೆ ಫಟಾಫಟ ಅಂತ ನಮಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ.

ಸಮಯ ಆಗಿದೆ 3:52. ಎರಡನೇ ಪ್ರಶ್ನೆಯನ್ನ ಕೇಳಿದೆ, ಒಂದು ಮ್ಯೂಸಿಕ್ ಪ್ಯಾಟರ್ನ್ ಪ್ಲೇ ಮಾಡಿ, ಸಿಂಗರ್ ಯಾರು ಅಂತ ಕೇಳಿದೆ. ಮೊದಲನೇದಾಗಿ ಸರಿಯಾಗಿ ಉತ್ತರ ಕೊಟ್ಟರು ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರ್ನಿಂದ, ನೇತ್ರಾ ಅವರು ಕೆಂಗೇರಿಯಿಂದ ಸರಿಯಾಗಿರುವಂತಹ ಉತ್ತರ ಕಳಿಸಿದ್ದಾರೆ. ಸುಮಾರು ಜನ ಅರಿಜಿತ್ ಸಿಂಗ್ ಅಂತ ಹೇಳ್ತಾ ಇದ್ದೀರಿ, ಅರಿಜಿತ್ ಸಿಂಗ್ ಸರಿಯಾಗಿರುವಂತಹ ಉತ್ತರ ಅಲ್ಲ. ರಘುನಾರಾಯಣ ಅವರು ಬೆಂಗಳೂರಿನಿಂದ ಸರಿಯಾಗಿರೋ ಉತ್ತರ, ದಿಲೀಪ್ ಕಲ್ಯಾಣ್ಕರ್ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ರಾಘವೇಂದ್ರ ಅವರು ಭದ್ರಾವತಿಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಯಾರು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ತುಂಬಾ ಜನ, ವಿಜಯ್ ಪ್ರಕಾಶ್ ಅಂತ ಹೇಳ್ತಾ ಇದ್ದೀರಾ, ವಿಜಯ್ ಪ್ರಕಾಶ್ ಕೂಡ ಸರಿಯಾಗಿರುವಂತಹ ಉತ್ತರ ಅಲ್ಲ. ರಾಜು ಮಸ್ಲಿಯವರು ಸೋಲಾಪುರದಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಹರೀಶ್ ಅವರು ಮಲ್ಲೇಶ್ವರಂನಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿರೋದು ನಂಬರ್ ಎಂಡಿಂಗ್ ವಿತ್ 9876, ಇವರು ಕೂಡ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಆಗಿತ್ತು ನಿಹಾಲ್ ತಾರೋ ಅವರು ಈ ಒಂದು ಗೀತೆಗೆ ಧನಿಯಾಗಿದ್ದು. ಸರಿಯಾಗಿ ಉತ್ತರ ಕೊಟ್ಟಂತಹ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಹೊಂಬಿಸಲನ್ನ ಇಲ್ಲಿಗೆ ಮುಗಿಸುವಂತಹ ಸಮಯ ಸಮೀಪಿಸ್ತಾ ಇದೆ. ಕಾರ್ಯಕ್ರಮದ ಕಡೆಯ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಶ್ರೀನಿವಾಸ್ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಖುಷಿ ಸಿನಿಮಾದಿಂದ ನಿಮ್ಮ ಮುಂದೆ ಕೇಳ್ತಾ ಇರಿ. FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 MHz.

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗೆ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ. ಸಮಯ ಆಗಿದೆ 4:01. ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನು ಕೇಳ್ತಾ ಇದ್ದೀರಾ. ಶುಭ ಸಂಜೆ ನಿಮ್ಮೆಲ್ಲರಿಗೂ, ಆತ್ಮೀಯವಾದಂತಹ ಸ್ವಾಗತ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ. ಇಂದು ಮತ್ತೊಮ್ಮೆ ನಿಮ್ಮ ಮುಂದಿದ್ದೇವೆ. ನಮ್ಮ ಆಲೋಚನಾ ದೃಷ್ಟಿಗೆ ಹೊಸ ಆಯಾಮವನ್ನು ನೀಡುವಂತಹ ಒಬ್ಬ ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಚೈತ್ರ. ಒಂದು ಚಿತ್ರ 1000 ಪದಗಳಿಗೆ ಸಮಾನ ಅಂತ ಹೇಳ್ತಾರೆ, ಆದರೆ ಕೆಲವು ಛಾಯಾಚಿತ್ರಗಳು ಅದಕ್ಕಿಂತಲೂ ಹೆಚ್ಚಿನದ್ದು ಮಾಡುತ್ತೆ. ಅವು ಯುದ್ಧಗಳನ್ನು ನಿಲ್ಲಿಸುತ್ತೆ, ಅನ್ಯಾಯವನ್ನು ಜಗತ್ತಿಗೆ ಬಯಲು ಮಾಡುತ್ತೆ, ಬದಲಾವಣೆಗೆ ಪ್ರೇರಣೆಯನ್ನು ನೀಡುತ್ತೆ, ಇತಿಹಾಸವನ್ನು ಉಳಿಸಿಕೊಡುತ್ತೆ, ಹಾಗೆ ನಾವೆಲ್ಲರೂ ಹಂಚಿಕೊಂಡಂತಹ ಮಾನವೀಯತೆಯನ್ನು ಕೂಡ ನೆನಪಿಸುತ್ತೆ. ಪ್ರತಿಯೊಂದು ಪ್ರಭಾವಶಾಲಿ ಸುದ್ದಿ ಛಾಯಾಚಿತ್ರದ ಹಿಂದೆ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿದ್ದು ಧೈರ್ಯ, ತಾಳ್ಮೆ ಮತ್ತು ಸೂಕ್ಷ್ಮ ಸಂವೇದನೆಯೊಂದಿಗೆ ಒಂದೇ ಚಿತ್ರದಲ್ಲಿ ಒಂದು ಕಥೆಯನ್ನು ಹೇಳಬಲ್ಲ ಛಾಯಾಚಿತ್ರ ಪತ್ರಕರ್ತನಿರ್ತಾನೆ. ಇಂದು ನಾವು ಕ್ಯಾಮರಾದ ಹಿಂದಿನ ಆ ರೋಚಕ ಜಗತ್ತಿಗೆ ನಿಮ್ಮನ್ನು ಕರೆದೊಯ್ಯಲಿದ್ದೇವೆ. ಅದು ಛಾಯಾಚಿತ್ರ ಪತ್ರಿಕೋದ್ಯಮದ ಲೋಕ. ಇಲ್ಲಿ ಕಲೆ ಮತ್ತು ಪತ್ರಿಕೋದ್ಯಮ ಒಂದಾಗತ್ತೆ, ತಂತ್ರಜ್ಞಾನ ಮತ್ತು ಅಂತಃಪ್ರಜ್ಞೆ ಒಂದಾಗತ್ತೆ, ಮತ್ತು ಕ್ಯಾಮರಾದ ಪ್ರತಿಯೊಂದು ಕ್ಲಿಕ್ ಇತಿಹಾಸದ ಭಾಗವಾಗುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇಂದು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಇದ್ದಾರೆ. ನನ್ನ ಜೊತೆ ಉಪಸ್ಥಿತರವರು ಕರ್ನಾಟಕದ ಹಿರಿಯ ಮತ್ತು ಅತ್ಯಂತ ಗೌರವಾನ್ವಿತ ಛಾಯಾಚಿತ್ರ ಪತ್ರಕರ್ತರಾದ ಶ್ರೀ ವೆಂಕಟೇಶ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
2: ನಮಸ್ಕಾರ.
1: ಅವರು ಹಲವು ದಶಕಗಳ ವೃತ್ತಿ ಜೀವನದಲ್ಲಿ ಅನೇಕ ಮಹತ್ವ ಸುದ್ದಿ ಘಟನೆಗಳಿಗೆ ಸಾಕ್ಷಿಯಾಗಿದ್ದಾರೆ. ಇದೇ ವೇಳೆ ಆಗಸ್ಟ್ 3 ಮತ್ತು 4 ಚಿತ್ರಕಲಾ ಪರಿಷತ್ನಲ್ಲಿ ನಡೆಯಲಿರುವ ಫೋಕಸ್ ಆನ್ ನ್ಯೂಸ್ 2.0 ರಾಷ್ಟ್ರೀಯ ಸುದ್ದಿ ಛಾಯಾಚಿತ್ರ ಪ್ರದರ್ಶನ ಮತ್ತು ಸ್ಪರ್ಧೆಯ ಪ್ರಮುಖ ಸಂಯೋಜಕರಲ್ಲೂ ಒಬ್ಬರಾಗಿದ್ದಾರೆ. ಮುಂದಿನ 1 ಗಂಟೆಯಲ್ಲಿ ನಾವು ಮರೆಯಲಾಗದ ಛಾಯಾಚಿತ್ರಗಳ ಹಿಂದಿನ ಕಥೆಗಳು, ಛಾಯಾಚಿತ್ರ ಪತ್ರಿಕೋದ್ಯಮದ ನೈತಿಕತೆ, ಸವಾಲುಗಳು, ತಂತ್ರಜ್ಞಾನದಿಂದ ಆಗ್ತಾ ಇರುವಂತಹ ಬದಲಾವಣೆಗಳು ಹಾಗೂ ಪ್ರಭಾವಶಾಲಿ ಚಿತ್ರಗಳು ನಮ್ಮ ಜಗತ್ತಿಗೆ ಅರಿವನ್ನು ಹೇಗೆ ರೂಪಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತುಕತೆಯನ್ನು ನಡೆಸಲಿದ್ದೇವೆ. ಶ್ರೀ ವೆಂಕಟೇಶ್ ಅವರಿಗೆ ಎಫ್ಎಂ ರೇನ್ಬೋಗೆ ಹೃತ್ಪೂರ್ವಕವಾದಂತಹ ಸ್ವಾಗತ, ಹಾಗೆ ನಮ್ಮ ಆಹ್ವಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಕೂಡ ಧನ್ಯವಾದಗಳು.
2: ಥ್ಯಾಂಕ್ಸ್ ಮೇಡಮ್.
1: ಕ್ಯಾಮರಾ ಮತ್ತು ಛಾಯಾಚಿತ್ರಗಳ ಕುರಿತು ಮಾತು ಆರಂಭಿಸುವುದಕ್ಕಿಂತ ಮುಂಚೆ ಒಂದು ನೆನಪಿನಿಂದ ಆರಂಭಿಸೋಣ ಈ ಒಂದು ಮಾತುಕತೆಯನ್ನು. ನಿಮ್ಮ ವೃತ್ತಿ ಜೀವನನ ನೀವು ಹಿಂದೆ ತಿರುಗಿ ನೋಡಿದಾಗ ಅತ್ಯುತ್ತಮ ಛಾಯಾಚಿತ್ರ ಅಲ್ಲದಿದ್ದರೂ ನಾನು ಛಾಯಾಚಿತ್ರ ಪತ್ರಕರ್ತನಾಗಲು ಇದೇ ಕಾರಣ ಅಂತ ನಿಮ್ಮ ಮನಸ್ಸಿಗೆ ಮೊದಲ ಬಾರಿ ಅನಿಸಿದ್ದು ಯಾವ ಚಿತ್ರ ಅಥವಾ ಹೇಗೆ?
2: ನಾನು ಛಾಯಾಚಿತ್ರಗಳನ್ನಾಗಿ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಅಲ್ಲಿ 38 ವರ್ಷದ ಹಿಂದೆ. ನಾನು ಫೋಟೋಗ್ರಾಫರ್ ಆಗ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಆಕಸ್ಮಿಕವಾಗಿ ನಾನು ಟಿವಿ ಟೆಕ್ನಿಷಿಯನ್ ಕೆಲಸ ಮಾಡ್ತಿದ್ದೆ ಆವಾಗ, ಅಂದರೆ ಟೆಕ್ನಿಷಿಯನ್ ಅದು ಬಿಟ್ಟು ಕ್ಯಾಮ್ರಾ ಇಟ್ಕೊಂಡ್ಬಂದೆ. ಬಟ್ ಕ್ಯಾಮ್ರಾ ಇಟ್ಕೊಂಡು ಅದ್ರ ಬಗ್ಗೆ ಏನಾಗುತ್ತೆ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಬಟ್ ಏನಂದರೆ ನಾನು ಆಗಿನ ಕಾಲದಲ್ಲಿ ಮ್ಯಾಗ್ಝೀನ್ಸು ಪೇಪರ್ಸ್ ಓದೋ ಹುಚ್ಚಿತ್ತು. ಆ ಕಾಲದಲ್ಲೆಲ್ಲ ದೊಡ್ಡ ದೊಡ್ಡ ಮ್ಯಾಗ್ಝೀನ್ಸ್ ಬರ್ತಾಯಿತ್ತು, ಇಲ್ಲಸ್ಟೇಟ್ ವೀಕ್ಲಿ ಅಂತ ಬರ್ತಾಯಿತ್ತು, ಆಮೇಲೆ ಕೆಲವು ಸ್ಪೋರ್ಟ್ಸ್ ಸ್ಟಾರ್ ಅಂತ ಒಂದು ಮ್ಯಾಗ್ಝೀನ್

0: ಮ್ಯಾಗಝಿನ್ಸ್ ಬರ್ತಿತ್ತು, ಸುಮಾರು ಮ್ಯಾಗಝಿನ್ಸ್ ಎಲ್ಲ ಬರ್ತಿತ್ತು, ಲೈಬ್ರರಿಯಲ್ಲೂ ನೋಡ್ತಿದ್ವಿ. ಅವಾಗ ಫೋಟೋಗಳು ತೆಗಿತಾರದು ನೋಡ್ಬಿಟ್ಟು ನಾನು ಒಂದು ಫೋಟೋಗ್ರಾಫರ್ ಆಗಬೇಕು ಅಂತ ಅಂದ್ಕೊಂಡೆ. ಬಟ್ ಪತ್ರಿಕಾ ಛಾಯಾಗ್ರಾಹಕನಾಗ್ತೀನಿ ಅಂತ ನಾನು ಕನಸಲ್ಲಿ ನೆನೆಸಿರಲಿಲ್ಲ. ಇದನ್ನು ಕೇಳೋಕ್ಕೋಯ್ತು ಅಂದರೆ ಯಾಕಿದೆ, ಇದೊಂಥರ ಆಕಸ್ಮಿಕನೇ ಇದು. ನನಗಾದ್ರೂ ನಾಲೆಡ್ಜ್ ಇಲ್ಲ, ನಾನು ಅದ್ರ ಟೆಕ್ನಿಕಲ್ ಏನು ಗೊತ್ತಿರಲಿಲ್ಲ. ಸರಿ ಹಂಗೆ ಏನು ಮಾಡಿದೆ, ಫೋಟೋ ಒಂದು ಚಿಕ್ಕ ಕ್ಯಾಮ್ರಾ ತೊಗೊಂಡು ಆವಾಗ ಈ ಮೆಜೆಸ್ಟಿಕ್ ಅಂತೆ ಮಾರ್ಕೆಟ್ ಅಂತೆ ಸುತ್ತೋದು. ಅವಾಗ ಸುತ್ತದಾಗಿದ್ದಾಗ ಒಂದು ಎರಡು ಮೂರು ಫೋಟೋ ತೆಗೀತಿದ್ದೆ, ಅದನ್ನು ತೊಗೊಂಡು ಹೋದ್ರೆ ಫಸ್ಟ್ ಟೈಮ್ ನಾನು ಫೋಟೋ ತೆಗಿಯೋಕ್ಕೆ ಹೋದಾಗ ಅವಾಗ 36ರಲ್ಲಿರೋ ಫ್ರೇಮ್ನಲ್ಲಿ ನಂಗೆ ಸರಿಯಾಗಿರೋ ಸಿಕ್ಕಿದ ಫೋಟೋ ಎರಡೇ ಎರಡು ಫೋಟೋ ಮಿಕ್ಕಿದ್ದು
1: ರೋಲ್ ಕ್ಯಾಮ್ರಾಸ್.
0: ಅದು ಹೆಂಗಿತ್ತು ಅಂದರೆ ನಾನು ತೆಗೆದಾಗ ಒಬ್ಬನ ತಲೆ ಇರ್ತಿರಲಿಲ್ಲ, ಒಬ್ಬನ ಕಾಲು ಇರ್ತಿರಲಿಲ್ಲ, ಅವನ ಏನೋ ಅಂದರೆ ನನಗೆ ನಾಲೆಡ್ಜ್ ಏನು ಇರಲಿಲ್ಲ, ಅದು ಏನೋ ತೆಗಿತಿದ್ದೆ. 4-5 ಫೋಟೋ ಚೆನ್ನಾಗಿ ಬಂದು ಅದನ್ನು ಪ್ರಿಂಟ್ ಆಗಿಬಿಟ್ಟು ಅವಾಗ ಎಲ್ಲ ಪತ್ರಿಕೆಗಳು ಓಡಾಡ್ತಾ ಇದೆ, ಕೊಡ್ರಿ ಹಾಕಿರ್ತೀವಿ ಸುತ್ತಮುತ್ತ ಇರೋ ಎಲ್ಲ ಪತ್ರಿಕೆಗಳಿಗೆಲ್ಲ, ಯಾರೂ ತೊಗೊಳ್ತಿರಲಿಲ್ಲ. ಆವಾಗ ಅಲ್ಯಾಸ್ಕರ್ ರೋಡಲ್ಲಿ ಸಿಟಿ ಟ್ಯಾಬ್ ಅಂತ ಒಂದು ಟ್ಯಾಬ್ಲೆಟ್ ಪೇಪರ್ ಇತ್ತು, ಅಲ್ಲಿ ತೊಗೊಂಡೋಗಿ ನಾನು ನನ್ನ ಪತ್ರಿಕೆ ನಂಗೆ ಫೋಟೋ ಹಾಕಬೇಕು ಅಂದ್ಬಿಟ್ಟು ಅವ್ರಿಗೆ ಒಂದು 2-3 ಫೋಟೋ ಕೊಟ್ಟೆ. ಅಲ್ಲೊಬ್ಬರು ಪೇಸ್ಟ್ ಆಪ್ ಆರ್ಟಿಸ್ಟ್ ಒಬ್ರು ಇದ್ರು ರಿಚರ್ಡ್ ಅಂತ, ಅವರು ತೊಗೊಂಡಿಟ್ಕೊಂಡ್ರು ನಾವು ಯಾವಾಗ ಇದು ಖಾಲಿ ಇದ್ರೆ ಹಾಕ್ತೀನಿ ಹೋಗಪ್ಪ ಅಂತ ಕಳಿಸಿದ್ರು. ಸರಿಯೇ ಒಂದು ತಿಂಗಳಾದ್ಮೇಲೆ ನೋಡಿದೆ, 2 ತಿಂಗಳಾದ್ಮೇಲೆ ಆದರೆ ಏನು ಹಾಕಲಿಲ್ಲ. ಒಂದು ಸತಿ ಯಾವತ್ತೊಂದು ಸತಿ ಹೋಗಿ 6 ತಿಂಗಳಾದ್ಮೇಲೆ ಒಂದು ನಂದೊಂದು ಫೋಟೋನ ಸಿಟಿ ಮಾರ್ಕೆಟಲ್ಲಿ ಒಬ್ಬ ಮಲಗಿರೋದೊಂದು ಫೋಟೋನ ಹಾಕ್ಬಿಟ್ಟು ನನ್ನ ಹೆಸರು ಕೆ ವೆಂಕಟೇಶ್ ಅಂತ ಬರೆದರು. ಸೊ ನನಗೆ ಯಾವಾಗ ನನ್ನ ಫೋಟೋಗ್ರಾಫ್ ಕೆಳಗಡೆ ನನ್ನ ಹೆಸರು ಬಂತು, ದೆನ್ ಐ ಸ್ಟಾರ್ಟೆಡ್ ಐ ವಾಂಟ್ ಟು, ನಾನೇನೋ ಒಂದು ಮಾಡಬೇಕು ಅಂದರೆ ಬೈಲೇನ್ ಬಂತಲ್ಲ. ನಾರ್ಮಲಿ ಬೈಲೆನ್ಸ್ ಎಲ್ಲ ಆಗಲ್ಲ, ಅವೆಲ್ಲ ಕೊಡ್ತಿರಲಿಲ್ಲ, ಒಳ್ಳೆ ಪಿಕ್ಚರ್ಗೆ ಮಾತ್ರ ಕೊಡ್ತಿದ್ರು. ಬಟ್ ನನಗೆ ಅನ್ನಿಸ್ತು ಅವ್ರು ಯಾರಕ್ಕೋ ಫೋಟೋ ಬೈ ಕೆ ವೆಂಕಟೇಶ್ ಅಂತ ಕೊಟ್ಟರಲ್ಲ, ಏ ಇದು ಚೆನ್ನಾಗಿದೆ ಇದು ನಾಳೆ ಹಿಂಗೆ ಹಂಗೆ ಆ ಥರ ನಾನು ಪತ್ರಿಕರ್ತ ಚಾಯಕರ ಕಣದ ಹೊರತು ನಾನು ಅದರಲ್ಲಿ ಏನು ದೊಡ್ಡ ಇದು ಮಾಡಿ ಏನು ಆಗಲಿಲ್ಲ ನಾನು.
1: ಸೊ ಆ ಒಂದು ಜರ್ನಿ ಅಲ್ಲಿ ಶುರುವಾಯಿತು. ಸೊ ನಿಮಗೆ ಅದು ತೆಗೆದಾಗ ಆ ಕ್ಷಣಕ್ಕೆ ನಿಮಗೇನು ಅನಿಸಿರ್ಲಿಲ್ಲ ಅಲ್ವಾ, ಇದು ಇಲ್ಲಿ ಬರುತ್ತೆ ನ್ಯೂಸ್ ಪೇಪರಲ್ಲಿ ಬರುತ್ತೆ ಅಂತ ನಿಮ್ಗೆ ಯಾವ ಒಂದು ಇದೂ ಇರಲಿಲ್ಲ, ಕ್ಲೂನೂ ಇರಲಿಲ್ಲ?
0: ಅದೇನಂದರೆ 6 ಆಗಲಿಲ್ಲ, 6 ಫೋಟೋ ಬರಲಿಲ್ಲ, ಏನಪ್ಪ ಇದು. ಆಮೇಲೆ ಅವ್ರೇನು ಮಾಡಿದ್ರು, ನಾನು ಹೋಗಿ ಕೇಳ್ತಿದ್ದೆ, ಅವ್ರು ತಮಿಳಲ್ಲಿ 20 ಅಂತ ಹೇಳಿ ಕಳಿಸೋರು, ಹಾಕ್ತಿರ್ಲಿಲ್ಲ. ಅದು 6 ಬರೋದು ಸಿಟಿ ಟ್ಯಾಬ್ ಅಂತ ಇಲ್ಲಿ ಅಲ್ಯಾಸ್ಕರ್ ನಿಮ್ಗೆ ನೋಡಿರಿ ಅಲ್ಲಿ, ಅದಿಲ್ಲ ಇವಾಗ. ಕೊನೆಗೆ ಏನಾಯಿತು, ಒಂದು ಸತಿ ಬಂತು, ಆಮೇಲಿಂದ ಏನು ಮಾಡಿದ್ರು ಅವರು ಅವಾಗ ಫಸ್ಟ್ ಫೋಟೋ ನಂಗೆ ಪಬ್ಲಿಷ್ ಆದಾಗ 3 ರೂಪಾಯಿ 4 ರೂಪಾಯಿ ಕೊಟ್ಟರು. ಬಟ್ ಅವಾಗ ಅವಾಗ ನಮ್ಮ ಫೋಟೋಗ್ರಫಿ ತುಂಬ ಎಕ್ಸ್ಪೆನ್ಸಿವ್ ಇತ್ತು, ರೋಲ್ ಎಲ್ಲ ಇತ್ತು ನನ್ನ ಹತ್ರ ಕ್ಯಾಮ್ರಾ ಚೆನ್ನಾಗಿರೋದು ಇರಲಿಲ್ಲ. ಆಮೇಲೆ ನಂಗೆ ನಿಜವಾಗ್ಲೂ ಹೇಳೋಕೆ ಕಲಿತು ಅಂದರೆ ನಿಮಗೆ ಶಟ್ಟರು ಅಪರ್ಚರು ಅನ್ನೋದೇನು ಗೊತ್ತಿರಲಿಲ್ಲ. ಸೊ ಹಿಂಗೆ ನಾನು ಏನೋ ಒಂಥರ ಹಾಬಿ ಥರ ಫೋಟೋಗ್ರಾಫರ್ ಆಗಲಿ ಥರ ಬಂದವನು. ಕೊನೆಗೆ ಆಕ್ಸಿಡೆಂಟಲ್ಲಿ ನನಗೆ ಹಿಂಗೆ ಬರ್ತಾ ಬರ್ತಾ ನಾನು ಏನೋ ನಾನು ಸಾಧಿಸ್ಬೇಕು ಅನ್ನೋದು ತಲೆಯಲ್ಲಿ ಬಂದು ಕೊನೆಗೆ ಹೋಗಿ ಚಾಯಾಗ್ರಾಹಕರ ಕೆಲಸ ಮಾಡ್ತಾಯಿದ್ದೆ. ಇವಾಗಾಯಿತು 38 ಆಯಿತು.
1: ಸರ್, ನಿಮ್ಮ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀನಿ. ಹಾಗೆ ನಮ್ಮ ಸ್ನೇಹಿತರಿಗೂ ಕೂಡ ನಾವು ಮಧ್ಯಾಹ್ನದಿಂದ ಈ ವಿಷಯವನ್ನು ಹೇಳಿದ್ವಿ. ಇವಾಗ ಛಾಯಾಗ್ರಾಹಕರು ಪತ್ರಕರ್ತ ಛಾಯಾಗ್ರಾಹಕರು ನಮ್ಮ ಜೊತೆ ಇರ್ತಾರೆ. ಸೊ ನೀವು ಕೂಡ ನೀವು ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ತೆಗೆದಿರುವಂತಹ ಫೋಟೋಗಳಿರ್ಬೋದು ಅಥವಾ ಈ ಸುದ್ದಿ ವಿಭಾಗದಲ್ಲಿ ನ್ಯೂಸ್ ಡಿಪಾರ್ಟ್ಮೆಂಟಲ್ಲಿ ನೀವು ಕಂಡಂತಹ ಮರೆಯಕ್ಕೆ ಆಗದೇ ಇರುವಂತಹ ಚಿತ್ರಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ, ನಾವು ನಿಮ್ಮ ಜೊತೆ ತೋರಿಸ್ತೀವಿ ನಿಮಗೆ, ನೀವು ಕೂಡ ಒಂದನ್ನು ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳಿದ್ವಿ. ಒಂದಷ್ಟು ಸ್ನೇಹಿತರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಈ 1 ಗಂಟೆಯ ಕಾಲ ಕೂಡ ಸರ್ ನಮ್ಮ ಜೊತೆ ಇರ್ತಾರೆ. ಸೊ ನೀವು ಯಾವುದಾದ್ರೂ ಒಳ್ಳೆ ಫೋಟೋಗಳಿದ್ರೆ, ಸುದ್ದಿ ಡಿಪಾರ್ಟ್ಮೆಂಟಲ್ಲೂ ಫೋಟೋಗಳಿದ್ರೆ ಅದನ್ನು ನೀವು ಕಳಿಸ್ಕೊಡಿ, ಸರ್ಗೆ ತೋರಿಸ್ತೀವಿ. ಯಾವುದು ಚೆನ್ನಾಗಿರುತ್ತೆ ಹೇಗಿರುತ್ತೆ ಅಂತ ಸರ್ ಹತ್ರನೇ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ತಿಳ್ಕೊಳ್ಳೋಣ. ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ, ಮಾತುಕತೆಯನ್ನು ಕೂಡ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಹಾಡಿನ ಬ್ರೇಕನ್ನು ತಗೊಂಡು ಬೇಗ ವಾಪಸ್ ಬನ್ನಿ.

0: ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ. ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಆಗ್ತಾ ಇರೋದು ಗೌರವಾನ್ವಿತ ಛಾಯಾಚಿತ್ರ ಪತ್ರಕರ್ತರಾದ ಶ್ರೀ ವೆಂಕಟೇಶ್ ವೇರ್ ಅವರು. ಸೊ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್ ನಿಮಗೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಪ್ರಶ್ನೆಗಳು ಒಂದಷ್ಟು ರೆಡಿ ಮಾಡಿಕೊಂಡು ಕೂತಿದ್ದೀವಿ. ಸೊ ಪ್ರಶ್ನೆಗಳು ಏನು ಅಂತಂದರೆ, ಈ ಛಾಯಾಚಿತ್ರ ಪತ್ರಿಕೋದ್ಯಮ ಈ ಒಂದು ಸೆಗ್ಮೆಂಟ್ ಬೇರೆ, ನಾರ್ಮಲ್ ಫೋಟೋಗ್ರಫಿ ಏನಂತಾರಲ್ವಾ ಈ ಒಂದು ಸೆಗ್ಮೆಂಟ್ ಬೇರೆ. ಫೋಟೋಗ್ರಫಿ ಎಲ್ಲ ಒಂದೇನೆ, ಬಟ್ ಈ ಪತ್ರಿಕೋದ್ಯಮದಲ್ಲಿ ಬರುವಂತಹ ಛಾಯಾಚಿತ್ರ ಇದೆಯಲ್ಲ, ಅದು ಹೇಗೆ ಭಿನ್ನವಾಗಿದೆ ಅಂತ.
1: ಅಲ್ಲ, ನೀವು ನಾರ್ಮಲ್ ಫೋಟೋಗ್ರಫಿಗೂ ಪತ್ರಿಕಾ ಛಾಯಾಗ್ರಹಕ್ಕೆ ಡಿಫ್ರೆನ್ಸ್ ಏನಂದರೆ, ನೀವು ನಾಳೆ ಬೆಳಗ್ಗೆ ಪತ್ರಿಕೆಯಲ್ಲಿ ಏನೋ ಒಂದು ಫೋಟೋ ಹಾಕಬೇಕು, ತೆಗೆದು ಅಪಿಯರ್ ಮಾಡ್ಬೇಕಾದ್ರೆ ಅಪಿಯರ್ ಪೇಪರ್ನಲ್ಲಿ, ಆವತ್ತಿನ ನ್ಯೂಸಲ್ಲಿ ಅದು ವ್ಯಾಲ್ಯೂ ಇದೆಯಾ, ಅದು ಕಮ್ಯುನಿಕೇಟ್ ಆಗ್ತಾ ಇದೆ ಜನಕ್ಕೆ. ನಾವು ತೆಗೆದಿರೋ ಫೋಟೋ

0: ಇವಾಗಿರೋ ಈಗಿನ ಇದರಲ್ಲಿ ಸರಿ ಇದೆಯಾ, ಇವತ್ತಿನ ದಿನಕ್ಕೆ ಸರಿ ಇದೆಯಾ ಫೋಟೋ ಅನ್ನೋದು ಫಸ್ಟು ತಿಂಕ್ ಮಾಡ್ಬೇಕು ನಾವು. ಇವಾಗ ಪೊಲಿಟಿಕ್ಸ್ ಆಗಲಿ ಬೇರೆ ಎಲ್ಲೋ, ಇವಾಗೆಲ್ಲ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ಎಲ್ಲೋ ಇರ್ತಾರೆ, ಬೇರೆ ಬೇರೆ ಕಡೆ ಓಡಾಡ್ತಿರ್ತಾರೆ, ಇಲ್ಲ ಒಂದು ಕಡೆ ವೈಲೆನ್ಸ್ ಆಗುತ್ತೆ, ಇಲ್ಲ ಅಂದರೆ ಏನೋ ಇದಾಗುತ್ತೆ. ನಾವು ಅದನ್ನು ಜನಕ್ಕೆ ತೋರಿಸೋರಿದ್ರೆ ನಾವು ಅದನ್ನು ನಾವು ಸರಿಯಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವ, ಅದು ನಾವೇನನ್ನು ಅದಕ್ಕೆ ಬೇರೆ ಬೇರೆ ಇದೆಲ್ಲ ಮಾಡ್ದೇ ಕರೆಕ್ಟಾಗಿ ನಾವು ಏನು ಸಬ್ಜೆಕ್ಟು ನಾವು ತೋರಿಸ್ತಾ ಇದ್ದೀವಿ ಪತ್ರಿಕೆಯಲ್ಲಿ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲವಾಗ ಫಾರ್ ಎಕ್ಸಾಂಪಲ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಏನೊಂದು ಆಗಿರುತ್ತೆ, ಅದರಲ್ಲಿ ಆವತ್ತಿನ ನ್ಯೂಸಲ್ಲಿ ಏನೋ ಸ್ವಲ್ಪ ಪೊಲಿಟಿಕಲ್ ಡಿಫ್ರೆನ್ಸಸ್ ಏನೋ ಕಾಣಿಸ್ತಾ ಇರ್ತೀವಿ ಯಾರೋ ಪೊಲಿಟಿಕಲ್ ಪಾರ್ಟೀಸ್ ಲೀಡರ್ಸಲ್ಲಿ, ಮೂಡ್ ಆಫ್ ದ ಪರ್ಸನ್ ಅಂತ ಹೇಳ್ತೀವಿ. ಅವಾಗ ಆ ಮೂಡ್ ಆಫ್ ದ ಪರ್ಸನ್ ಏನಿರುತ್ತೆ ಹಾಗೆ ಅದನ್ನು ನೋಡಬೇಕಾಗತ್ತೆ. ಹಾಗಾಗಿ ನನಗೇನಂದರೆ ಪತ್ರಿಕಾ ಇದರಲ್ಲಿ ಅಂದರೆ ವೆರಿ ಒಂಥರ ಶಾರ್ಪಾಗಿರ್ಬೇಕು. ಆಮೇಲೆ ನಿಮ್ಗೇನಂದರೆ ನಿಮ್ಮ ಸುತ್ತಮುತ್ತಲು ನೋಡ್ತಾ ಇರ್ಬೇಕು ನೀವು. ಇವಾಗ ನಾವೆಲ್ಲ ನಾವು ಫೋಟೋಗ್ರಾಫಿಗೆ ಹೋದರೆ ನಾವೇನೋ ಒಂದು ಕಡೆ ನೋಡ್ಬಿಡ್ತೀವಿ, ಮಾಮೂಲಿ ಸುಮ್ಮನೆ ನೋಡ್ತೀವಿ ನಾವು. ವಿ ಆ್ಯಸ್ ಎ ಫೋಟೋಗ್ರಾಫರ್, ಆ್ಯಸ್ ಎ ನ್ಯೂಸ್ ಫೋಟೋಗ್ರಾಫರ್ಸ್, ನಮಗೇನಂದರೆ ನಾವು ಸುತ್ತಲೂ ನೋಡ್ತಾ ಇರೋ ಏನೇನು ನಡೀತಾ ಇರುತ್ತೆ ಅನ್ನೋದು, ಆ
1: ಅಬ್ಸರ್ವೇಷನ್
0: ತುಂಬ ಸ್ಟ್ರಾಂಗ್ ಇರಬೇಕು. ಅದಕ್ಕೆ ತುಂಬ ಕಷ್ಟ ಆಗುತ್ತೆ.
1: ಹಾಗೆ ಕಥೆಯನ್ನು ಅಂದರೆ ಅಲ್ಲಿ ನಡೀತಾ ಇರುವಂತಹ ಸನ್ನಿವೇಶವನ್ನು
0: ಅದನ್ನು ನಾವು ಕರೆಕ್ಟಾಗಿ ಹೇಳಬೇಕು, ಅದನ್ನು ಫೋಟೋದಲ್ಲೇ ಹೇಳಬೇಕು ಅದನ್ನು.
1: ಹೌದು. ಸೊ ನಾರ್ಮಲ್ ಅಂದರೆ ಫೋಟೋ ಬರೀ ನಾರ್ಮಲ್ ಫೋಟೋಗ್ರಫಿ ಅಲ್ಲ, ಇದಕ್ಕೆ ವಿಶೇಷವಾಗಿರುವಂತಹ ಸ್ಕಿಲ್ ಸೆಟ್ಸ್ ಇರಬೇಕು ತಲೆನಲ್ಲಿ.
0: ನೀವೆಲ್ಲನೋ ಒಂದು ಅಸೈನ್ಮೆಂಟ್ಗೆ ಹೋಗ್ತೀರಿ, ಏನೋ ಒಂದು ಡೆವಲಪ್ಮೆಂಟ್ಸ್ ಆಗ್ತಿರುತ್ತೆ, ನೀವು ಬರೀ ಅದೊಂದೇ ನೋಡಕ್ಕೆ ಹೋಗಬಾರ್ದು, ಸುತ್ತಮುತ್ತಲು ಏನೇನು ಮೂವ್ಮೆಂಟ್ಸ್ ಆಗ್ತಾ ಇರುತ್ತೆ, ಏನಕ್ಕೆ ಆಗ್ತಾ ಇರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರಬೇಕು.
1: ಸೊ ಒಬ್ಬ ಉತ್ತಮ ಛಾಯಾಚಿತ್ರ ಪತ್ರಕನಿಗೆ ಇರಬೇಕಾಗಿರುವಂತಹ ಪ್ರಮುಖ ಗುಣಗಳೇನು ಸರ್?
0: ಫಸ್ಟು ಅವ್ನ ಮೇಜರ್ ಒಂದು ಗುಣ ಏನಿರಬೇಕು ಅಂದರೆ, ಎಲ್ಲ ಪತ್ರಿಕೆಯಲ್ಲಿ ಬರೋದಾದ್ರೆ ನನ್ನ ಫೋಟೋ ಬರಬಾರ್ದು ಒಂಥರ, ನಾನು ಎಕ್ಸ್ಕ್ಲೂಸಿವ್ ಆಗಿ ತೆಗಿಬೇಕು ಅನ್ನೋದು ಫಸ್ಟ್ ತಲೆಯಲ್ಲಿ ಇಟ್ಕೊಬೇಕು. ಇವಾಗ ನಾರ್ಮಲಿ ಏನಾಗುತ್ತೆ ಅಂದರೆ, ಎಲ್ಲರೂ ಇವಾಗ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ದೀಪ ಹಚ್ಚೋ ಫೋಟೋ ಸ್ಟ್ಯಾಂಡರ್ಡ್ ಆಗಿದ್ಬಿಡುತ್ತೆ. ದಟ್ ಈಸ್ ನಾಟ್ ದಿ ಫೋಟೋಗ್ರಾಫ್. ನೀವು ದೀಪ ಹಚ್ಚೋದು ಫೋಟೋಗ್ರಾಫ್ಸ್ ಅಲ್ಲ ಅದು. ನೀವು ಹೋದಾಗ ಅಲ್ಲಿ ಏನು ನಡೀತಾ ಇರುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ನಿಮ್ಮ ಪತ್ರಿಕೆಯಲ್ಲಿ ಎಷ್ಟೋ ಜನ ಫೋಟೋಗ್ರಾಫ್, ಎಲ್ಲ ಪತ್ರಿಕೆ ಫೋಟೋಗ್ರಾಫರ್ಸು ಬಂದಿರ್ತಾರೆ, ಅವ್ರು ಏನು ಡಿಫ್ರೆಂಟಾಗಿ ತೆಗಿತಾರೆ, ನಾನು ಅದಕ್ಕಿಂತ ಡಿಫ್ರೆಂಟ್ ಆಗಿರಬೇಕು ಅನ್ನೋದಿದ್ದರೆ ಮಾತ್ರನೇ ನೀವು ಸಕ್ಸಸ್ ಆಗೋದು.
1: ಔಟ್ ಆಫ್ ದ ಬಾಕ್ಸ್,
0: ಔಟ್ ಆಫ್ ಬಾಕ್ಸ್, ಔಟ್ ಆಫ್ ದ ಫ್ರೇಮ್ ಅಂತ ಹೇಳ್ತೀವಿ ನಾವು. ಅದು ಅದರಲ್ಲಿ ಹಂಗಿರಬೇಕು.
1: ಸೊ ಈ ಎಮರ್ಜೆನ್ಸಿ ಸುದ್ದಿಗಳು ಬರ್ತಲ್ಲ, ತುರ್ತು ಸುದ್ದಿಗಳನ್ನು ವರದಿ ಮಾಡುವಾಗ ನಿಮ್ಮ ಒಂದು ಸಾಮಾನ್ಯ ದಿನ ಹೇಗಿರುತ್ತೆ? ಈ ಎಮರ್ಜೆನ್ಸಿ ಸಿಚುವೇಶನ್ ಬಂದಿದೆ ಅಥವಾ ಎಮರ್ಜೆನ್ಸಿ ಒಂದು ಸುದ್ದಿನ ನೀವು ರಿಪೋರ್ಟ್ ಮಾಡಬೇಕು, ಸೊ ಆ ದಿನ ನಿಮ್ಮದು ಹೇಗಿರುತ್ತೆ?
0: ಅಲ್ಲಿ ಹೋಗಿ ನೋಡೋ ತನಕ ನಮ್ಗೇನು ಗೊತ್ತಾಗಲ್ಲ. ಒಂದು ಅಲ್ಲಿ ಎಮರ್ಜೆನ್ಸಿ ಫಾರ್ ಎಕ್ಸಾಂಪಲ್ ಒಂದು ಕಡೆ ಫೈರ್ ಆಗಿರುತ್ತೆ, ಇಲ್ಲಾಂದರೆ ಏನೋ ಒಂದು ದೊಡ್ಡ ಸ್ಟ್ಯಾಂಪ್ ಇಡ್ತಾರೆ ಏನೋ ಒಂದು ಆಗಿರುತ್ತೆ. ಅಲ್ಲಿ ನಾವು ಅಲ್ಲಿ ಹ್ಯೂಮನ್ ಆ್ಯಂಗಲು ಜಾಸ್ತಿ ಇರುತ್ತೆ, ಆಮೇಲೆ ಜೊತೆಗೆ ದೇರ್ ಇಸ್ ಲಾಟ್ ಆಫ್ ಕ್ರೌಡ್ ಆಲ್ಸೋ ದೇರ್ ಇನ್ ಆಗಿರುತ್ತೆ. ಅಲ್ಲಿ ಏನಂದರೆ ನಾವು ವಿ ಶುಡ್ ಬಿ ವೆರಿ ಕೇರ್ಫುಲ್ ದಟ್ ನಾವು ತುಂಬ ಹತ್ತಿರ ಹೋಗ್ಬಿಟ್ಟು ಅವ್ರ ಎಮೋಷನ್ಸ್ ಜೊತೆ ನಾವು ಇದು ಮಾಡೋಕೆ ಹೋಗ್ಬಾರ್ದು. ವಿ ಯು ಶುಡ್ ಅವಾಯ್ಡ್ ದಮ್ ಗೋಯಿಂಗ್ ನಿಯರ್ ಟು ದಿ ಸಬ್ಜೆಕ್ಟ್. ನಿಮ್ಮ ಹತ್ರ ಏನಂದರೆ ಲೆನ್ಸಸ್ ಇಟ್ಕೊಂಡಿರ್ಬೇಕು, ಅವಾಗ ಟೆಲಿ ಲೆನ್ಸ್ ಇರಬೇಕು, ಇಲ್ಲಾಂದರೆ ಸ್ವಲ್ಪ ವೈಡ್ ಆ್ಯಂಗಲ್ಸ್ ಇಟ್ಕೊಂಡಿರ್ಬೇಕು. ಜೊತೆಗೆ ಇನ್ನೊಂದು ಏನಂದ್ರೆ ಅಲ್ಲಿ ಏನೋ ಇವಾಗ ಫಾರ್ ಎಕ್ಸಾಂಪಲ್ ಫೈರ್ ಇಂಜಿನಲ್ಲಿ ಏನೋ ಫೈರ್ ಅವರು ಇದು ಮಾಡ್ತಾಯಿರ್ತಾರೆ, ನಾವು ಒಳಗಡೆ ಹೋಗೋಕೆ ಹೋಗೋದು ಅದೆಲ್ಲ ಇರಬಾರ್ದು. ನಾವು ಅಲ್ಲಿ ಅವ್ರಿಗೆ ಯಾವುದು ಸಮಸ್ಯೆಗಳಾಗ್ದಂಗೆ ನಮ್ಮ ಕೆಲಸನೂ ಆಗಬೇಕು, ಅವ್ರ ಕೆಲಸ ನಾವು ಮಾಡ್ಕೊಂಡಂಗೆ ಇರಬೇಕು, ಬಟ್ ಜನಕ್ಕೆ ಅದನ್ನು ತೋರ್ಸಂಗಿರಬೇಕು. ನಾನು ತುಂಬ ಇದಾಗಿ ಏನು ಏನೋ ಒಂದು ಕಡೆ ಫೈರಿಂಗ್ ಆಗ್ತಾ ಇದ್ದಂಗೆ ನಮ್ಮ ನಾವೇನಂದರೆ ವಿ ಶುಡ್ ಗಿವ್ ದಮ್ ಅದರ್ ಪೀಪಲ್ ಟು ವರ್ಕ್ ಆನ್ ದಟ್ ಎಮರ್ಜೆನ್ಸಿ ಟೈಮ್ನಲ್ಲಿ. ನಾವೆಲ್ಲ ಹತ್ರ ಹೋಗ್ಬಿಟ್ಟು ಎಲ್ಲ ಬ್ಲಾಕ್ ಮಾಡಿಕೊಂಡು ಇದು ಮಾಡೋದ್ರಲ್ಲ ಚೆನ್ನಾಗಿರೋದು. ಬಟ್ ಯು ಶುಡ್ ಬಿ ವೆರಿ ಕಾಷಿಯಸ್ ಆ್ಯಂಡ್ ಯು ಶುಡ್ ಬಿ ವೆರಿ ವೆರಿ ಒಂಥರ ಏನು ಅಂತ ಟೈಮಲ್ಲಿ ಸ್ವಲ್ಪ ಡೆಲಿಕೇಟ್ ಇರುತ್ತಲ್ಲ. ಸಿಚುವೇಶನ್ನ ಹ್ಯಾಂಡಲ್ ಮಾಡೋದು ಫೋಟೋಗ್ರಾಫರ್ ಮೇಲೆ ನಿಂತಿರುತ್ತದೆ. ಯಾಕಂದರೆ ನಾವು ಇವಾಗ ಇವಾಗ ಎಷ್ಟೋ ಸತಿ ನೋಡ್ತಾ ಇರ್ತೀವಿ, ನೀವು ನೋಡ್ತಿರ್ತೀರಿ, ಏನೋ ಒಂದು ಇನ್ವೆಂಟ್ ಆಗ್ತಾ ಇರುತ್ತೆ, ಎಲ್ಲೋ ಒಂದು ಆಗ್ತಾ ಇರುತ್ತೆ, ಎಲ್ಲ ಕ್ಯಾಮ್ರಾಮನ್ಗಳು ಹೋಗಿ ಸುತ್ಕೊಂಡ್ಬಿಡ್ತಾರೆ. ಅದು ಏನಾಗುತ್ತೆ ಗೊತ್ತಾ, ಹ್ಯಾಪನಿಂಗ್ ಟು ದಿ ದಿಸ್ ಥಿಂಗ್ ಎಮರ್ಜೆನ್ಸಿ ಟೈಮ್ನಲ್ಲಿ. ಅದಕ್ಕೆ ನಾವು ವಿ ಶುಡ್ ಬಿ ವೆರಿ ಕೇರ್ಫುಲ್. ಅದು ನಾವು ಒಂದು ಅಡ್ಡ ಬರೋದು ಇಲ್ಲ ಇದು ಅದೆಲ್ಲ ನಾವು ಮಾಡಲಿಕ್ಕೆ ಹೋಗಿದೆ. ಫೋಟೋಗ್ರಾಫರ್ಸು ನಿಮ್ಮ ಹತ್ರ ಒಂದು ಮೂರು ಇಟ್ಕೊಂಡಿರ್ಬೇಕು, ಒಂದು ವೈಡ್ ಆ್ಯಂಗಲ್ ಲೆನ್ಸ್ ಇಟ್ಕೊಂಡಿರ್ಬೇಕು, ಒಂದು ನಾರ್ಮಲ್ ಲೆನ್ಸ್ ಇಟ್ಕೊಂಡಿರ್ಬೇಕು, ಒಂದು ಟೆಲಿ ಲೆನ್ಸ್ ಇಟ್ಕೊಂಡಿರ್ಬೇಕು. ನೀವು ಟೆಲಿ ಲೆನ್ಸ್ ಇಟ್ಕೊಂಡಿದ್ರೆ ನೀವು ದೂರದಿಂದ ತೆಗಿಬೋದು, ಅದು ನೀವು ಹತ್ತಿರನೇ ಹೋಗಿ ತೆಗಿಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ಅದು ಇದನ್ನೆಲ್ಲ ಹೆಂಗೆ ಗೊತ್ತಾ, ಕ್ಯಾಮ್ರಾಮನ್ಗಳು ಅದನ್ನು ಆಗ ಟೈಮಿಗೆ ತನ್ನ ಕ್ಯಾಮ್ರಾದನ್ನು ಚೇಂಜ್ ಮಾಡಿಕೊಂಡು ತೆಗೆದಾಗ ಮಾತ್ರನೇ ಹೇಗೋದು. ಎಲ್ಲ ಅಂದ್ರೆ ಏನು ಮಾಡ್ತಾರೆ, ಕೆಲವರು ತುಂಬ ಹತ್ರಕ್ಕೆ ಹೋಗಿ ಸಬ್ಜೆಕ್ಟ್ ಹತ್ರಕ್ಕೆ ಹೋಗೋಕೆ ಹೋಗ್ತಾರೆ, ಮಿಕ್ದವ್ರಿಗೆ ಇದಾಗುತ್ತೆ. ಹಾಗಾಗಿ ನನ್ನ ಪ್ರಕಾರ ನಾನು ಹೇಳೋದೇನೆಂದರೆ, ಎನಿ ಕ್ಯಾಮ್ರಾಮನ್ ನ್ಯೂಸ್ ಫೋಟೋಗ್ರಾಫರ್, ಎಸ್ಪೆಷಲಿ ನ್ಯೂಸ್ ಫೋಟೋಗ್ರಾಫರ್ಸ್, ಈ ಶುಡ್ ಹ್ಯಾವ್ ಹ್ಯಾಂಡಲ್ ತ್ರೀ ಲೆನ್ಸಸ್ ಇನ್ ಮಸ್ಟ್ ಅಂಡ್ ಶುಡ್. ವೈಡ್ ಆ್ಯಂಗಲ್ ಇರಲೇಬೇಕು, ಆಮೇಲೆ ಟೆಲಿ ಲೆನ್ಸ್ ಇರಲೇಬೇಕು, ಒಂದು ನಾರ್ಮಲ್ ಲೆನ್ಸ್ ಇರಲೇಬೇಕು. ಅವಾಗಿದ್ದರೆ ಮತ್ತೆ ಏನಾಗುತ್ತೆ ಅಂದರೆ, ನೀವು ನಿಮ್ಮ ಫೋಟೋಗ್ರಾಫ್ಸಲ್ಲಿ ನೀವು ಹೆಂಗೆ ಬೇಕು ಅಂದರೆ ನೀವು ಮಾಡ್ಕೊಬೋದು. ಯಾರಿಗೂ ಹಾರ್ಮ್ ಮಾಡ್ದೇನೆ, ನೀವು ಯಾವ ಥರ ನೀವು ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ತೆಗಿತೀರೋ ಅದ್ರ ಮೇಲೆ ನಿಂತ್ಕೊಳ್ತದಲ್ಲ.
1: ಸೊ ಫೋಟೋಗ್ರಾಫರ್ಸ್ಗೆ, ಈ ಪತ್ರಿಕೋದ್ಯಮ ಫೋಟೋಗ್ರಾಫರ್ ಛಾಯಾಚಿತ್ರಕರು ಏನಿರ್ತಾರೋ ಅವರಿಗೆ ಈ ಟೆಕ್ನಿಕಲ್ ನಾಲೆಜ್ ಎಷ್ಟು ಇಂಪಾರ್ಟೆಂಟ್ ಸರ್? ಇವಾಗ ಒಂದು ಕ್ಯಾಮರಾ ಇರುತ್ತೆ, ಕ್ಯಾಮರಾ ಲೆನ್ಸ್ಗಳ ಬಗ್ಗೆ, ಅದನ್ನ ಸ್ವಿಚ್ ಮಾಡೋದು ಇಮಿಡಿಯೇಟ್ಲಿ. ಸೊ ಇಲ್ಲೊಂದು ಸೀನ್ ನಡೀತಾ ಇದೆ, ಈ ಸೀನಿಗೆ ಈ ಒಂದು ಲೆನ್ಸ್ ಯೂಸ್ ಮಾಡಬೇಕು, ಈ ಒಂದು ಅದು ಆ ನಾಲೆಜ್ ಎಷ್ಟು ಇಂಪಾರ್ಟೆಂಟ್.

0: ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಇವಾಗ ನೀವು ಏನಂದ್ರೆ, ನಾನು ಹೇಳಿದ ಏನಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವೇನು ಒಂದಿರುತ್ತೆ, ನೀವು ಅಲ್ಲತ್ರ ಹೋಗೋದು ನೆಸೆಸಿಟಿ, ನೀವು ಟೆಲಿ ಲೆನ್ಸಲ್ಲೇ ತೆಗಿಬೋದು, ಇಲ್ಲಾಂದ್ರೆ ನಾರ್ಮಲ್ ಲೆನ್ಸ್ ಅಂತ ಬರುತ್ತೆ, 100 mm ಬರುತ್ತೆ, ಇಲ್ಲ ಫಿಕ್ಸ್ಡ್ 100 mm ಟು 50 mm ಬರುತ್ತೆ, ಅದು ಬರುತ್ತೆ. ಸೊ ಹಾಗಾಗಿ ನಾನು ನನ್ನ ಪರ್ಸ್ನಲ್ ಒಪಿನಿಯನ್ ಅಂದರೆ, ಆ್ಯಸ್ ಎ ಫೋಟೋಗ್ರಾಫರ್ ನಾನು ಅಂದಿದ್ದಂಗೆ, ನೀವು ಆ ಸಿಚುವೇಷನ್ಗೆ ನೀವು ಲೆನ್ಸ್ ಚೇಂಜ್ ಮಾಡಬೇಕು. ಇವಾಗೇನು ಲೆನ್ಸ್ ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ, ಟೆಕ್ನಾಲಜಿ ತುಂಬ ಬೆಳೆದಿದೆ, ಕೆಲವು ಲೆನ್ಸಲ್ಲಿ ವೈಡ್ ಆ್ಯಂಗಲಿಂದ ಹಿಡಿದು ಟೆಲಿ ಲೆನ್ಸ್ ಒಂದೇ ಬರುತ್ತೆ. ಬಟ್ ಏನಂದರೆ, ನೀವು ಯು ಶುಡ್ ಬಿ ಆ ಟೈಮ್ನಲ್ಲಿ ನೀವು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ತೆಗಿದಾರೆ, ಅದು ಪ್ಯೂರ್ಲಿ ಆನ್ ಸಬ್ಜೆಕ್ಟ್ ಮೇಲೆ ಇರುತ್ತೆ. ಆಮೇಲೆ ಫೋಟೋಗ್ರಾಫರ್ ಲಾಸ್ಟ್ ಸೆನ್ಸರ್ ಹೆಂಗೆ ಹೊಡ್ಕೋಕತ್ತೆ ಅದ್ರ ಮೇಲೆ ಹೋಗುತ್ತೆ ಅಷ್ಟೆ.
1: ನಿಮ್ಮಷ್ಟು ನಿಮ್ಮ ಜೊತೆ ಮಾತುಕತೆಯನ್ನು ಇನ್ನೂ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದಷ್ಟು ಸ್ನೇಹಿತರು ಕೂಡ ಆಲ್ರೆಡಿ ನಮಗೆ ಫೋಟೋಗಳನ್ನು ಕಳಿಸ್ತಾ ಇದ್ದಾರೆ. ಸೊ ಆ ಒಂದು ಫೋಟೋಗಳನ್ನು ನೀವು ಕೂಡ ನೋಡಿ. ಈ ಸುದ್ದಿ ವಿಭಾಗದಲ್ಲಿ ಅಂದರೆ ನ್ಯೂಸ್ಗಳಲ್ಲಿ ನೀವು ಕಂಡಂತಹ ಒಂದು ಮರೆಯಕ್ಕಾಗದೇ ಇರುವಂತಹ ಒಂದು ಚಿತ್ರ ನಿಮ್ಗೆ ಯಾವುದಾದ್ರೂ ಗೊತ್ತಿದ್ರೆ, ಅಥವಾ ನೀವು ಒಂದು ಯಾವುದಾದ್ರೂ ಒಂದು ಚಿತ್ರವನ್ನು ಎಲ್ಲಾದರೂ ಹೊಡೆದು ಅದಕ್ಕೊಂದು ಕತೆ ಇದ್ರೆ ನೀವು ಅದನ್ನು ನಮ್ಮ ಜೊತೆ ಹಂಚ್ಕೊಳ್ಬಹುದು. 9489 0901013 ಈ ಒಂದು ಸಂಖ್ಯೆಗೆ. ವೆಂಕಟೇಶ್ ಸರ್ ಅವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ಒಂದು ಗೀತೆಯನ್ನು ಕೇಳಿ ಬೇಗ ವಾಪಸ್ ಬನ್ನಿ.

0: ಸಮಯಾಗಿರೋದು 4:25 ಕೇಳ್ತಾ ಇದ್ರ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ ನನ್ನ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಛಾಯಾಚಿತ್ರ ಪತ್ರಕರಾದಂತಹ ಶ್ರೀ ವೆಂಕಟೇಶ್ವರ್ ಅವರು ಇದ್ದಾರೆ. ಸೊ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತಾ ಇದ್ದೀನಿ. ಒಂದಷ್ಟು ಪ್ರಶ್ನೆಗಳು ಕೂಡ ರೆಡಿ ಮಾಡಿಕೊಂಡು ಬಂದಿದ್ದೀವಿ. ಸೊ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್. ಸೊ ಪ್ರಶ್ನೆಗಳು ಮುಂದೆ ಹೋಗ್ತಾ ಇದೆ. ಸೊ ಸಾಮಾನ್ಯ ಸುದ್ದಿ ಛಾಯಾಚಿತ್ರ ಮತ್ತು ಕಲಾತೀತ ಐಕಾನಿಕ್ ಛಾಯಾಚಿತ್ರಕ್ಕೆ ಇವೆರಡರ ನಡುವೆ ಇರುವಂತಹ ವ್ಯತ್ಯಾಸ ಏನು?
1: ಈ ಸಾಮಾನ್ಯ ಛಾಯಾಚಿತ್ರ ಅಂದ್ರೆ ಏನಾಗುತ್ತೆ, ಜನ ನೋಡ್ಬಿಟ್ಟು ಅಷ್ಟು ತಲೆ ಇಟ್ಕೊಳ್ಳಲ್ಲ. ಕಲಾತ್ಮಕ ಅಂದ್ರೆ ಏನಾಗುತ್ತೆ ಅಂದರೆ ಅದನ್ನು ನೋಡಿದಾಗ ಏನನ್ಸುತ್ತೆ, ಒಂದ್ಸತಿ ನೋಡಿದಾಗ ಎರಡು ಸತಿ ನೋಡಿದಾಗ ಅವರು ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಒಂದು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದು ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಕಾಮನ್ ಪಿಕ್ಚರ್ ಅದು ಸುಮ್ಮನೆ ನೋಡ್ತಾರೆ, ತಿರುಗಿಸಿ ತಿರುಗಿಸಿ ಹಾಕ್ತಾರೆ. ಒಳ್ಳೆ ಪಿಕ್ಚರ್ನ ನೋಡಿದಾಗ ಏನಾಯ್ತು, ಇದು ನೋಡ್ಬೇಕಪ್ಪ ಈ ಪಿಕ್ಚರ್ ಅನ್ಸಾಗ, ಒಂದ್ಸತಿ ತಿರುಗಿಸಿರೋ ವಾಪಸ್ ತಿರುಗಿಸ್ಬಿಟ್ಟು ನೋಡ್ತಾರೆ, ಓ ಈ ಪಿಕ್ಚರ್ ಚೆನ್ನಾಗಿದೆ, ಅಲ್ಲ ಅಲ್ಲೇನೋ ಅದರಲ್ಲಿ ಒಂದು ಇದೆ. ಸೊ ಮನುಷ್ಯನಿಗೇನಂದರೆ ಇಚ್ಛು ಅವ್ರ ಕೆಲವು ಡಿಸಿಷನ್ಸ್ ತೊಗೊತಾರಲ್ಲ ಕಾಮನ್ ಮ್ಯಾನು, ಅದು ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ಮುಂದಂತ ಇರುತ್ತೆ, ಯಾವುದಾದ್ರು ಒಂದು ಒಳ್ಳೆ ಪಿಕ್ಚರ್ ಇತ್ತು ಅಂದರೆ ಯಾರೇ ಕಾಮನ್ ಮ್ಯಾನ್ ಆಗಿರಲಿ, ಆ ಪಿಕ್ಚರ್ನ ಒಂದು 2-3 ಸತಿ ನೋಡ್ಬಿಟ್ಟು ಅದ್ರ ಬಗ್ಗೆ ತಂದೆ ಆದಂಥ ಒಂದು ಕಲ್ಪನೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅದರಲ್ಲಿ ಬೆಸ್ಟ್ ಅಂದ್ರೆ ಏನಂದ್ರೆ ಕಲಾತ್ಮಕ ಪಿಕ್ಚರ್ಗಳಿಗೆ ಇವತ್ತಿಗೂ ಸ್ಕೋಪ್ ಇದೆ.
0: ಅದು ನಿಮ್ಮ ಕ್ರಿಯೇಟಿವಿಟಿ
1: ಅದು ಈಚ್ ಅಂಡ್ ಎವ್ರಿ ಫೋಟೋಗ್ರಾಫರ್ಸ್ ಬಿಡುವಂತ.
0: ಹೌದು, ಒಳ್ಳೆಯ ಛಾಯಾಚಿತ್ರದಲ್ಲಿ ಅಂತಃಪ್ರಜ್ಞೆ ಪಾತ್ರ ಹೆಚ್ಚ ಅಥವಾ ತಾಂತ್ರಿಕ ಕೌಶಲ್ಯತೆ ಹೆಚ್ಚ ಸರ್?
1: ತಾಂತ್ರಿಕತೆ ಸೆಕೆಂಡ್ರಿ ಆಗುತ್ತೆ, ಪ್ರಜ್ಞೆ ಇಸ್ ಮೋಸ್ಟ್.
0: ಸೊ ನಿಮ್ಮ ಅಂತಃಪ್ರಜ್ಞೆನೇ
1: ತುಂಬಾ ಪ್ರಜ್ಞೆನೇ ಇರಬೇಕು. ತಾಂತ್ರಿಕ ಫಾರ್ ಎಕ್ಸಾಂಪಲ್ ಒಂದು ಸತಿ ಮಿಸ್ಟೇಕ್ಸ್ ಆಗುತ್ತೆ. ತಾಂತ್ರಿಕ ಅಂದ್ರೆ ಏನಂದ್ರೆ ನಾವು ಒಂದ್ಸತಿ ಫೋಟೋ ತೆಗೆದ ಅಂಡರ್ ಆಗಿರ್ಬೋದು, ಓವರ್ ಆಗಿರ್ಬೋದು, ಅದು ನಮ್ಮ ಮಿಸ್ಟೇಕ್ ಆಗಿರುತ್ತೆ. ಸೊ ಅದು ನಾವು ತೆಗಿಯೋಕ್ಕಿಂತ ಮುಂಚೆ ನಾವು ನಮ್ಮ ವ್ಯೂ ಪಾಯಿಂಟಲ್ಲಿ ನೋಡ್ಕೊಬೇಕು ಸರಿಯಾಗಿದೆಯಾ ಇಲ್ಲ ಅಂತ. ಬಟ್ ಏನಂದ್ರೆ ಏನೇ ತೆಗಿಬೇಕಾದ್ರೂ ಅದು ಇದಿರಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಯು ಶುಡ್ ಬಿ ವೆರಿ ಶಾರ್ಪ್ ಇರಬೇಕು.
0: ಮತ್ತೆ ಇನ್ನೊಂದು ಪ್ರಶ್ನೆ ಅಂತಂದ್ರೆ, ಅತ್ಯುತ್ತಮ ಸುದ್ದಿ ಛಾಯಾಚಿತ್ರ ತಾಂತ್ರಿಕವಾಗಿ ಪರಿಪೂರ್ಣವಾಗಿರಬೇಕಾ?
1: ಇಲ್ಲ,
0: ಹಂಗೇನಿಲ್ವಾ. ಸೊ ನಾರ್ಮಲ್ ಗ್ಲಿಚ್
1: ಅಲ್ಲ, ನೀವೇನು ತಿಳಿಸ್ತೀರಿ ಅನ್ನೋದು ಇರುತ್ತಲ್ಲ, ಅವಾಗೊಂದಿಸ್ತಿ ಔಟ್ ಆಫ್ ಫೋಕಸ್ ಆಗಿರುತ್ತೆ ಸ್ವಲ್ಪ. ಅದನ್ನ ನೀವು ತಲೆ ಕೆಡಿಸ್ಕೊಳ್ಕೋಬಹುದು, ಆ ಪಿಕ್ಚರ್ ಚೆನ್ನಾಗಿದೆಯಾ, ನನ್ನ ಅಭಿಪ್ರಾಯದಲ್ಲಿ ಅದು.
0: ಸೊ ಯಾವ ಭಾವನೆಗಳನ್ನ ಪ್ರಾಮಾಣಿಕವಾಗಿ ಸೆರೆ ಹಿಡಿಯೋದು ತುಂಬಾ ಕಷ್ಟ?
1: ಹ್ಯೂಮನ್ ಇಂಟ್ರೆಸ್ಟ್ ಇದೆಯಲ್ಲ.
0: ಸೊ ನೀವು ಯಾವ್ದಾದ್ರೂ ಈ ತರ ಸಂದರ್ಭನ ಎನ್ಕೌಂಟರ್
1: ಮಾಡಿದ್ದೀವಿ,
0: ನಿಮ್ಗೆ ಹೇಗಿರುತ್ತೆ ಸರ್ ಆ ಸಿಚುವೇಶನ್? ನಿಮ್ಗೆ ಹೇಗಿರುತ್ತೆ ಅಂದ್ರೆ ಅಲ್ಲಿ ನಿಮ್ಮ ಒಳಗಿನ ಭಾವನೆಗಳು ಯಾವ ರೀತಿ ಇರುತ್ತೆ?
1: ನಾವು ಸ್ವಲ್ಪ ಇದಾಗ್ತೀವಿ, ಒಂದೊಂದ್ಸತಿ ಎಮೋಷನ್ ಆಗ್ತೀವಿ ಫೋಟೋ ತೆಗಿಬೇಕಾದಾಗ. ಯಾಕಂದ್ರೆ ಫಸ್ಟ್ ಏನಾಗ್ತಿತ್ತು ಅಂದ್ರೆ ನಾವು ತೆಗೆದಾಗ ನಾವು ಫೋಟೋ ಡೆವಲಪ್ ಆಗೋದಾಗ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ.
0: ಹೌದು,
1: ಅವಾಗ ಏನಪ್ಪ ನಾವೇನೋ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತೀವಿ, ಆ ಹ್ಯೂಮನ್ ಆಂಗಲ್ ಇದೆಯಲ್ಲ ಮೇಡಮ್, ಹ್ಯೂಮನ್ ಇದೆಯಲ್ಲ, ದಟ್ ಈಸ್ ಒನ್ ಆಫ್ ದಿ ಬೆಸ್ಟ್. ಆಮೇಲೆ ಅವರು ಈಚ್ ಆ್ಯಂಡ್ ಎವ್ರಿ ಪರ್ಸನ್ಸ್ ಗಾಟ್ ದೇರ್ ಓನ್
0: ಎಮೋಷನ್ಸ್.
1: ಆಮೇಲೆ ಫೇಷಿಯಲ್ ಎಕ್ಸ್ಪ್ರೆಷನ್ಸ್ ಬೇರೆ ಬೇರೆ ಥರ ಇರುತ್ತವೆ, ಅದನ್ನ ಆಟ ಆಡ್ತಾ ಇರ್ಬೋದು ನಾವು ಫೋಟೋಗ್ರಫಿನ ಇರ್ಬೋದು. ಏನಂದ್ರೆ ನಿಮ್ಗೆ ಇವಾಗ ಅವಾಗ ಏನು ಮಾಡ್ತೀವಿ, ತೆಗೆದುಬಿಟ್ಟು ಆದಮೇಲೆ ಡೆವಲಪ್ ಮಾಡಬೇಕು, ಡೆವಲಪ್ ಮಾಡಿ ನೆಗೆಟಿವ್ ನೋಡಿ ಅದಾದ್ಮೇಲೆ ಪ್ರಿಂಟ್ ಆಗೋ ತನಕ ನಮಗೆ ಟೆನ್ಷನ್ ಇರ್ತಿತ್ತು. ಇವಾಗ ಏನಾಗಿದೆ ಅಂದರೆ ಡಿಜಿಟಲ್ ಬಂದ್ಬಿಟ್ಟು ಏನಾಗಿದೆ, ತೆಗೆದ ತಕ್ಷಣ ನೋಡ್ತೀವಲ್ಲ, ಅದು ಸ್ವಲ್ಪ ಇದಾಗ್ತಾ ಇದೆ ನಮಗೆ ಆಸ್ ಎ ಫೋಟೋಗ್ರಾಫರ್ ಆಗಿ, ನನಗೆ ಸ್ವಲ್ಪ ಇದನ್ನಿಸ್ತಾ ಇದೆ.
0: ಸೊ ಈ ಛಾಯಾಚಿತ್ರ ಪತ್ರಕರ್ತರಾಗಿ ಮಾನವೀಯತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಆ ಒಂದು ಭಾವನೆ ಅಥವಾ ಆ ಒಂದು ಆ್ಯಂಗಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ?
1: ಅಲ್ಲ, ಒಂದು ಈ ಕ್ವಶನ್ ಸ್ವಲ್ಪ ಕಷ್ಟದ ಕ್ವಶನ್. ಯಾಕಂದರೆ ಮಾನವೀಯತೆ ಇರಬೇಕು ಒಂದು, ಬಟ್ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತೋರಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ.
0: ಹೌದು,
1: ಇವಾಗ ಯಾರೋ ಒಬ್ಬರು ಏನೋ ಒಂದು ಆಕ್ಸಿಡೆಂಟ್ ಆಗಿರೋ ಏನೋ ಆಗಿರುತ್ತೆ, ನಾನು ತೆಗಿಬೇಕು ಅಂತ ಇರುತ್ತೆ, ತೆಗೆದುಬಿಟ್ಟು ಅವ್ರಿಗೆ ಆ್ಯಂಬುಲೆನ್ಸಲ್ಲಿ ಕೂರಿಸ್ಬೇಕು, ತೊಗೊಂಡು ಮಲಗಿಸ್ಬೇಕು ಅನಿಸುತ್ತೆ, ಎಲ್ಲ ಅನಿಸುತ್ತೆ. ಬಟ್ ಏನಾಗುತ್ತೆ ಗೊತ್ತಾ ನನಗೆ, ಆ ಮೂಮೆಂಟಲ್ಲಿ ಏನಿಸುತ್ತೆ, ಆ್ಯಸ್ ಎ ಫೋಟೋಗ್ರಾಫರಿಗೆ ಫೋಟೋ ತೆಗೆದುಬಿಟ್ಟು ಆಮೇಲೆ ಮಾಡೋಣ ಅನ್ನಿಸೋದು ಇದು ಬರುತ್ತೆ. ಸೊ ನನಗನ್ಸುತ್ತೆ ಎರಡೂ 50-50 ಅಂತ ಅನ್ಕೊಬೋದು.
0: ವೃತ್ತಿಗೂ
1: ಕೊಡಬೇಕು, ಹ್ಯೂಮ್ಯಾನಿಟಿಗೆ ಎರಡಕ್ಕೂ ಕೊಡಬೇಕು.
0: ಸೊ ತುಂಬ ಕಷ್ಟ ಆಗಿರುವಂತಹ ಸಂದರ್ಭ ಯಾವ್ದಾದ್ರು ಎಕ್ಸ್ಪ್ಲೇನ್ ಮಾಡ್ತೀರಾ ನೀವು? ಅಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ನೀವು ಅಲ್ಲಿದ್ರಿ, ಆ ಒಂದು ಸೀನ್ ಅದನ್ನ ನೋಡಕ್ಕೆ ಆಗ್ತಾ ಇರಲಿಲ್ಲ ನನಗೆ, ಆ ಥರದ್ದು ಯಾವ್ದಾದ್ರು ಒಂದು ಘಟನೆ?
1: ನನ್ನ ಜೀವನದಲ್ಲಿ ಸುಮಾರಿದೆ, ಬಟ್ ಒಂದಂತೂ ಹೇಳ್ಬೋದು ಸುನಾಮಿ. ಸುನಾಮಿನಲ್ಲಿ ನಾನು ನಾಗಪಟ್ಟಣಮ್ಮ, ವೇಲಾಂಗಣಿ, ಆಮೇಲಿಂದ ಕಡಲೂರು, ಚೆನ್ನೈ, ಪಾಂಡಿಚೇರಿ ಎಲ್ಲ ಸುತ್ತ ಬಂದಿದ್ದೀನಿ. ಅದು ಎಲ್ಲ ಕಡೆಯೂ ಹೇಳಿದ್ದೀನಿ ನಾನದು. ಈ ವೇಲಾಂಗಣಿನಲ್ಲಿ ಫುಲ್ಲು ಅಲೆ ಬಂದು ಹೊಡೆದು ಹೊಟ್ಟೋಗಿ ಸುಮಾರು ಜನ ಸತ್ತೋದ್ರಲ್ಲಿ, ಒಂದು ಚಿಕ್ಕ ಮಗು, ಅರೌಂಡ್ 1 ವರ್ಷದ 2 ವರ್ಷದ ಮಗು, ಚಿಕ್ಕ ಮಗು, ಎಂಟೈರ್ ಫ್ಯಾಮಿಲಿ ವಾಶ್ ಔಟ್ ಆಗೋಗಿತ್ತು, ಆ ಮಗು ಮಾತ್ರ ಉಳ್ಕೊಂಡಿತ್ತು. ಆ ಮಗುನ ಯಾರು ಎತ್ಕೊಂಡು ಹೋಗಿದ್ರಂತೆ, ರಿಲೇಟಿವ್ಸ್ ಯಾರು ಎತ್ಕೊಂಡು ಹೋಗಿದ್ರಂತೆ, ಹಾಗಾಗಿ ಆ ಮಗು ಉಳ್ಕೊಂತು. ಆ ಮಗು ಅಳ್ತಾ ಇತ್ತು ನಾನು ಫೋಟೋ ತೆಗಿದ್ದಾಗ, ಸಾಯಂಕಾಲ 3:00 4:00 5 ಗಂಟೆಯಲ್ಲಿ. ನಾನು ನೋಡ್ತಾ ಇದ್ದೆ, ಆ ಮಗು ಅಳ್ತಾನೆ ಇತ್ತು, ಕಂಡಲ್ಲಿ ನೀರು ಬರ್ತಾ ಇತ್ತು, ಎಲ್ಲ ಚಿಕ್ಕ ಮಗು. ನಾನು ಶೂಟ್ ಮಾಡಿದೆ, ಸುಮಾರು ಫ್ರೇಮ್ಸ್ ಶೂಟ್ ಮಾಡಿದೆ. ಆಮೇಲೆ ನಾನು ಯಾಕೆ ಇಷ್ಟು ಮಗು ಇಷ್ಟು ಒಂದು ಅಳ್ತಾ ಇದೆ ಅಂತಂದ್ಬಿಟ್ಟು ಅಲ್ಲಿ ಪಕ್ಕದಲ್ಲಿರೋರ್ಗೆಲ್ಲ ಹೋಗಿ ಕೇಳಿದೆ. ಅಲ್ಲೊಬ್ರು ತಮಿಳಲ್ಲಿ ಒಬ್ಬರು ತಾತ, ತಮಿಳ್ನಾಡಲ್ಲಿ ಒಂದು ವಯಸ್ಸಾಗಿರೋ ತಾತ ಪಕ್ಕದಲ್ಲಿ ಕೂತಿದ್ರು, ಏನು ಏನಕ್ಕೆ ಈ ಮಗು ಹಿಂಗೆ ಹೇಳ್ತಾ ಇದೆ ಏನು ಅಂತ. ಇಲ್ಲ ಫ್ಯಾಮಿಲಿಯವರೆಲ್ಲ ಯಾರೂ ಇಲ್ಲ, ಮಗು ಇದಾಗ್ಬಿಟ್ಟಿದೆ, ಆಫನ್ ಚೈಲ್ಡ್ ಆಗಿದೆ, ಯಾರೂ ನೋಡ್ಕೊಳ್ಳೋರಿಲ್ಲ. ಬಟ್ ಅಲ್ಲೆಲ್ಲ ನೋಡ್ಕೊಂತಿದ್ದಾರೆ, ಬಟ್ ಆ ಮಗು ನೋಡ್ಕೊಳ್ಳೋರು ಯಾರೂ ಇಲ್ಲ. ಹಾಗಾಗಿ ಅವ್ರ ಅಮ್ಮ ಅಪ್ಪನೆಲ್ಲ ಅದು ಇದು ಮಾಡ್ತಾ ಇದೆ ಅಂತ ಹೇಳಿದ್ರು. ಆಮೇಲೆ ಹಂಗೆ ನಾನೇನು ಮಾಡಿದೆ, ಹಂಗೆ ನಡ್ಕೊಂಡು ಹೋದೆ ಬಬ್ಬದ ಆ ಮಗುದೆಲ್ಲ ಫೋಟೋ ತೆಗೆದೆ. ಆಮೇಲೆ ಅವಾಗ ನಮ್ಮ ಕೈನಲ್ಲಿ ಏನು ಮಾಡೋಂಗೆ ಇರಲಿಲ್ಲ, ತುಂಬ ಎಮೋಷ್ನಲ್ ಫೀಲಿಂಗ್ ಇತ್ತು ನನಗೂ. ಆಮೇಲೆ ಹಂಗೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಒಬ್ಬರು ತಾತ ಒಬ್ಬರು ಅರೌಂಡು 85-90 ವರ್ಷ ಇರ್ಬೋದು, ಕರ್ಣಕ್ಕೆ ಹಾಕ್ಕೊಂಡು ಮೀಸೆ ಬಿಟ್ಕೊಂಡು ಕೆಳಗೆ ಕೂತಿದ್ರು. ಕೇಳಿದೆ, ನನಗೆ ಸ್ವಲ್ಪ ತಮಿಳು ಬರುತ್ತೆ, ಏನು ಯಾಕೆ ಹಿಂಗಾಗಿದೆ ಹಿಂಗೆ ಏನು ಅಂತ. ಅವ್ರು ಒಂದೇ ಒಂದು ಮಾತು ಹೇಳಿದ್ದು ಅಷ್ಟೆ. ಅವರ ಅಷ್ಟೆಲ್ಲ ಜನ ಇದಾಗಿದ್ದಾರೆ, ಅವ್ರಿಗೆಲ್ಲ ನೀರು ಸಿಗ್ತಾ ಇಲ್ಲ, ಪಕ್ಕದಲ್ಲಿ ಸಮುದ್ರ ಇದೆ, ಅವ್ರಿಗೆ ಸರಿಯಾಗಿರೋದು ಐಟಮ್ಸ್ ಬರ್ತಾಯಿಲ್ಲ. ಯಾಕೆಂದರೆ ಇನ್ನೂ ಬರಬೇಕು ನಾನು. ಆ್ಯಕ್ಚುಲಿ ಐ ವಾಸ್ ಸೆಕೆಂಡ್ ಹಂಡ್ರೆಡ್ ಥರ್ಡ್ ಡೇ ಅಲ್ಲಿದ್ದೆ, ಇನ್ನೂ ಎಲ್ಲ ಹೊಟ್ಟೋಗಿತ್ತು, ಮನೆಯೆಲ್ಲ ಕೊಚ್ಕೊಂಡು ಹೊಟ್ಟೋಗಿತ್ತು ಅಲ್ಲಿ. ಆ ತಾತ ಒಂದು ತಮಿಳಲ್ಲಿ ಒಂದು ಒಳ್ಳೆ ಮಾತು ಹೇಳಿದ್ರು, ಕಡಲೆಲ್ಲ ತಣ್ಣೀರ್ಕೋದು ಕುಡಿಕರ್ಕ್ ತಣ್ಣಿಲ್ಲ ಅಂತಂದರು. ಅಂದರೆ ಸಮುದ್ರದಲ್ಲೆಲ್ಲ ಫುಲ್ ನೀರಿದೆ, ನನಗೆ ಕುಡಿಯೋಕ್ಕೆ ನೀರಿಲ್ಲ ಸಿಗ್ತಾಯಿಲ್ಲ ಅಂದರು. ಸಿ ಯಾವಾಗ ನನಗೆ ಅನಿಸ್ತು, ನನಗೆ ಸಿ ನೇಚರ್ ಮುಂದೆ ಅದೊಂದು ಆ ಥರ ಸುಮಾರಿದೆ. ಬಟ್ ದಿಸ್ ಈಸ್ ವೆರಿ
2: ಎಮೋಷನಲ್. ಹೌದು. ಸೊ ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಭಾವನಾತ್ಮಕವಾಗಿ ಕಠಿಣವಾದ ನಿಯೋಜನೆ ಯಾವುದಾದ್ರೂ ಇದೆಯಾ?
1: ಸುಮಾರಿದೆ.
2: ಓಕೆ, ಸೊ ಇದ್ರ ಬಗ್ಗೆ ಮಾತಾಡೋಣ ಈ ಒಂದು ಹಾಡಿನ ನಂತರ. ಸ್ನೇಹಿತರೆ, ನೀವು ಕೂಡ ಸಾಕಷ್ಟು ಸ್ನೇಹಿತರು ನಮಗೆ ಸಂದೇಶಗಳನ್ನು ಕಳಿಸಿದ್ದೀರಿ. ಮೈಸೂರಿನ ಅವರು ಆದಂತಹ ರಂಗಸ್ವಾಮಿ ಅವರು ಸಂದೇಶವನ್ನು ಕಳಿಸಿದ್ದಾರೆ, ವಿ ಕೆ ಮೂರ್ತಿ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ದೀಪಾ ಅವರು ಸಂದೇಶವನ್ನು ಕಳಿಸಿದ್ದಾರೆ, ದಿನೇಶ್ ಅವರು ಸಂದೇಶವನ್ನು ಕಳಿಸಿ ಒಂದಷ್ಟು ಜನ ನಿಮ್ಮ ಭಾವಚಿತ್ರಗಳು, ನೀವು ತೆಗೆದಿರುವಂತಹ ಭಾವಚಿತ್ರಗಳನ್ನು ಶೇರ್ ಮಾಡಿಕೊಂಡಿದ್ದೀರಿ. ಹಾಗೆ ನೀವು ಸುದ್ದಿ ಡಿಪಾರ್ಟ್ಮೆಂಟಲ್ಲಿ, ನ್ಯೂಸ್ ಡಿಪಾರ್ಟ್ಮೆಂಟಲ್ಲಿ ಕಂಡಂತಹ ಚಿತ್ರಗಳನ್ನು ಕೂಡ ಶೇರ್ ಮಾಡಿಕೊಂಡಿದ್ದೀರಿ. ಇದನ್ನು ಡೆಫಿನೆಟ್ಲಿ ನಾನು ಸರಿಗೆ ತೋರಿಸ್ತೀನಿ. ಸೊ ಯಾವ ಒಂದು ಚಿತ್ರ ಚೆನ್ನಾಗಿದೆ ಅಂತ ಸರ್ ಖಂಡಿತ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತಾರೆ. ಕಾರ್ಯಕ್ರಮವನ್ನು ಕೇಳ್ತಾರೆ, ಇದು FM Rainbow 101.3 MHz.

0: ಸಮಯ ಆಗಿರೋದು 4:37 ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾ ಹರ್ಟ್ಸ್. ನಮ್ಮ ಜೊತೆ ಇದ್ದಾರೆ ಪತ್ರಕರ್ತ ಛಾಯಾಚಿತ್ರಕರಾದಂತಹ ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಪ್ರಶ್ನೆಯನ್ನ ಮುಂದುವರಿಸ್ತೀನಿ ಸರ್, ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಭಾವನಾತ್ಮಕವಾಗಿ ಕಠಿಣವಾದಂತಹ ನಿಯೋಜನೆ ಯಾವುದಾದ್ರೂ ಇದೆಯಾ ಅಂತ. ಆಫ್ ಏರ್ ಮಾತಾಡ್ತಿದ್ವಿ ನಾವು, ಸಾಕಷ್ಟು ಇದೆ ಹೇಳೋದಕ್ಕೆ ಕಷ್ಟ ಅಂತ.
1: ಸುಮಾರಿದೆ ಹೇಳಿದ್ರೆ ಕೆಲವೆಲ್ಲ ತುಂಬಾ ಇದಾಗಿದೆ, ಭಾವನಾತ್ಮಕ ಇದೆ.
0: ಓಕೆ,
1: ಅದು ನನಗನ್ಸುತ್ತೆ ಈ ಇದಕ್ಕೆ ಸರಿ ಇಲ್ಲ ಅನ್ಸ್ಬೇಡ ಅಂತ.
0: ಓಕೆ, ಮಾನವೀಯತೆ ಪತ್ರಿಕೋದ್ಯಮಕ್ಕಿಂತ ಮುಖ್ಯ ಅಂತ ಭಾವಿಸಿ ಕ್ಯಾಮ್ರಾ ಕ್ಲಿಕ್ ಮಾಡದೇ ಇದ್ದಂತಹ ಸಂದರ್ಭ ಯಾವಾಗಾದ್ರೂ ಇದೆಯಾ? ಮಾನವೀಯತೆನೇ ಇಂಪಾರ್ಟೆಂಟ್, ನಾನು ಕ್ಯಾಮ್ರಾ ಮುಟ್ಟಲ್ಲ. ನೀವು ಹೇಳಿದ್ರೆ ಆಗಲೇ ಒಂದು ಎಕ್ಸಾಂಪಲ್ ಕೂಡ ಕೊಟ್ರಿ, ಎಲ್ಲ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಫಸ್ಟ್ ಫೋಟೋ ತೆಗೆದ್ಬಿಟ್ಟು ಆಮೇಲೆ ನಾವು ಹೆಲ್ಪ್ ಮಾಡಬೇಕು ಅನ್ನೋ ಮನೋಭಾವ ಇರುತ್ತೆ.
1: ಇದು ಇದೆಲ್ಲರೂ ಎಲ್ಲ ಕಡೆನೂ ಕೇಳ್ತಿರ್ತಾರೆ, ನೀನು ಫೋಟೋಗ್ರಾಫರ್ ಆದಾಗ ನೀನು ಇಂಥದ್ದಿದ್ದಾಗ ನೀನು ಫೋಟೋ ಕ್ಯಾಮ್ರಾ ತೆಗೆದ ಇದು ಮಾಡಬೇಕು ಅಂತ. ಬಟ್ ನಂದು ಏನಂದರೆ ನಾನು ಎರಡೂ 50-50 ತಾವೆಲ್ಲ ಹೇಳಿಬಿಟ್ಟಿದ್ದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನ್ಯೂಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್, ಮಾನವೀಯತೆ ಅಂದರೆ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ. ಹಂಗನ್ಬಿಟ್ಟು ಏನಂದರೆ, ನಾವು ನನ್ನ ಪ್ರಕಾರ ಏನಂದರೆ ಎರಡನ್ನೂ ನಾವು ಆಗಿನ ಆ ಸಿಚುವೇಷನಲ್ಲಿ ನಾವು ಹ್ಯಾಂಡಲ್ ಮಾಡೋದು ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ.
0: ಓಕೆ, ಸೊ ಈ ಥರ ಆಕ್ಸಿಡೆಂಟ್ಸ್ ಆಗಿರ್ಬೋದು ಅಥವಾ ನಿರಂತರವಾಗಿ ಏನಾದರೂ ಒಂದು ಘಟನೆಗಳು ನಡೀತಾ ಇದ್ದಾಗ ವರದಿ ಮಾಡೋಕ್ಕೆ ಛಾಯಾಚಿತ್ರ ಪತ್ರಕರ್ತರು ಭಾವನಾತ್ಮಕವಾಗಿ ಕುಗ್ಗದೇ ಇರೋದು ಸಾಧ್ಯನಾ ಅಥವಾ ಅದೆಷ್ಟು ಇಂಪಾರ್ಟೆಂಟ್ ಅಂತ?
1: ಇಲ್ಲ,

0: ಕುಗ್ಗಕ್ಕಾಗಲ್ಲ ಟೈಮ್ನಲ್ಲಿ,
1: ನೀವು ಸ್ಟ್ರಾಂಗಾಗಿ
0: ಇರಬೇಕಾಗುತ್ತೆ.
1: ಅದು ತುಂಬಾ ಇಂಪಾರ್ಟೆಂಟ್.
0: ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಅದನ್ನ ಸಿಚುವೇಶನ್ ನೋಡಿಕೊಂಡು ತುಂಬನೇ ಕುಗ್ಬಿಟ್ಟು ಅಂದ್ರೆ ನಾವು ಫೋಟೋ ತೆಗಿಯಕ್ಕೆ ಹೋಗೋಕ್ಕಾಗಲ್ಲ.
1: ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಸರ್, ನೀವು ಛಾಯಾಚಿತ್ರ ತೆಗೆದ ವ್ಯಕ್ತಿಯೊಬ್ಬರು ಹಲವು ವರ್ಷಗಳ ನಂತರ ಮತ್ತೆ ನಿಮ್ಮನ್ನ ಭೇಟಿಯಾಗಿ ಮಾತನಾಡಿದಂತಹ ಅನುಭವ ಏನಾದರೂ ಇದೆಯಾ?
0: ಸುಮಾರಿದೆಯಾ?
1: ಒಂದು ಹಂಚ್ಕೊಬೋದಾ ನಮ್ಮ ಜೊತೆ?
0: ನನಗೆ ಒಂದು 25-30 ವರ್ಷದ ಹಿಂದೆ ಯಾರೋ ಒಬ್ಬರು ಕಾರ್ಪೊರೇಟರ್ದು ಯಾರ್ದು ಒಂದು ಫೋಟೋ, ಏನೋ ಪ್ರೊಟೆಸ್ಟ್ದೋ ಏನೋ ಏನೋ ದೊಡ್ಡ ಇದು ಹಾಗೆ ಪತ್ರಿಕೆಯಲ್ಲಿ ಫೋಟೋ ಬಂದಿತ್ತು. ಆ ಥರ ಸುಮಾರಿದೆ. ಅದರ ಇದ್ರದ್ದು ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ದೀನಿ. ಅವನೊಂದು 25 ವರ್ಷ ಆದಮೇಲೆ ನನಗೆ ಎಲ್ಲೊಂದು ಕಡೆ ಸಿಕ್ಕಿದ್ರು. ನಾನು ತುಂಬ ಚೇಂಜ್ ಆಗಿದ್ದೆ, ಅವರು ಚೇಂಜ್ ಆಗಿದ್ದರು. ಅವ್ರು ಹುಡುಕೊಂಡು ಬಂದು ಕೇಳಿದ್ರು, ಏ ನೀನು ತೆಗೆದಿದ್ದಾರಣ್ಣಪ್ಪ ಫೋಟೋ ಅಂತ. ಆಮೇಲೆ ಅವ್ರು ಜ್ಞಾಪಿಸ್ತಾ ಹೇಳಿದೆ, ಎಲ್ಲಿ ಯಾವುದು ಹೇಳಿ ನನಗೆ ಅಂತ. ಅದ್ಯಾವುದೋ ಒಂದು ಇನ್ಸಿಡೆಂಟ್ ಹೇಳಿದ್ರು, ಎಲ್ಲೋ ಪ್ರೊಟೆಸ್ಟ್ ಅದು ಅಂತ ಹೇಳಿದ್ರು. ಅದು ತೆಗ್ದಿರೋದು ನೀನೇ ಕಣೋ ಅಂದ್ರೆ. ಅವಾಗ ನಾನು ಯೋಚನೆ ಮಾಡ್ಬಿಟ್ಟು ಹೇಳಿದೆ, ಇಂಥ ದಿವಸ ತೆಗ್ದಿರ್ಬೋದು ಸರ್ ಅಂತ. ಅಂಥದ್ದು ಬರ್ದು ಫಾರ್ ಎಕ್ಸಾಂಪಲ್ ಕೆಲವರು ಪೊಲಿಟಿಷಿಯನ್ಸ್ ಕೇಳ್ತಾರೆ, ಹಾಂ ಈ ಫೋಟೋ ಚೆನ್ನಾಗಿದೆ, ಇದನ್ನ ತೆಗ್ದಿದ್ಯಾ ಅಂತ ಕೇಳ್ತಾರೆ. ಇನ್ನು ಕೆಲವರು ಸುಮಾರಿದೆ, ಆ ಥರದ್ದು ಇದೆ ಸುಮಾರಿದೆ.
1: ಸೊ ಯಾವುದೇ ಒಂದು ಪ್ರಶಸ್ತಿ ಸಿಗದೇ ಇದ್ರೂ ಕೂಡ ನಿಮ್ಮ ಹೃದಯಕ್ಕೆ ತುಂಬ ಅತ್ಯಂತ ಹತ್ತಿರವಾಗಿರುವಂತಹ ನೀವು ತೆಗ್ದಿರುವಂತಹ ಛಾಯಾಚಿತ್ರ ಯಾವುದು? ಸುಮಾರಿರ್ಬೋದು ನಿಮ್ಮ ಹತ್ರ
0: ಛಾಯಾಚಿತ್ರಕ್ಕೆ ಹೇಳ್ತಾ ಇದ್ದೀನಿ.
1: ಹೌದು,
0: ಅದು ಜಾಸ್ತಿ ಇಲ್ಲ.
1: ನಿಮ್ಗೆ ತುಂಬಾ ಹತ್ತಿರ ಆಗಿರುವಂತದ್ದೊಂದು ಚಿತ್ರ ಯಾವಾಗ್ಲೂ ನಿಮ್ಗೆ ಓಕೆ ನಿಮ್ ತಲೆನಲ್ಲಿ ಅದು ಬರ್ತಾ ಇರುತ್ತೆ, ಅಥವಾ ಅದು ನಂಗೆ ತುಂಬಾ ಖುಷಿ ಕೊಡುವಂತ ಒಂದು ಚಿತ್ರ, ಅಥವಾ ನಿಮ್ಗೆ ತುಂಬಾ ಚೆನ್ನಾಗಿ ತೆಗ್ದಿನಪ್ಪ ನಾನು ಅಂತ ಅನ್ಸಿದ್ದಂತಹ?
0: ಅದು ಏನಾಗುತ್ತೆ ಅಂದ್ರೆ ಮೇಡಮ್, ನಾವು ಅಪ್ಲೈ ಮಾಡಿದಾಗ ಸಿಕ್ಲಿಲ್ಲ ಅಂದಾಗೆ ಸ್ವಲ್ಪ ಇದಾಗಿ ಈ ಫೋಟೋ ನಂಗೇನೆ ಚೆನ್ನಾಗಿದ್ದು. ಬಟ್ ಒಂದು ನನ್ನ ಅದರಲ್ಲಿ ನನ್ನ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ, ನನ್ಗಿನ ಚೆನ್ನಾಗಿರುತ್ತೆ ಪಿಕ್ಚರ್ ಇನ್ನೊಬ್ಬ ತೆಗ್ದಿರ್ತಾನೆ. ಹಾಗಾಗಿ ನಾವು ಎಲ್ಲ ಫೋಟೋ ನನ್ನ ಫೋಟೋ ಚೆನ್ನಾಗಿದೆ ಅಂತ ನಾನು ಹೇಳ್ಕೊಬೇಕು ಅಷ್ಟೇ ಹೊರತು. ಇವಾಗ ನಂಗೆ ಎಷ್ಟೋ ಸತಿ ಅನ್ನಿಸುತ್ತೆ ಅಂದರೆ ನಾನು ಒಳ್ಳೆ ಪಿಕ್ಚರ್ ತೆಗ್ದಿರ್ತೀನಿ, ನೆಕ್ಸ್ಟ್ ಡೇ ನನ್ಕಿನ ಒಳ್ಳೆ ಪಿಕ್ಚರ್ ಇನ್ನೊಂದು ಪತ್ರಿಕೆಯಲ್ಲಿ ಬಂದಾಗ ನಾನು ಯು ಶುಡ್ ಆ್ಯಸ್ ಎ ಪ್ರೊಫೆಷ್ನಲ್ ಆಗಿ ಯು ಶುಡ್ ಅಕ್ಸೆಪ್ಟ್ ಇಟ್. ಸೊ ಹಂಗಾಗಿ ಅಂದ್ರೆ ಆ ಥರ ಇದೆ, ಫೋಟೋ ತೆಗ್ದಿರೋದು ಫೋಟೋಗೆ ಇದಕ್ಕೆ ಬಂದಿಲ್ವಲ್ಲ ಅಂತ ಅನ್ನೋದಿದೆ. ಬಟ್ ಹಂಗನ್ಬಿಟ್ಟು ನಾನು ಅಷ್ಟು ಇದಾಗಿ ಸೀರಿಯಸ್ ಆಗಿ ತೊಗೊಳಕ್ ಹೋಗಲ್ಲ ಅದನ್ನು.
1: ಓಕೆ ಸರ್, ಸೊ ಈಗ ಸ್ಮಾರ್ಟ್ ಫೋನು ಪ್ರತಿಯೊಬ್ಬರ ಹತ್ರನೂ ಸ್ಮಾರ್ಟ್ ಫೋನ್ಸ್ ಇದ್ದೇ ಇರುತ್ತೆ. ಸ್ಮಾರ್ಟ್ ಫೋನ್ ಇಟ್ಕೊಂಡವರೆಲ್ಲ ಫೋಟೋಗ್ರಾಫರ್ಸ್ ಅಂತಾನೇ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಇದರಿಂದ ಛಾಯಾಚಿತ್ರ ಪತ್ರಿಕೋದ್ಯಮಕ್ಕೆ ಏನಾದರೂ ಬದಲಾವಣೆಗಳು ಅಥವಾ ಹೇಗೆ ಬದಲಾಗಿದೆ ಈ ಒಂದು ಸೆಗ್ಮೆಂಟ್?
0: ಇವಾಗ ನೀವು ಕೇಳಿದ್ದು ತುಂಬ ಇದು ಡೀಪ್ ಆಗಿ ಹೋಗಬೇಕಾಗುತ್ತೆ. ಇವಾಗ ಏನಾಗ್ತಾ ಇದೆ ಅಂದರೆ ಮೊಬೈಲ್ ತೆಗೆದಿರೋ ಫೋಟೋಗಳನ್ನ ಪೇಪರಲ್ಲಿ ಹಾಕ್ತಾ ಇದ್ದಾರೆ. ಮೊಬೈಲ್ ಫೋಟೋಗ್ರಾಫರ್ಸ್ಗೆ ಏನೋ ಜಾಸ್ತಿ ಸ್ಕೋಪ್ ಆಗ್ಬಿಟ್ಟಿದೆ. ಇವಾಗ ನ್ಯೂಸ್ ನಾವು ಇವಾಗ ಎಷ್ಟೋ ಸತಿ ಏನಾಗುತ್ತೆ, ಏನೋ ಒಂದು ಇವೆಂಟ್ ಏನೋ ಒಂದು ಕಡೆ ಗಲಾಟೆ ಆಯಿತು ಏನೋ ಆಯಿತು ಅಂದಾಗ ಫೋಟೋಗ್ರಾಫರ್ ಆಫೀಸಿಂದನೋ ಎಲ್ಲೋಯಿಂದನೋ ಆ ಸ್ಪಾಟ್ಗೆ ಹೋಗೋಕ್ಕೆ ಮಿನಿಮಮ್ ಇವಾಗ ಅರ್ಧ ಗಂಟೆ ಆಗ್ಬಿಡುತ್ತೆ. ಅಷ್ಟಕ್ಕಿಂತ ಮುಂಚೆ ಇವಾಗ ಏನಾಗುತ್ತೆ, ಯಾರೋ ಒಬ್ರು ಹೋಗ್ತಾ ಇರ್ತಾರೆ, ಅಲ್ಲೇ ಮೊಬೈಲಲ್ಲಿ ಫೋಟೋ ತೆಗಿತಾರೆ, ಅವ್ರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕೊತಾರೆ. ಆ ಫೋಟೋನ ಏನಾಗುತ್ತೆ ಅಂದರೆ ನಾವು ಹೋಗಿರೋಷ್ಟು ಎಲ್ಲ ಆಗೋಗ್ಬಿಟ್ಟಿರುತ್ತೆ. ಸಿ ಹಂಗಾಗಿ ಏನಾಗ್ಬಿಟ್ಟಿದೆ ಇವಾಗ ಅಂದರೆ ಫೋಟೋಗ್ರಾಫರ್ಸ್ಗೆ ಏನು ಸಿಚುವೇಶನ್ ಹೆಂಗಿದೆ ಅಂದ್ರೆ, ಇವಾಗ ನ್ಯೂಸ್ ಫೋಟೋಗ್ರಾಫರ್ಸು ಇವೆಂಟ್ ಆದಾಗ ನಾವೊಂದು 15-20 ನಿಮಿಷ ಲೇಟಾಗಿ ಹೋಗ್ತಾ ಇದ್ದೀವಿ ಅನ್ನೋ ಥರ ತಿಳ್ಕೊಂಡ್ಬಿಡ್ಬೇಕು ನಾವು. ಯಾಕಂದ್ರೆ ಇವಾಗ ಎಷ್ಟು ಎಲ್ಲರ ಹತ್ರ ಮೊಬೈಲ್ ಫೋನ್ ಇದೆ, ಹೋಗ್ತಾರೆ ಅವ್ನು ನೋಡ್ತಾನೆ, ಅದೇನು ಆಗುತ್ತೆ, ಗಲಾಟೆ ಗಲಾಟೆ ಆಗುತ್ತೆ, ಅವ್ನು ಫೋಟೋ ತೆಗಿತಾನೆ ಇಲ್ಲ ವೀಡಿಯೋ ಮಾಡ್ತಾನೆ, ವೈರಲ್ ಆಗುತ್ತೆ. ಅವಾಗ ನಮ್ಗೇನಾಗುತ್ತೆ, ನಾವು ಆ್ಯಸ್ ಎ ನ್ಯೂಸ್ ಫೋಟೋ ನಮ್ಗೆ ನಾಳೆ ಬೆಳಗ್ಗೆ ಎಷ್ಟೋ ಸತಿ ಏನಾಗುತ್ತೆ ಕೇಳ್ತಾರೆ ಅಂತ ಕಡೆ ಏನಾಗಿದೆ ನೋಡಿ, ನಾವು ಇಲ್ಲಿಂದ ಈ ಟ್ರಾಫಿಕ್ ಸಿಗ್ನಲ್ ಮುಗಿಸ್ಕೊಂಡು ಹೋಗೋಷ್ಗಡೆ ಎಲ್ಲ ಇವೆಂಟ್ ಆಗೋಗ್ಬಿಟ್ಟಿರುತ್ತೆ ಅಲ್ಲಿ.
1: ಓಕೆ,
0: ಹಾಗಾಗಿ ನನ್ನ ಪ್ರಕಾರದಲ್ಲಿ ಇಟ್ ಇಸ್ ಟೇಕಿಂಗ್ ಓವರ್.
1: ಸೊ AI ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತದೆ ಸರ್ ಈ ಒಂದು ಛಾಯಾಚಿತ್ರ ಪತ್ರಿಕೋದ್ಯಮದಲ್ಲಿ ಛಾಯಾಚಿತ್ರಕ್ಕೆ AI ಇನ್ಫ್ಲೂಯೆನ್ಸ್ ಹೇಗಿದೆ?
0: ತುಂಬ ಜಾಸ್ತಿ ಇದೆ.
1: ತುಂಬ ಜಾಸ್ತಿ ಇದೆಯಾ?
0: ನಿಮಗೆ ನೆಕ್ಸ್ಟ್ ನನ್ನ ಪ್ರಕಾರ ನಾನು ಸುಮಾರು ನನ್ನ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತೀನಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೆಕ್ಸ್ಟ್. ಇವಾಗ ನೀನು ಫಾರ್ ಎಕ್ಸಾಂಪಲ್ ನಾನು ಒಂದು ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ಬ ಯಾವುದೋ ಒಂದು ಶೂಟ್ ಮಾಡೋಕೆ ಹೋಗಬೇಕಾಗಿತ್ತು, ಅವನೇನು ಮಾಡ್ದೆ, ನಾನು ಈ ಥರ ಕಡೆ ಇಂಥ ಕಡೆ ಹೋಗ್ತಾ ಇದ್ದೀನಿ, ನನಗೆ ಇದಕ್ಕೊಂದು ಒಂದಷ್ಟು 4-5 ಆ್ಯಂಗಲ್ ಕೊಡು ನನಗೆ ಫೋಟೋಗೆ ಅಂತ. ಅವನು ಹಾಕಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಕ್ಬಿಟ್ಟು ಹೇಳಿದ್ರೆ ಅದು ವಿತ್ ಪಿಕ್ಚರ್ ಹೆಂಗಿರುತ್ತೆ ಅನ್ನೋದನ್ನು ಕ್ಲೀನಾಗಿ ನಮ್ಗೆ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದೆ. ಬಟ್ ಏನಂದರೆ ಫೋಟೋಗ್ರಾಫರ್ ಈಸ್ ಲೂಸಿಂಗ್ ಇಸ್ ಕಾನ್ಫಿಡೆನ್ಸ್.
1: ಹೌದು,
0: ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನನ್ನ ಪ್ರಕಾರದಲ್ಲಿ ಫೋಟೋಗ್ರಾಫರ್ಸ್ ತುಂಬ ಡ್ಯಾಮೇಜ್ ಆಗುತ್ತೆ ಮುಂದೆ.
1: ಸೊ ಈಗ ಹೊಸದಾಗಿ ಇದನ್ನು ಪ್ರೊಫೆಷನ್ ಆಗಿ ತಗೋಬೇಕು ಅಂದ್ಕೊಂಡಿರುವಂತಹ ಯುವ ಪೀಳಿಗೆಗೆ ನೀವು ಏನು ಒಂದು ಎಲ್ಲಿಂದ ಶುರು ಮಾಡಬೇಕು ಅವರು ಇದನ್ನು?
0: ಫಸ್ಟು ಅವರು ದೇ ಶುಡ್ ಟೇಕ್ ದಿ

0: ಕ್ಯಾಮ್ರಾ, ಅವರು ಯಾರ ಹತ್ರನೂ ಏನೂ ಕೇಳಿದೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಪರ್ಚರು ಸ್ಪೀಡು ಇಟ್ಕೊಂಡು ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ವರ್ಕ್ ಮಾಡಿಕೊಂಡು ಹೆಂಗೆ ಯಾವ ಥರ ಏನೇನು ಥರ ತೆಗೆದ್ರೆ ಏನೇನು ಲೈಟ್ ಬರುತ್ತೆ, ಯಾವ ಥರ ಇದು ಸಿಗುತ್ತೆ ಅನ್ನೋದನ್ನು ನೋಡ್ಕೊಂಡು ತಾನೇ ತಾನು ಕಲಿಬೇಕು. ಎಲ್ಲನೂ ಕ್ಯಾಮ್ರಾ ಮಾಡುತ್ತೆ, ಎಲ್ಲನೂ ಇದು ಮಾಡುತ್ತೆ ಅಂದರೆ ನೀನು ಇಂಪ್ರೂವ್ ಆಗೋಕ್ಕಾಗಲ್ಲ.
1: ಕ್ರಿಯೇಟಿವಿಟಿ
0: ಹೊಟ್ಟು ನೀವು ಇವತ್ತಿಗೂ ಅಷ್ಟೇ, ನೀವು ನೀವೇನು ಇವಾಗ ಇದು ಡಿಜಿಟಲ್ ಕ್ಯಾಮ್ರಾದಲ್ಲೂ ನಿಮ್ಗೆ ಇದೇ ಸ್ಕೋಪ್ ಇದೆ. ನೀವು ಅದನ್ನು ಮಾಡಿ, ನೀವು ಎಲ್ಲದಕ್ಕೂ ಪ್ರೋಗ್ರಾಮ್ಗೋ ಶಟರ್ ಸಾಫ್ಟ್ವೇರ್ಗೋ ಇದಕ್ಕೆ ಹಾಕೊಂಡು ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ನಿಮಗೆ ಒಂದು ಏನೂ ಇರಲ್ಲ. ಬಟ್ ಏನಂದರೆ ಯು ಶುಡ್ ಲರ್ನ್ ಫ್ರಮ್ ಮ್ಯಾನ್ಯುಲ್ ಹಾಕ್ಕೊಂಡು ಮ್ಯಾನ್ಯುಲಲ್ಲೇ ಶೂಟ್ ಮಾಡಿಕೊಂಡು. ಬಟ್ ಟೆಕ್ನಾಲಜಿ ಬೆಳೆದ್ರಿಂದ ನೀವು ಅದನ್ನು ಸ್ವಲ್ಪ ವರ್ಕೌಟ್ ಮಾಡಿ. ಬಟ್ ಏನಂದರೆ ನನ್ನ ಅಭಿಪ್ರಾಯದಲ್ಲಿ ಯೂತ್ ಫೋಟೋಗ್ರಾಫರ್ ಎಕ್ಸ್ಪರ್ಟ್ ಹೇಳೋದೇನೆಂದರೆ, ನೀವು ಆದಷ್ಟು ನಿಮ್ಮ ಫೋಟೋನ ನೀವು ಎಷ್ಟು ಚೆನ್ನಾಗಿ ತೆಗಿತೀರೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ನೀವು ತೆಗೆದಿದ ತಕ್ಷಣ ಟಕ್ಕಂತ ನೀವು ಇದಕ್ಕೆ ಹಾಕೋದು ಇಲ್ಲಾಂದರೆ ಸಿಸ್ಟಮ್ಗೆ ಹಾಕ್ಬಿಟ್ಟು ವರ್ಕ್ ಮಾಡೋಕೆ ಹೋಗೋದು ಅದೆಲ್ಲ ಮಾಡೋಕೆ ಹೋಗ್ಬಿಡಿ. ನೀವೇನು ಮಿಸ್ಟೇಕ್ ಮಾಡಿದೆ ಅಂತಲ್ಲಿ ಗೊತ್ತಾಗುತ್ತೆ. ಅದನ್ನು ನೀವು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ.
1: ಸೊ ಈ ಯುವ ಛಾಯಾಗ್ರಾಹಕರು ಏನಿದ್ದಾರಲ್ಲ, ಸಾಮಾನ್ಯವಾಗಿ ಅವ್ರು ಏನು ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ, ಸೊ ದಟ್ ಅವರು ಕರೆಕ್ಟ್ ಮಾಡ್ಕೊಳ್ಬೋದು ಆ ವಿಷಯದ ಮೇಲೆ ವರ್ಕ್ ಮಾಡ್ಬೋದು ಅಂತ?
0: ಅವ್ರೇನು ಮಾಡ್ತಾರೆ, ಒಂದೇ ಒಂದು ನಾನು ನೋಡಿದ್ದೀನಿ ಸುಮಾರು ಜನ. ಇವಾಗ ಎಷ್ಟೋ ಜನ ಸೆಲ್ಫಿ ತೊಗೊಂತಾರೆ, ವರ್ಟಿಕಲಾಗಿ ತೆಗಿತಾರೆ, ವರ್ಟಿಕಲಾಗಿ ಹಿಂಗೆ ತೆಗಿತಾರೆ, ವರ್ಟಿಕಲಾಗಿ ತೆಗೆದು ಇಷ್ಟೇ ಇರುತ್ತೆ. ಸೊ ಇಫ್ ಯು ವಾಂಟ್ ಟು ಟೇಕ್ ದ ಪಿಕ್ಚರ್ ಯು ಶುಡ್ ಹ್ಯಾವ್ ಎ ಹಾರಿಜಾಂಟಲಾಗಿ ತೆಗಿಬೇಕು. ಅಟ್ಮಾಸ್ಫಿಯರ್ ಇರುತ್ತೆ, ಆಂಬಿಯನ್ಸ್ ಸಿಕ್ಕುತ್ತೆ, ಅದು ಬೇಸಿಕ್
1: ಎಕ್ಸಾಂಪಲ್.
0: ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಇವಾಗ ಯಾರಾದರೂ ನೋಡ್ಬೇಕಾದ್ರೆ ಫೋಟೋ ಇಟ್ಕೊಂಡು ಹಿಂಗೆ ಮೊಬೈಲ್ ವರ್ಟಿಕಲ್ ಇಟ್ಕೊಂಡು ತೆಗಿತಾರೆ. ವರ್ಟಿಕಲ್ ತೆಗೆದಾಗ ನಿನ್ನ ಫೇಸ್ ಬರುತ್ತೆ, ಮಿಕ್ಕಿದ್ದೇನಿರಲ್ಲ. ಬಟ್ ವೆನ್ ಯು ಟೇಕ್ ಸಮಥಿಂಗ್ ವಿಚ್ ಈಸ್ ಸಪೋಸ್ ಟು ಬಿ ಇನ್ ಬ್ಯಾಕ್ ಡ್ರಾಪ್ ಚೆನ್ನಾಗಿರುತ್ತೆ, ಏನೋ ಒಳ್ಳೆ ಲೈಟಿಂಗ್ ಇರುತ್ತೆ, ಇಲ್ಲ ಏನೋ ಒಂದು ಹಿಂದಗಡೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರುತ್ತೆ ಅಂದಾಗ ಯು ಟ್ರೈ ಟು ಟೇಕ್ ಆಸ್ ಮಚ್ ಆಸ್ ಪಾಸಿಬಲ್ ಹಾರಿಜಾಂಟಲ್, ಸೊ ದಟ್ ಯು ವಿಲ್ ಗೆಟ್ ಸಮ್ ಸಾರ್ಟ್ ಆಫ್ ಆಂಬಿಯನ್ಸ್ ಇರುತ್ತೆ, ಜೊತೆಗೆ ಏನೋ ಒಂದು ಇದು ಸಿಗುತ್ತೆ ನಿಮಗೆ, ಒಂದು ಕ್ಲಾರಿ ಬ್ಯೂಟಿಫುಲ್ ಒಂದು ಇದು ಸಿಗುತ್ತೆ. ಅದು ಬಿಟ್ಬಿಟ್ಟು ಏನು ಮಾಡ್ತಾರೆ, ಎಲ್ಲರೂ ತಮ್ಮ ಫೇಸಿಗೋಸ್ಕರ ತೆಗಿಬೇಕು ಅಂತ ಅದು ಪೋರ್ಟ್ರೇಟ್ ಪಿಕ್ಚರ್ ತೆಗೆದಂಗೆ ನೀವು ಒಟ್ಟಿಗೆ ಇಟ್ಕೊಂಡು ತೆಗೆದ್ರೆ. ಅದರಿಂದ ನಾನು ಹೇಳೋದು ಏನಂದರೆ, ನೀವು ಜಾಸ್ತಿ ಆದಷ್ಟು ನೀವು ಸೆಲ್ಫೋನ್ ಯೂಸ್ ಮಾಡೋರಲ್ಲ, ಟ್ರೈ ಟು ಮೇಕ್ ಆಸ್ ಮಚ್ ಪಾಸಿಬಲ್ ಹಾರಿಜಾಂಟಲ್ ಅಂತ ಹೇಳ್ತೀನಿ.
1: ಸೊ ಇದನ್ನು ಪ್ರೊಫೆಷನ್ ಆಗಿ ತಗೋಬೋದಾ ಸರ್? ಯುವ ಪೀಳಿಗೆ ಏನು ಬರ್ತಾ ಇದೆ ಇವಾಗ, ಯೂತ್ಸ್ ಏನಿದಾರೋ ಅವರು ಪ್ರೊಫೆಷನಲ್ ಆಗಿ
0: ಇಲ್ಲ ಇಲ್ಲ. ಬಟ್ ಒಂದಂತೂ ಹೇಳ್ತಿದ್ದೀನಿ, ಈಗಿನ ಯೂತ್ಸ್ಗಳು ಸಿಕ್ಕಾಪಟ್ಟೆ ನಾಲೆಡ್ಜ್ ಇದೆ, ಟೆಕ್ನಾಲಜಿ ಬಗ್ಗೆ ನಮಗಿನ ಜಾಸ್ತಿ ಇದೆ, ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ. ಬಟ್ ಹೆಂಗ್ ಮಿಸ್ ಆಗ್ತದೆ ಗೊತ್ತಾ, ಸಬ್ಜೆಕ್ಟ್ ಮಿಸ್ ಆಗ್ತಾ ಇದಾರೆ ಅವರು. ಅವರೆಲ್ಲ ಸರಿ ಮಾಡ್ತಾ ಇದ್ದಾರೆ. ಇವಾಗ ಏನಂದ್ರೆ ಯೂತ್ಸ್ ಎಲ್ಲ, ಇವಾಗ ಎಷ್ಟೋ ಜನ ಫೋಟೋಗ್ರಾಫರ್ಸ್ ಬರ್ತಾರಲ್ಲ, ನ್ಯೂಸ್ ಪೇಪರ್ ಬರೋರು, ನಾನು ಕಮರ್ಷಿಯಲ್ ಅವ್ರು ಹೇಳ್ತಾರೆ, ಅವರು ಪೇಪರ್ ಓದಬೇಕು, ಟೆಲಿವಿಷನ್ ನೋಡೋದ್ರಲ್ಲಿ ಏನು ಅರ್ಥ ಆಗೋದಿಲ್ಲ. ಪೇಪರ್ ಓದಬೇಕು, ಏನು ನಡೀತಾ ಇದೆ ಅಂತ ತಿಳ್ಕೊಬೇಕು. ಇವಾಗ ಎಕನಾಮಿಕ್ಸ್ ಏನು ನಡೀತಾ ಇದೆ, ಕಾಮರ್ಸ್ ಏನು ನಡೀತಾ ಇದೆ, ಆಮೇಲೆ ಪೊಲಿಟಿಕ್ಸ್ ಏನು ನಡೀತಾ ಇದೆ, ಬೇರೆ ಏನೇನು ಅಟ್ಮಾಸ್ಫಿಯರ್ ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ, ಬೆಂಗಳೂರಿನಲ್ಲಿ ಏನೇನು ನಡೀತಾ ಇದೆ, ಅದನ್ನೆಲ್ಲ ಅರ್ಥ ಮಾಡ್ಕೊಬೇಕು, ಅದನ್ನ ನೋಡಿಕೊಂಡು ಇದು ಮಾಡಬೇಕು. ಬಟ್ ಅಂದರೆ ಯೂತ್ ಫೋಟೋಗ್ರಾಫರ್ಸ್ ಟೆಕ್ನಿಕಲಿ ಸ್ಟ್ರಾಂಗ್ ಆಗ್ತಾ ಇದ್ದಾರೆ, ಬಟ್ ಫೋಟೋಗ್ರಫಿನಲ್ಲಿ ಸಬ್ಜೆಕ್ಟಲ್ಲಿ ಹಾಕಿದ್ದಾರೆ ಅಂತ ನನ್ನ ಅಭಿಪ್ರಾಯ.
1: ಓಕೆ, ಸೊ ಈಗ ಕಾರ್ಯಕ್ರಮದ ಮುಖ್ಯ ಒಂದು ಸೆಗ್ಮೆಂಟಿಗೆ ಬರೋಣ, ಫೋಕಸ್ ಆನ್ news2.0. ಸೊ ಈ ಒಂದು ಈವೆಂಟ್ ಬಗ್ಗೆ ಮಾತಾಡಬೇಕು. August 3-4 ನಡೀತಾ ಇದೆ ಈ ಒಂದು ಈವೆಂಟು. ಸೊ ಏನಿರುತ್ತೆ ಈ ಒಂದು ಈವೆಂಟ್ನಲ್ಲಿ, ಯಾರೆಲ್ಲ ಬರ್ಬೋದು, ಇದೆಲ್ಲ ಈ ಎಲ್ಲ ಇನ್ಫಾರ್ಮೇಷನ್ನ ಡೆಫಿನೆಟ್ಲಿ ನಿಮ್ಮ ಹತ್ರ ನಾನು ಪಡಿತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಹಾಡನ್ನು ಕೇಳಿಕೊಂಡು ಬೇಗ ವಾಪಸ್ ಬರೋಣ.

0: ಸಮಯವಾಗಿದೆ 4:51. ವೆಂಕಟೇಶ್ ಸರ್ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ಸೊ ಫೋಕಸ್ ಆನ್ News2.0 ಈ ಒಂದು ಈವೆಂಟ್ ಬಗ್ಗೆ ಹೇಳಿ ಸರ್.
1: ಮೇಡಮ್, ಆ್ಯಕ್ಚುಲಿ ಏನಂದರೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯವರು 2 years back ಫಸ್ಟ್ ಟೈಮ್ ಒಬ್ಬ ಫೋಟೋಗ್ರಾಫರ್ನ ಮೆಂಬರಾಗಿ ಮಾಡಿಕೊಂಡ್ರು, ಗೌರ್ಮೆಂಟ್ ಅಪಾಯಿಂಟಿ ಮೆಂಬರ್ ಮಾಡಿಕೊಂಡ್ರು. ಆವಾಗ ಏನು ಮಾಡಿದೆ ನಾನು, ಆ್ಯಸ್ ಎ ಫೋಟೋಗ್ರಾಫರಾಗಿ ನಾನು ಐ ವಾಂಟ್ ಟು ಫೋಟೋಗ್ರಾಫರ್ಸ್ಗೆ ನಾನು ಒಂದು ಇದು ಮಾಡಬೇಕು ಅಂತ ನಾವು ಒಂದು ಎಲ್ಲ ಕಮಿಟಿಯವರೆಲ್ಲ ಡಿಸೈಡ್ ಮಾಡಿದಾಗ, ನಮ್ಮ ಅಧ್ಯಕ್ಷರಾದಂಥ ಆಯಿಷಾ ಖಾನಮ್ಮವರು ನಮ್ಮ ಸೆಕ್ರೆಟರಿ ಅವರೆಲ್ಲ ಸೇರ್ಕೊಂಡು ಇದು ಮಾಡಿದಾಗ, ಅವಾಗ ಏನಾಯಿತು ಅಂದರೆ 2 years back ನಾವು ಹುಬ್ಳಿನಲ್ಲಿ ಒಂದು ಕಾಂಪಿಟೇಷನ್ ಮಾಡಿದ್ವಿ, ಸೇಮ್ ನ್ಯೂಸ್ ಫೋಟೋಗ್ರಫಿ, ಅದು ಸ್ಟೇಟ್ ಲೆವೆಲ್ ಇತ್ತು. ಅಲ್ಲಿನೂ ನಾವು ಕಾಂಪಿಟೇಷನ್ ಕರೆದ್ವಿ, ಅಲ್ಲಿ ಕಾಂಪಿಟೇಷನ್ ಮಾಡಿ ಅಲ್ಲಿ ಜ್ಯೂರಿ ಎಲ್ಲ ಮಾಡಿ ಬೆಸ್ಟ್ 3 photographs 35,000, 25,000, 15,000 rupees ಪ್ರೈಸ್ ಮನಿ ಇಟ್ಟಿದ್ವಿ. ಅದಾದಮೇಲೆ ನೆಕ್ಸ್ಟ್ ಇಯರ್ ಲಾಸ್ಟ್ ಇಯರ್ ಮಾಡಬೇಕಾಯ್ತು, ಅದು ಹಾಕಾಗಲಿಲ್ಲ. ಈ ಸತಿ ನಾವು ನ್ಯಾಷನಲ್ ಕಾಂಪಿಟೇಷನ್ ಮಾಡಿದ್ವಿ, ಥ್ರೂ ಔಟ್ ಇಂಡಿಯಾಯಿಂದ ಎಲ್ಲ ಪಿಕ್ಚರ್ಸ್ ಕಳಿಸಿ ಅಂತ ಹೇಳಿದ್ರಿ. ಅಲ್ಲಿಂದ ಸುಮಾರು ಜನ ಒಂದು 200 ಪಿಕ್ಚರ್ ಬಂದಿತ್ತು. ಅದಕ್ಕೆ 3 ಜ್ಯೂರಿಯವರು ಕೂತ್ಕೊಂಡು ಜ್ಯೂರಿ ಡಿಸೈಡ್ ಮಾಡಿದ್ದಾರೆ. ಅದರಲ್ಲಿ ಬೆಸ್ಟ್ 50 pictures ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಚಿತ್ರಕಲಾ ಪರಿಷತ್ತಲ್ಲಿ. ಅವ್ರು ಸೆಲೆಕ್ಟ್ ಮಾಡಿರೋದು, ನಾವಿದು ಇದು ಮಾಧ್ಯಮ ಅಕಾಡೆಮಿಗೆ ಏನು ಸಂಬಂಧ ಇಲ್ಲ, ಅವ್ರು ಜ್ಯೂರಿ ಕೊಟ್ಟಿರೋ ಬೆಸ್ಟ್ 50 pictures ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಅದನ್ನ ನಾವು ಡಿಸ್ಪ್ಲೇ ಮಾಡ್ತೀವಿ. ಅದು ಬಿಟ್ಟು ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಲಾಸ್ಟ್ ಟೈಮ್ ನಾವು ಹುಬ್ಳಿಲಿ ಮಾಡಿದ್ದು ಛಾಯಾಚಿತ್ರಗಳನ್ನು ಇಲ್ಲಿ ಸತಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಯಾಕಂದರೆ ಬೆಂಗಳೂರು ಯಾರು ನೋಡಿರಲಿಲ್ಲ ಅಂದ್ಬಿಟ್ಟದಕ್ಕೆ ನಾವಿಲ್ಲಿ ಇದು ಮಾಡ್ತಾ ಇದ್ದೀವಿ. ಅದರಲ್ಲಿ ಇನ್ನೊಂದು ಏನಾಗಿದೆ ಅಂದರೆ, ವೆರಿ ಇಂಪಾರ್ಟೆಂಟ್ ಏನಂದರೆ, ಅಲ್ಲಿ ಈಗಿನ ಜನ್ರೇಷನ್ಗೆ ಏನು ಬೇಕು ಅನ್ನೋದನ್ನು 2 ಪ್ರತಿಷ್ಠಿತ ಕಂಪ್ನಿಗಳಾದಂಥ ಒಂದು ಸೋನಿ, ಒಂದು ಕ್ಯಾನನ್ ಅವರು ಈಗಿನ ಟೆಕ್ನಾಲಜಿ ಬಗ್ಗೆ ಫಸ್ಟ್ ಡೇ 3 ಸೋನಿ ಆರ್ಟಿಸನ್ ಅಂತ ಇದೆ, ಅಲ್ಲಿ ಒಬ್ಬರು ಗುರುವಿಂದ ರೊಸಾನ್ ಅಂತ PTI ಚೀಫ್ ಫೋಟೋಗ್ರಾಫರು, ಅವರು ಅದ್ರ ಬಗ್ಗೆ ಈಗಿನ ಟೆಕ್ನಾಲಜಿ ಬಗ್ಗೆ ಎಲ್ಲ ಒಂದು ಟಾಕ್ ಶೋ ಇರುತ್ತೆ. ಅದಾದಮೇಲೆ 3 ಈಗಿನ ಪತ್ರಿಕಾ ಛಾಯಾಗಾರರಿಗೆ ಏನು ಸಮಸ್ಯೆಗಳಿದೆ, ಪತ್ರಿಕೆಯಲ್ಲಿ ಏನು ಇದಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಡಿಬೇಟ್ ಇದೆ, ಅದು 3. ಸೆಕೆಂಡ್ ಡೇ ಬಂದ್ಬಿಟ್ಟು ಕ್ಯಾನನ್ ಅವರು ಸೇಮ್ ಅದೇ, ನೆಕ್ಸ್ಟ್ ಅವ್ರ ಕಂಪ್ನಿಯಿಂದ ಏನು ಬರ್ತಾ ಇದೆ, ಅಪ್ಗ್ರೇಡ್ ಆಗಿರೋದ್ಯಾ, AI ಕ್ಯಾಮ್ರಾಸ್ ಏನಿದೆಯಾ, ಯಾಕಂದರೆ ಈಚ್ ಆ್ಯಂಡ್ ಎವ್ರಿ 3 months ಕ್ಯಾಮ್ರಾಸ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಅವರಿಬ್ಬರು ಒಂದು ಇದು ಮಾಡ್ತಾ ಇದ್ದಾರೆ. ಇದು ಒಂದು ಒಂಥರ ಪ್ರೆಸ್ಟೀಜಿಯಸ್ ಇವೆಂಟ್ ಇದು, ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಮಾಧ್ಯಮ ಅಕಾಡೆಮಿಯಿಂದ, ಫಸ್ಟ್ ಟೈಮ್ ನಾವು ಈ ಥರ ದೊಡ್ಡ ಇವೆಂಟ್ ಮಾಡ್ತಾ ಇರೋದು. ಅದರಲ್ಲಿ ನಮ್ಮ ಸರ್ಕಾರದಲ್ಲಿ ಎಲ್ಲ ಥರದ ಸಹಕಾರ ಎಲ್ಲ ಕೊಟ್ಟಿದ್ದಾರೆ. ನಾನು ಮೆಂಬರ್ ಆದಾಗ ನಾನು ಮಾಡಿ ಮೆಂಬರ್ ಆದಾಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದರು, ಆಮೇಲೆ DK ಶಿವಕುಮಾರ್ ಡೆಪ್ಯೂಟಿ ಸಿ ಎಮ್ ಆಗಿದ್ದರು. ಸೊ ಸರ್ಕಾರದಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ, ಯಾಕಂದರೆ ಫಸ್ಟ್ ಟೈಮ್ ಫೋಟೋಗ್ರಾಫರ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಇದು ಮಾಡಿದ್ದು.
0: ಸೊ ಯಾರು ಈ ಒಂದು ಎಕ್ಸಿಬಿಷನ್ಗೆ ತಪ್ಪದೇ ಬರಲೇಬೇಕು?
1: ಅಲ್ಲ, ನನ್ನ ಪ್ರಕಾರದಲ್ಲಿ ಫೋಟೋಗ್ರಾಫಿ ಇಸ್ ನಾಟ್, ಎಲ್ಲರೂ ಯಾರು ಏಜ್ ಬೇಕು ಗ್ರೂಪರು ಬರ್ಬೋದು. ನನ್ನ ಪರ್ಸ್ನಲ್ ಒಪಿನಿಯನ್ ಅಂದರೆ ಎಲ್ರಿಗೂ ಕರೀತಾ ಇರೋದಂದ್ರೆ ಎಲ್ಲರೂ ಬನ್ನಿ, ಫೋಟೋಗ್ರಾಫಿನಲ್ಲಿ ಇಂಟ್ರೆಸ್ಟ್ ಇರೋರು, ಆಮೇಲೆ ಅವ್ರಿಗೆ ಅದ್ರ ಇವಾಗ ನೆಕ್ಸ್ಟ್ ಟೆಕ್ನಾಲಜಿ ಏನು ಇದೆ ಅನ್ನೋ ತಿಳ್ಕೊಳ್ಳೋರು, ಆಮೇಲೆ ಇವಾಗ ಇನ್ನೊಂದೇನಂದರೆ ನ್ಯಾಷನಲ್ ಲೆವೆಲ್ ಫೋಟೋಗ್ರಾಫರ್ಸ್ ಎಲ್ಲ ಬರ್ತಾ ಇದ್ದಾರೆ, ನೀವು ಅವ್ರ ಜೊತೆ ಬೇಕಂದ್ರೆ ಕೂತ್ಕೊಂಡು ಮಾತಾಡ್ಬೋದು, ಏನೇನು ಇಂಟ್ರೆಸ್ಟಿಂಗ್ ಇದೆ ಅವ್ರಿಗೆ. ಇವಾಗ ಕೆಲವೆಲ್ಲ ಏನಾಗುತ್ತೆ ಅಂದರೆ, ನಾವು ಕೆಲವು ನಾವೆಲ್ಲ ಬೆಂಗಳೂರು ಬಿಟ್ಟು ಹೋಗಿರಲ್ಲ, ಇಲ್ಲಾಂದರೆ ಕರ್ನಾಟಕ ಬಿಟ್ಟು ಹೋಗಿರಲ್ಲ, ಕೆಲವರು ಡೆಲ್ಲಿಯಿಂದ, ಯಾಕಂದರೆ ಡೆಲ್ಲಿ ಬಾಂಬೆ ದೇರ್ ಇಸ್ ಸೋ ಮೆನಿ ಥಿಂಗ್ಸ್ ಹ್ಯಾಪನಿಂಗ್ ಇನ್ ಅದರ್ಸ್ ಪಾರ್ಟ್ ಆಫ್ ಇಂಡಿಯಾ, ಅವರು ಕೆಲವರೆಲ್ಲ ಬರ್ತಾ ಇದ್ದಾರೆ, ನೀವು ಅವ್ರ ಜೊತೆ ಬೇಕಾದ ಇಂಟ್ರಾಕ್ಷನ್ ಮಾಡ್ಬೋದು. 2 ಇವೆಂಟ್ ಇಟ್ಸ್ ಏನಂದರೆ, ನನ್ನ ಪ್ರಕಾರ ಇದು ನಾಲೆಡ್ಜ್ ಕೊಡಬೇಕು ಅನ್ನೋ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ.
0: ಸಾಕಷ್ಟು ವರ್ಕ್ಶಾಪ್ಗಳು ಕೂಡ ನಡೀತಾವೆ.
1: 2 ಇರುತ್ತೆ, ಸೋನಿಯದು ಒಂದು, ಕ್ಯಾನನ್ ಒಂದು ಇರುತ್ತೆ.
0: ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಸರ್ ಈ ಒಂದು ವರ್ಕ್ಶಾಪ್ಗಳಿಂದ?
1: ಅಲ್ಲ, ಅವ್ರು ಬಂದು ಅವ್ರಿಗೆ ಏನೇನು ಡೌಟ್ಸ್ ಇರುತ್ತೆ, ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ, ಕೆಲವರು ಫೋಟೋಗ್ರಾಫರ್ಸೇ ಬರ್ತಾ ಇದ್ದಾರೆ, ಸೀನಿಯರ್ ಮೋಸ್ಟ್ ಫೋಟೋಗ್ರಾಫರ್ಸ್, ಅವ್ರ ಜೊತೆ ಅವ್ರು ಇಂಟ್ರಾಕ್ಷನ್ ಮಾಡ್ಕೊಬೋದು. ಆಮೇಲೆ ಇಂಟ್ರೆಸ್ಟಿಂಗ್ ಇನ್ನು ಇಂಪಾರ್ಟೆಂಟ್ ಏನಂದ್ರೆ, ಇದರಲ್ಲಿ ನೀವು ಈ ಟೆಕ್ನಾಲಜಿ ಯಾವುದು ಇದಾಗ ಉಳಿಯೋದಿಲ್ಲ, ಡೇ ಬೈ ಡೇ ಇದಾಗದ್ರಿಂದ ನೀವೆಲ್ಲ ಬಂದು ಅವರು ಎಕ್ಸ್ಪೀರಿಯನ್ಸ್ಗಳು ನೀವು ಕೇಳಿ ಅಂತ.
0: ಓಕೆ,
1: ಸಮ್ ಆಫ್ ದಮ್ ಆರ್ ವೆರಿ ಸೀನಿಯರ್ ಸೀಸನ್ಡ್ ಆ್ಯಂಡ್ ವೆರಿ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್, ಅವರೆಲ್ಲ ಬರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದ ಅತ್ಯುತ್ತಮವಾದಂಥ ಇದಾದಂಥ ಕೃಷ್ಣಪ್ರಸಾದ್ ಅಂತಿದ್ದಾರೆ, ಔಟ್ಲುಕ್ ಎಡಿಟರ್ ಆಗಿದ್ದರು, ಅವರು ಬರ್ತಾ ಇದ್ದಾರೆ. ಆಮೇಲೆ ಗುರುವೇಂದ್ರ ಹುಸಾನ್ ಅಂತ PTI ಇದರಿಂದ ಅವರು ಬರ್ತಾ ಇದ್ದಾರೆ. ಆಮೇಲೆ ಹಿಂಗೇನು ಸುಮಾರು ಜನ ಸೀನಿಯರ್ಸ್ ಎಲ್ಲ ಬರ್ತಾರೆ, ನಮ್ಮ ಬೆಂಗಳೂರಿನಲ್ಲಿರೋ ಸುತ್ತಮುತ್ತಲು ಸೀನಿಯರ್ ಫೋಟೋಗ್ರಾಫರ್ಸ್ ಎಲ್ಲ ಬರ್ತಾ ಇದ್ದಾರೆ. ಆಮೇಲೆ ಸಮ್ ಆಫ್ ದಮ್ ಅವ್ರಿಗೆ ಈವನ್ ಫಿಲಮ್ ಅವರು ಬರ್ತಾರೆ ಅಂತ ಸುದ್ದಿ ಇದೆ. ಸೊ ಹಂಗಾಗಿ ನನ್ನ ಪ್ರಕಾರದಲ್ಲಿ ಇಟ್ಸ್ ವೆರಿ ನಾವು ನನ್ನ ಅಭಿಪ್ರಾಯದಿಂದ ನಾನು ಅದೇ ನಮ್ಮ ಕಮಿಟಿಲಿ ಹೇಳಿದಾಗ ಏನಂದರೆ ನಮ್ಮ ಫೋಟೋಗ್ರಾಫರ್ಸಿಂದ ನಮ್ಮ ಫೋಟೋಗ್ರಾಫರ್ಸ್ಗೆ ಒಂದು ಇದಾಗಬೇಕು, ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಬೇಕು ನೆಕ್ಸ್ಟ್ ಜನ್ರೇಷನ್ಸ್ಗೆ ಏನಾಗ್ತಾ ಇದೆ ಅದ್ರ ಬಗ್ಗೆ ಸುಮ್ಮನೆ ನಾವು ಫೋಟೋಗ್ರಫಿ ಡಿಸ್ಪ್ಲೇ ಮಾಡೋದು ನೋಡೋದು ಇದು ಬಿಡೋದಕ್ಕಿಂತ ಒಂದು ಡಿಬೇಟ್ ಟು ಡಿಸ್ಕಷನ್ ಆಗಲಿ, ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರಲಿ, ಲೆಟ್ ದಮ್ ಹ್ಯಾವ್ ಎನಿ ಆಸ್ ಮಚ್ ಆಸ್ ಪಾಸಿಬಲ್ ಕ್ವಶನ್ಸ್ ಯಾರು ಬಣ್ಣ ಕೈಕೊಳ್ಳಿ, ಯಾಕಂದ್ರೆ ಟೂ ಡೇಸ್ ಅವ್ರು ಎಲ್ಲೇ ಇರ್ತಾರೆ, ಅವ್ರ ಹತ್ರ ಯು ಕ್ಯಾನ್ ದೇರ್ ಇಂಟ್ರಾಕ್ಟ್ ಬೇಕು. ಫಾರ್ ಎಕ್ಸಾಂಪಲ್ ಸೋನಿ ಅವ್ರು ಇರ್ತಾರೆ, ಅವ್ರದ್ದೇನಾದ್ರು ಲೇಟೆಸ್ಟ್ ಏನಾದಿದೆ ಟೆಕ್ನಾಲಜಿ ಏನು ಇಂಪ್ರೂವ್ ಆಗಿದೆ ಅದನ್ನು ಬೇಕಾಗಿದೆ ಕೇಳ್ಕೊಬೋದು. ಹಾಗಾಗಿ ಇದೊಂಥರ ವೆರಿ 2021 ಇಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ನನಗೂ, ಇದು ಕಾತುರದಿಂದ ಕಾಯ್ತಾ ಇದ್ದೀನಿ ಯಾಕಂದರೆ 3-4 ಇರೋದ್ರಿಂದ ಚಿತ್ರಕಲಾ ಪರಿಷತ್ತಲ್ಲಿ.
0: ಓಕೆ, ಸೊ ನಿಮಗೆ ಒಂದು ಕ್ವಿಕ್ ರ್ಯಾಪಿಡ್ ಫೈರ್ ರೌಂಡ್ ಸರ್, ಸೊ ಒಂದೇ ಪದ ಅಥವಾ ಒಂದೇ ವಾಕ್ಯದಲ್ಲಿ ನೀವು ಅದಕ್ಕೆ ಉತ್ತರಿಸಬೇಕು. ಕಪ್ಪು ಬಿಳುಪು ಅಥವಾ ಬಣ್ಣ?
1: ಕಪ್ಪು ಬಿಳುಪು.
0: DSLR ಅಥವಾ ಮಿರರ್ಲೆಸ್?
1: DSLR.
0: ಮಳೆ ಅಥವಾ ಬಿಸಿಲು?
1: ಬೋತ್.
0: ಒಂದಕ್ಕೆ ಉತ್ತರಗಳು.
1: ಮಳೆ.
0: ಪೋರ್ಟ್ರೇಟ್ ಅಥವಾ ಸ್ಟ್ರೀಟ್ ಫೋಟೋಗ್ರಫಿ?
1: ಸ್ಟ್ರೀಟ್.
0: ಬೆಳಗ್ಗೆ ಅಥವಾ ರಾತ್ರಿ?
1: ರಾತ್ರಿ.
0: ಫಿಲ್ಮ್ ಅಥವಾ ಡಿಜಿಟಲ್?
1: ಫಿಲ್ಮ್.
0: ನಿಕಾನ್ ಕ್ಯಾನೋನ್ ಅಥವಾ ಕ್ಯಾಮ್ರಾ ಅಲ್ಲ, ಛಾಯಾಗ್ರಾಹಕನೇ ಮುಖ್ಯ?
1: ಛಾಯಾಗ್ರಾಹಕನೇ ಮುಖ್ಯ.
0: ಪ್ರತಿಯೊಬ್ಬನಿಗೂ ನೀವು ತಿಳಿಸಬೇಕಾಗಿರುವಂತಹ ಒಬ್ಬ ಛಾಯಾಗ್ರಾಹಕ ಯಾರು? ಪ್ರತಿಯೊಬ್ಬರು ತಿಳ್ಕೊಂಡಿರ್ಬೇಕಾಗಿರುವಂತಹ ಒಬ್ಬ ಛಾಯಾಗ್ರಾಹಕ, ಇವ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಇವರು ಅಂತ?
1: ಇಂಡಿಯಾದಲ್ಲಿ ರಘುರಾಯ್ ಅಂತ.
0: ರಘುರಾಯ್. ಓಕೆ, ಜೀವನದಲ್ಲಿ ಒಮ್ಮೆನಾದರೂ ನೀವು ನೋಡಲೇಬೇಕಾಗಿರುವಂತಹ ಒಂದು ಫೋಟೋಗ್ರಫಿ, ಒಂದು ಫೋಟೋಗ್ರಾಫ್?
1: ಜೀವನದಲ್ಲಿ ಸುಮಾರಿದೆ, ತುಂಬ ಕಷ್ಟದ ಕ್ವಶನ್ ಇದೆ. ಜೀವನದಲ್ಲಿ ಅಂದರೆ ಇವಾಗ ತಿನ್ನಮನ್ ಸ್ಕ್ವೇರ್ ಚೈನಾದಲ್ಲಿ ಅದಾಯ್ತಲ್ಲ, ಒಬ್ಬ ಇದು ಬರ್ತಾದಾಗ ಒಬ್ಬ ಅಡ್ಡ ಬಂದು ನಿಂತ್ಕೊತಾನೆ,
0: ಆ
1: ಫೋಟೋ ನನಗೆ ಇವತ್ತಿಗೂ ಅದು
0: ನೋಡ್ಬೇಕು
1: ಅಂತ.
0: ಓಕೆ, ಸೊ ಈ ಒಂದು ಸ್ಪರ್ಧೆ ಬಗ್ಗೆ ತಿಳಿಸ್ಕೊಟ್ರಿ, ಹಾಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಸಾಕಷ್ಟು ಪಾರ್ಟಿಸಿಪೆಂಟ್ಸ್ನ ಫೈನಲಿಸ್ಟ್, 50 ಯಾರು ಫೈನಲಿಸ್ಟ್ ಅಂತ ನೀವು ಮಾಡಿದಿರೋ ಅವ್ರದ್ದು ಚಿತ್ರಗಳೆಲ್ಲ ಇಲ್ಲಿ ಪ್ರದರ್ಶನಗೊಳ್ತಾ ಇದೆ ಚಿತ್ರಕಲಾ ಪರಿಷತ್ನಲ್ಲಿ. ಸೊ August 3 ಮತ್ತು 4 ನೀವು ಕೂಡ ಹೋಗಿ ನೋಡಿ, ನಿಮಗೂ ಫೋಟೋಗ್ರಫಿಯಲ್ಲಿ ಆಸಕ್ತಿ ಇತ್ತಂದರೆ ಖಂಡಿತ ಹೋಗಿ ಅಲ್ಲಿರುವಂತಹ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ, ಸಮಯ ಆಗೆ ಹೋಗ್ತಾ ಇದೆ, ಬಹುಶಃ ಇದ್ರ ಬಗ್ಗೆ ಮಾತಾಡೋಕ್ಕೆ ಎಷ್ಟೊಂದು ಟೈಮ್ ಇದ್ರೂ ಸಾಕಾಗಲ್ಲ ಅಂತ ಅನಿಸುತ್ತೆ. ಆದರೂ ವಾಟ್ಸಪ್ಪಲ್ಲಿ ನಾವು ಮಧ್ಯಾಹ್ನದಿಂದ ಒಂದು ರಿಕ್ವೆಸ್ಟನ್ನು ಕೇಳಿದ್ವಿ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ, ನ್ಯೂಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದಾದ್ರೂ ಒಂದು ಫೋಟೋಗ್ರಫಿ ನಿಮಗೆ ಮನಸ್ಸಲ್ಲಿದ್ದರೆ ಅಥವಾ ನೀವು ನೋಡಿರುವಂತಹ ಚಿತ್ರವನ್ನು ನಮಗೆ ಕಳಿಸ್ಕೊಡಿ ಅಥವಾ ನೀವೇ ತೆಗೆದಿರುವಂತಹ ಚಿತ್ರವನ್ನು ನಮಗೆ ಕಳಿಸ್ಕೊಡಿ ಅಂತ ಸಾಕಷ್ಟು ಸ್ನೇಹಿತರು ಕೂಡ ರೆಸ್ಪಾಂಡ್ ಮಾಡಿದರು. ಅದರಲ್ಲಿ ನಾನು ನಿಮಗೆ ತೋರಿಸ್ದಂಗೆ ಒಬ್ಬರು ಸ್ನೇಹಿತರು, ನಂಬರ್ ಎಂಡಿಂಗ್ ವಿತ್ 007-41, ನಿಮ್ಮ ಒಂದು ಚಿತ್ರ, ನೀವು ಕಳಿಸ್ಕೊಟ್ಟಿರುವಂತಹ ಚಿತ್ರ ಮುಂಬೈನಲ್ಲಿ ತಾಜ್ ಹೋಟೆಲ್ಗೆ ಆದಂತಹ ದುರಂತದಲ್ಲಿ ಒಂದು ಫೋಟೋನ ಕಳಿಸಿದ್ದೀರಾ. ಅದರಲ್ಲಿ 3 ಪತ್ರಕರ್ತರು ಓಡ್ತಾ, ನ್ಯೂಸ್ ರಿಪೋರ್ಟರ್ಸು, ಕ್ಯಾಮ್ರಾಮನ್ಗಳು ಓಡ್ತಿರುವಂತಹ ಒಂದು ಸನ್ನಿವೇಶ ಇದೆ. ಸೊ ಈ ಒಂದು ಚಿತ್ರಕ್ಕೆ ಸರ್ರು ತುಂಬ ಚೆನ್ನಾಗಿದೆ, ಯಾಕಂದರೆ ಅದು ಸಬ್ಜೆಕ್ಟಿವ್ ಆಗೂ ಇದೆ, ಭಾವನೆಗಳಿದೆ, ಹಾಗೆ ಅಲ್ಲಿ ಆ ಒಂದು ಸಿಚುವೇಶನ್ ಕ್ರೈಸಿಸಲ್ಲಿ ಕೂಡ ಇದೆ. ಇದೊಂದು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ನಂಬರ್ ಎಂಡಿಂಗ್ ವಿತ್ 007-41, ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ, ಬಟ್ ಈ ಒಂದು ಚಿತ್ರಕ್ಕೆ ಸರ್ ಕಡೆಯಿಂದ ಅಪ್ರಿಸಿಯೇಷನ್ ಸಿಕ್ಕಿದೆ. ಹಾಗಾದರೆ ಛಾಯಾಚಿತ್ರಗಳು ಕೇವಲ ಒಂದು ಕ್ಷಣ ಸ್ಥಿರಗೊಳಿಸುತ್ತವೆ, ಆದರೆ ಆ ಕ್ಷಣದಲ್ಲಿರುವ ಭಾವನೆ, ಸತ್ಯ ಮತ್ತು ಇತಿಹಾಸವನ್ನು ಮುಂದಿನ ಹಲವು ತಲೆಮಾರುಗಳಿಗೆ ಜೀವಂತವಾಗಿಟ್ಟಿರುತ್ತೆ. ಫೋಕಸ್ ಆನ್ News2.0 ಮೂಲಕ ನಮ್ಮ ನೆನಪುಗಳಲ್ಲಿ ಅಚ್ಚಳಿಯದೆ ಉಳಿದ ಅನೇಕ ಐತಿಹಾಸಿಕ ಕ್ಷಣಗಳನ್ನು ಛಾಯಾ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಜ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: 5:11 ಕನ್ನಡ ಕಾಮನು ಬಿಲ್ಲು ಎಫ್ ಎಂ ರೈನ್ಬೋನ ಕೇಳ್ತಾ ಇದ್ದೀರಾ. ಶುಕ್ರವಾರದ ಸಂಜೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಹೇಳ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. 5:00 to 11:00 ನಿಮ್ಮ ಜೊತೆಯಲ್ಲಿ ಎಫ್ ಎಂ ರೈನ್ಬೋದಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ. ಎಫ್ ಎಂ ರೈನ್ಬೋದಲ್ಲಿ ನಾನ್ ಸ್ಟಾಪ್ ಸಂಜೆ, ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಹೇಳ್ತಾ ಏನು ವಿಷಯ ಮಾತಾಡ್ತಾ ಇದ್ದೀವಿ ಈ ಒಂದು ಸಂಜೆ ಹೊತ್ತಿನಲ್ಲಿ ಖಂಡಿತ ತಿಳಿಸ್ತೀನಿ. ಈ ಒಂದು ಗೀತೆಯನ್ನು ಕೇಳಿ ಬರೋಣ, ಎಂಜಾಯ್ ಮಾಡಿ. ನಂದಿತಾ ಮತ್ತು ಕಾರ್ತಿಕ್ ಅವರ ಧ್ವನಿಯಲ್ಲಿ ಈ ಗೀತೆಯನ್ನು ನೀವು ಸಂದೇಶವನ್ನು ಕಳಿಸ್ಬೇಕು ಅಂತಂದರೆ 9:40 to 09:01 ಸಂದೇಶವನ್ನು ಕಳಿಸಬಹುದು.

ಮಳೆ ಬರುತ್ತೆ ಅಂತ ಕಾಯ್ತಾ ಇದ್ರೆ ಮಳೆನೇ ಇಲ್ಲ. ಆದರೆ ಮೋಡದ ವಾತಾವರಣದಲ್ಲಿ ಈ ಥರದ ಹಾಡುಗಳೆಲ್ಲ ಹಾಕ್ಕೊಂಡು ಒಂದು ಡ್ರೈವ್ ಹೋದರೆ ನಿಜವಾಗ್ಲೂ ಖುಷಿ ಇರುತ್ತೆ ಅಂತ ಭಾಳ ಜನ ಹೇಳ್ತಾರೆ. ಅದೇ ಇವತ್ತಿನ ನನ್ನ ಪ್ರಶ್ನೆ ಏನಪ್ಪ ಅಂತಂತಂದರೆ, ವಾರಾಂತ್ಯ ಇನ್ನೇನು, ಆಗಲೇ ವಾರಾಂತ್ಯದ ಮೂಡಲ್ಲಿ ಎಲ್ಲರೂ ಇದ್ದಾರೆ, ನಿಮ್ಗೇನು ಇಷ್ಟ ಆಗುತ್ತೆ? ಲಾಂಗ್ ಡ್ರೈವ್ ಇಷ್ಟ ಆಗುತ್ತೋ ಅಥವಾ ಶಾರ್ಟ್ ಟ್ರಿಪ್ ಇಷ್ಟ ಆಗುತ್ತೋ ನೀವು ನನಗೆ ತಿಳಿಸ್ಬೋದು. ಲಾಂಗ್ ಡ್ರೈವ್ ಹೋಗೋದಕ್ಕೆ ಇಷ್ಟಪಡ್ತೀರೋ ಅಥವಾ ಶಾರ್ಟ್ ಟ್ರಿಪ್ಸ್ ಅಂದರೆ ಒಂದು ದಿನ ಬೆಳಗ್ಗೆ ಹೋಗಿ ಸಂಜೆ ಬರೋವಂಥದ್ದು ಅಥವಾ ಎರಡು ದಿನ ಒಂದು ನೈಟ್ ಸ್ಟೇ ಮಾಡಿ ಹಾಗೆ ಬಂದ್ಬಿಡೋವಂಥದ್ದು ಆ ಥರದ್ದು ಇಷ್ಟಪಡ್ತೀರೋ ನೀವು ನನಗೆ ತಿಳಿಸ್ಬೋದು. 9484809103 ನೀವು ಅದು ಮಾತ್ರ ಹೇಳಬಾರ್ದು, ಆದರೆ ಅದನ್ನು

ಅಡ್ವಾಂಟೇಜ್ ಕೂಡ ಅಂದರೆ ಏನಕ್ಕೆ ನಿಮ್ಗೆ ಅದು ಇಷ್ಟ ಆಗುತ್ತೆ ಅದನ್ನು ಕೂಡ ನೀವು ನನಗೆ ತಿಳಿಸ್ಬೋದು. ಸೊ ಹಾಗೆ ಮಾತಾಡಬೇಕು ಅಂತಂತಂದರೆ ಅಂದರೆ ಒಂದು ಲಾಂಗ್ ಡ್ರೈವ್ ಅಥವಾ ಶಾರ್ಟ್ ಟ್ರಿಪ್ ಯಾವುದು ಬೆಸ್ಟ್ ಅಂತ ನಾವು ನೋಡ್ತಾ ಇದ್ದಾಗ ಲಾಂಗ್ ಡ್ರೈವ್ ಒಂಥರ ಮನಸ್ಸಿಗೆ ಒಂದು ರೀಸೆಟ್ ಬಟನ್ ಅಂತಲೇ ಹೇಳ್ಬೋದು. ಆದರೆ ಶಾರ್ಟ್ ಟ್ರಿಪ್ ಒಂದು ಮೂಡ್ ಬೂಸ್ಟರ್, ಬೆಳಗ್ಗೆ ಹೋಗಿ ಸಂಜೆ ಬಂದರೆ ಒಂಥರ ಡಿಫ್ರೆಂಟಾಗಿ ಎಲ್ಲ ಹೊರಗಡೆ ತಿಂದು ಆಟಾಡಿ ಎಲ್ಲ ಆರಾಮಾಗಿ ಬರ್ಬೋದು. ಸೊ ನಿಮಗೇನು ಇಷ್ಟ ಆಗುತ್ತೆ ನೀವು ನನಗೆ ತಿಳಿಸ್ಬೋದು. 9800910013 ಸಂದೇಶವನ್ನು ಕಳಿಸುವ ಮುಖಾಂತರ. ಮಂಜುನಾಥ್ ಅವರು ಬಾಗಲಕೋಟೆಯಿಂದ ವೆರಿ ಗುಡ್ ಈವ್ನಿಂಗ್ ಪ್ರಶಾಂತ್ ಅಂತ ಹೇಳ್ತಾ ಇದ್ದರೆ, ನಮಸ್ತೆ ಆಕಾಶವಾಣಿ ಎಲ್ಲ ನಿರೂಪಕರಿಗೆ, ಶುಭ ಸಂಜೆ ಅಂತ ಹುಬ್ಬಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಹಾಯ್ ಪ್ರಶಾಂತ್, ಸೋಮವಾರ ಬರಲಿಲ್ಲ ಇವತ್ತು ಬಂದ್ರ, ಹಾಡುಗಳಂತೂ ಸೂಪರ್, 11 ಗಂಟೆ 10 ನಿಮಿಷದವರೆಗೂ ನಿಮ್ಮ ಜೊತೆಯಲ್ಲಿ ಇದ್ದೇ ಇರ್ತೀನಿ ಪ್ರಶಾಂತ್ ಅಂತ ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದ್ರೆ. ಪ್ರಶಾಂತ್, ಏನಿದು ಶುಕ್ರವಾರ ಸಂಜೆ ಹಾಗೆ ಮಹಾಲಕ್ಷ್ಮಿ ಬರೋ ಥರ ನಿಮ್ಮ ಎಂಟ್ರಿ ಆಗೋಗ್ಬಿಟ್ಟಿದೆ. ಓಕೆ, ಕಾಫಿ ಆಯ್ತಾ ಅಂತ ಪೂಜಾ ಅವರು ಕೇಳ್ತಿದ್ದಾರೆ. ಎಸ್, ಆಯಿತು. ನನಗೆ ಯಾವಾಗಲೂ ಲಾಂಗ್ ಡ್ರೈವ್ ಕೂರ್ಗೆ ಹೋಗೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅದು ಮನೆಯವರ ಜೊತೆಯಲ್ಲಿ ಅಂತ ಕುಶಾ ಮಂದಿರ ನಂಜಪ್ಪ ಕಮನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ವೆರಿ ನೈಸ್. ಸೊ ನಿಮಗೆ ಲಾಂಗ್ ಡ್ರೈವ್ ಅಥವಾ ಶಾರ್ಟ್ ಟ್ರಿಪ್ ಏನು ಇಷ್ಟಪಡ್ತೀರಾ ನೀವು ನನಗೆ ಸಂದೇಶವನ್ನು ಕಳಿಸ್ತಾ ಹೇಳಬಹುದು. 9408090913 ಕೇಳಿ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ.

0: ಏ ಓ ಹೀಗೆ ಮಧುರವಾದ ಗೀತೆಗಳನ್ನು ಕೇಳಿಸಿದ್ರೆ ಕಾಶ್ಮೀರದವರೆಗೂ ಲಾಂಗ್ ಡ್ರೈವ್ ಹೋಗೋದು ತುಂಬಾ ಇಷ್ಟ ಆಗುತ್ತೆ. ಜೊತೆಗೆ ಖಾರದ ಕಡಲೆಕಾಯಿ ಬೀಜ ಇದ್ರೆ ಇನ್ನೂ ಚಂದ. ಎಷ್ಟು ದಿನಗಳಾಗಿತ್ತು ಓಕೆ ಕನಸಿನ ಲೋಕಕ್ಕೂ ಕರೆದೊಯ್ಯೋ ಆಗಿದೆ ಗೀತೆಗಳು ಅಂತ ಮಂಗಳಾ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರೆ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ರಾಣಿ ಹಳೆಬೀಡು ಹೇಳ್ತೀರೆ, ಹಾಯ್ ಪ್ರಶಾಂತ್ ಹವರ್ ಯು, ಗುಡ್ ಈವ್ನಿಂಗ್. ಕಾರ್ಯಕ್ರಮದಲ್ಲಿ ಗೀತೆಗಳು ತುಂಬ ಇಷ್ಟ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ರೆ ನನಗೆ ದೂರ ಪ್ರಯಾಣವೇ ಸಂತೋಷ, ಬೇರೆ ಊರು ಜೊತೆಗೆ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿನ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿ ಅದರ ಹಿಂದಿನ ಇತಿಹಾಸ ತಿಳಿದುಕೊಳ್ಳೋದು ತುಂಬ ತುಂಬ ಖುಷಿಯಾಗುತ್ತೆ ಪ್ರಶಾಂತ್ ಅಂತ ಹರೀಶ್ ಅವರು ಮಲ್ಲೇಶ್ವರದಿಂದ ಹೇಳ್ತಿದ್ದಾರೆ. ವೆರಿ ನೈಸ್. ಎಚ್ ಎಲ್ ಬಸವರಾಜ್ ಪುಟಗೇರಿ ಹೊಸಹಳ್ಳಿ ಮಾಡಳು ಅಂಚೆಯಿಂದ ಹೇಳ್ತಿದ್ದಾರೆ, ಪ್ರಶಾಂತ್ ಇಲ್ಲೇ ನಮ್ಮ ಪಕ್ಕದಲ್ಲಿ ನಾಗಪುರಿ ಎಂಬ ಪೌರಾಣಿಕ ಸ್ಥಳ ಇದೆ, ಇಲ್ಲಿ ಶಿವನ ದೇವಾಲಯ ಇದೆ, ಬಹಳ ವಿಶೇಷ ಮತ್ತು ಅದು ಚಾರಣಿಗರಿಗೆ ತುಂಬ ವಿಶೇಷವಾಗಿದೆ, ಗುಂಪು ಗುಂಪಾಗಿ ಹೋಗೋದು ತುಂಬ ಸೂಕ್ತ ಇದು. ಅರಸೀಕೆರೆಯಿಂದ ಬರೀ 8 ಕಿಲೋಮೀಟರ್ ನೀವು ಈ ಸ್ಥಳ ಪರಿಚಯ ಮಾಡಿ ಎಲ್ಲರಿಗೂ ಗೊತ್ತಾಗಲಿ, ಸೊ ಎಲ್ಲರೂ ಇಲ್ಲಿಗೆ ಬರೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ತುಂಬ ಚೆನ್ನಾಗಿರುವಂತಹ ಜಾಗ ವೀಕೆಂಡಲ್ಲಿ ಬೆಂಗಳೂರಿನಿಂದ ಅಂತಲೂ ತುಂಬ ಜನ ಬರ್ತಾರೆ, ಇನ್ನಷ್ಟು ಬಂದವರೆಲ್ಲ ಇಷ್ಟಪಡ್ತಾರೆ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಒಳ್ಳೆ ಜಾಗನ ತಿಳಿಸಿದ್ದೀರ ಬಸವರಾಜ್ ಪುಟಗಿರಿಯವರೇ, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಒಳ್ಳೊಳ್ಳೆ ಗೀತೆಗಳು. ನಮಸ್ಕಾರ ಪ್ರಶಾಂತ್ ಅಂತ ಕೃಷ್ಣಮಂಡೂರು ಕುಂದಾಪುರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ, ಥ್ಯಾಂಕ್ಸ್ ಅಲಾಟ್. ನಮಸ್ಕಾರ ಸುಧೀಂದ್ರ, ನಾನು ಸುಧೀಂದ್ರ ಮಲ್ಲೇಶ್ವರದಿಂದ. ನನಗೆ ಯಾವಾಗಲೂ ಶಾರ್ಟ್ ಟ್ರಿಪ್ ತುಂಬಾ ಇಷ್ಟ ಆಗುತ್ತೆ, ಯಾಕೆಂದರೆ ಜನ ಕಮ್ಮಿ, ಗಲಾಟೆ ಕಮ್ಮಿ, ಮತ್ತು ಹೊಂದಾಣಿಕೆ ಹಾಗೂ ಬೇರೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಏನೂ ಇರೋದಿಲ್ಲ. ಸೊ ಶಾರ್ಟ್ ಟ್ರಿಪ್ಪಲ್ಲಿ ಎಲ್ಲ ಜಾಗಗಳನ್ನು ನೋಡ್ಕೊಂಡು ಬರೋದು ನನಗೆ ಇಷ್ಟ ಆಗುತ್ತೆ ಅಂತ ಸುಧೀಂದ್ರ ಅವರು ಮಲ್ಲೇಶ್ವರಮಿಂದ ಹೇಳ್ತಾ ಇದ್ದರೆ, ಸಂಜೆ ಬನ್ನಿನಲ್ಲಿ ಸುಮಧುರವಾದ ಮಾಹಿತಿ ಹಾಡುಗಳು ಅದ್ಭುತ, ಧನ್ಯವಾದಗಳು ಪ್ರಶಾಂತ್ ಅಂತ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಟ್ಲಾಪುರದಿಂದ ಶ್ರೀಧರ್ ಪದ್ಮಾ ಪನ್ನಗಾಟಿ ಅನಂತಕುಮಾರ್ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ, ಥ್ಯಾಂಕ್ಸ್ ಅಲಾಟ್ ನಿಮ್ಮ ಎಲ್ಲ ಸಂದೇಶಗಳಿಗೆ. ಸೊ ನಿಮ್ಗೇನು ಅನಿಸುತ್ತೆ, ನೀವು ಸಂದೇಶವನ್ನು ಕಳಿಸ್ಬಹುದು, ನಿಮಗೆ ಶಾರ್ಟ್ ಟ್ರಿಪ್ ಇಷ್ಟ ಆಗುತ್ತೋ ಅಥವಾ ಲಾಂಗ್ ಡ್ರೈವ್ಸ್ ಇಷ್ಟ ಆಗುತ್ತೋ ನೀವೇನು ಹೇಳ್ತೀರಾ, 9480901013 ನಿಮ್ಮ ಸಂದೇಶ ಬರಬಹುದು. ಕೇಳ್ತಾರೆ FM ರೈನ್ಬೋ 101.3.
1: ರೀ ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM.gov.in ನಲ್ಲಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ, ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ BP, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

ಕೇಳಲಿ, ಮಾತಿನ ಮಳೆಯು ತುಂಬಿದೆ, ಹೊರಗೆ ಬಾರದೆ ನಿಂತಿದೆ, ಮಿಂಚಿದೆ ಗುಡುಗಿದೆ, ಸೋನೆ ಮಳೆಯಾಗಿ ಆದರೂ ಮೆಲ್ಲ ಮೆಲ್ಲ ಬರಬಾರದೆ

ಒಟ್ಟಿನಲ್ಲಿ ಮಳೆಯ ಗೀತೆಗಳನ್ನು ಕೇಳ್ತಾ ಇದ್ದಾರೆ. ಸೋನು ನಿಗಮ ಅವರ ಧ್ವನಿಲಿ ಆಕ್ಸಿಡೆಂಟ್ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಯಿತು. ಓಕೆ, ಲಾಂಗ್ ಡ್ರೈವ್ನಲ್ಲಿ ಒಂಥರ ಡೆಸ್ಟಿನೇಷನ್ಗಿಂತ ಜರ್ನಿಯೇ ಮುಖ್ಯ ಆಗುತ್ತೆ. ಶಾರ್ಟ್ ಟ್ರಿಪ್ನಲ್ಲಿ ಡೆಸ್ಟಿನೇಷನ್ನೇ ಒಂದು ಹೀರೋ ಅಂತಲೇ ಅನಿಸ್ಕೊಳತ್ತೆ ಅಂತ ರಘು ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ರಮ್ಯಾ ಅವ್ರು ಹೇಳ್ತೀರೆ, ಲಾಂಗ್ ಡ್ರೈವ್ಗೆ ಪ್ಲೇಲಿಸ್ಟ್ ಅಂತದ್ದು ಇರಲೇಬೇಕು, ಅದರಲ್ಲಿ ಡ್ರೈವ್ ಮಾಡೋ ಎಂಜಾಯ್ಮೆಂಟ್ ಇರುತ್ತೆ. ಶಾರ್ಟ್ ಟ್ರಿಪ್ಗೆ ಅದೇನಕ್ಕಪ್ಪ ಅಂತಂದರೆ ನಾವು ಸೆಲ್ಫಿಗೋಸ್ಕರನೇ ಶಾರ್ಟ್ ಟ್ರಿಪ್ಸ್ ಇಟ್ಕೊಳ್ಳೋದು ಅಂತ ರಮ್ಯಾ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಕಾರ್ನಲ್ಲಿ ಲಾಂಗ್ ಡ್ರೈವ್ ಹೋಗ್ತಾ ಮಧ್ಯೆ ಮಧ್ಯೆ ಕಾಫಿ ತಿಂಡಿ ಅಂತ ಹೋಟೆಲ್ ಹತ್ರ ನಿಲ್ಲಿಸ್ಕೊಂಡು ಸೂಪರ್ ಮ್ಯೂಸಿಕ್ ಹಾಕ್ಕೊಂಡು ಹಾಡ್ಕೊಂಡು ಟ್ರಾವೆಲ್ ಮಾಡೋದು ಅಂದರೆ ತುಂಬ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ಮೋಡ ಕವಿದ ವಾತಾವರಣ, ಸಣ್ಣ ಮಳೆ, ಹನಿ ಬರ್ತಾ ಇದ್ದರೆ ಇನ್ನೂ ಇಷ್ಟ. ಜೊತೆಗೆ ನಮ್ಮನ್ನು ಇಷ್ಟಪಟ್ಟು ನಾವು ಮಾಡುವ ಗಲಾಟೆಗಳನ್ನು ತಡ್ಕೊಳ್ಳೋಂಥ ಒಂದು ಜೀವನ ಇರಬೇಕು, ಇಷ್ಟೇ ಸಾಕು. ಅದರ ಜೊತೆಯಲ್ಲಿ ಟ್ರಾವೆಲ್ ಮಾಡುವಾಗ ಎಫ್ ಎಂ ರೈನ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳು ಇಸ್ ಆಲ್ವೇಸ್ ಎನ್ ಆ್ಯಡೆಡ್ ಅಡ್ವಾಂಟೇಜ್ ಅಂತ ಪೂಜಾ ಅವರ ಸಂದೇಶ. ಓ ವೆರಿ ನೈಸ್, ತುಂಬ ಚೆನ್ನಾಗಿದೆ ಮೆಲಡಿ. ಹಾಗೆ ಒಳ್ಳೊಳ್ಳೆ ಗೀತೆಗಳು ಪ್ರಶಾಂತ್ ಅಂತ ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ, ನಂಬರ್ ಎಂಡಿಂಗ್ 6621 ಇಂದ ಸ್ನೇಹಿತರು ಗೊತ್ತಿಲ್ಲ, ಹೆಸರನ್ನು ಕಳಿಸಿಲ್ಲ. ಈಗಾಗಲೇ ನಾವು ಡ್ರೈವ್ ಹೊರಟಿದ್ದೀವಿ ಪ್ರಶಾಂತ್, ಹೇಗೆ ಗೊತ್ತಾಯಿತು ನಾವು ಲಾಂಗ್ ಡ್ರೈವಲ್ಲಿದ್ದೀವಿ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ನಿಮ್ಮ ಹೆಸರು ಮತ್ತು ಯಾವ ಊರು ಕಡೆಗೆ ಹೋಗ್ತಾ ಇದ್ದೀರಾ ಅದನ್ನು ಕೂಡ ನೀವು ಸಂದೇಶವನ್ನು ಕಳಿಸ್ಬೋದು. ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ 101.3, ಒಳ್ಳೆ ಗೀತೆಗಳು ನಿಮಗೆಲ್ಲರಿಗೂ ಪ್ರಸಾರ ಆಗತ್ತೆ. ಈ ಸುಮಧುರ ಗೀತೆಗಳು ನಿಮ್ಮೆಲ್ಲರಿಗಾಗಿ ಅಂತ ಹೇಳ್ತಾ ಮುಂದಿನ ಗೀತೆ ಎಂಜಾಯ್ ಮಾಡಿ. ಈ ಗೀತೆಯನ್ನು ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆ.

ಒಳ್ಳೆಯ ಗೀತೆಗಳು. ಸಂಚಿತ ಹೆಗಡೆಯವರ ಧ್ವನಿಯಲ್ಲಿ ಬೆಳಕಿನ ಕವಿತೆ ಕೇಳ್ತಾ ಇದ್ದೀರಿ, ಈ ಬನಾರಸ್ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ. ಓಕೆ, ಹಾಗೆ ಪ್ರಶಾಂತ್ ವೆರಿ ಗುಡ್ ಈವ್ನಿಂಗ್, ಚಪ್ಪಳೆ ಮೂಲಕ ಅಭಿನಂದನೆ ಸೂಚಿಸ್ತಾ ಇದ್ದೀವಿ ಅದ್ಭುತವಾದ ಮಾಹಿತಿ ಜೊತೆಗೆ ಎಕ್ಸಲೆಂಟ್ ಸಾಂಗ್ಸ್ ಅಂತ ವೈ ಕೆ ರವಿಕುಮಾರ್ ಅವರು ತರೀಕೆರೆಯಿಂದ ಹೇಳ್ತಿದ್ದಾರೆ. ಹಾಗೆ ಇಂಪಾದ ಸೂಪರ್ ಹಿಟ್ ಗೀತೆಗಳು ನನಗೆ ಇಷ್ಟ ಆಗ್ತಾ ಇದೆ, ಜೊತೆಗೆ ಲಾಂಗ್ ಜರ್ನಿ ಲಾಂಗ್ ಡ್ರೈವ್ ನಂಗೆ ತುಂಬ

ಇಷ್ಟ ಆಗುತ್ತೆ ಪ್ರಶಾಂತ್ ಅಂತ ಅವ್ರು ಹೇಳ್ತಾರೆ, ಹಾಗೆ ಪೂಜಾ ಅವ್ರು ಕೇಳ್ತೀರಿ ನಿಮ್ಗೆ ಯಾವ್ದು ಇಷ್ಟ ಹೇಳಿ ಅಂತ. ಎಸ್ ಡೆಫಿನೆಟ್ಲಿ, ಆಫ್ಟರ್ ಲಾಂಗ್ ಟೈಮ್ ಪ್ರಶಾಂತ್ ಹೇಗಿದ್ದೀರಾ? ಶಾರ್ಟ್ ವಿಸಿಟ್ ವಿತ್ ಫ್ಯಾಮಿಲಿ ಟು ಒನ್ ಆಫ್ ದಿ ಹೈಯೆಸ್ಟ್ ಪೀಕ್ ವಾಲ್ಸ್ ಮೌರ್ ಫೆಮು. ಇಲ್ಲಿಗೆ ನಾನು ಹೋಗಿದ್ದೆ ಅಂತ ವೈಶಾಖ್ ಕುಪ್ಪಳ್ಳಿ ಅವರು ಇಂಗ್ಲೆಂಡಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ, ಜೊತೆಯಲ್ಲಿ ಒಂದು ಚಿತ್ರವನ್ನು ಕೂಡ ಕಳಿಸಿದ್ದಾರೆ. ಓ ವೆರಿ ನೈಸ್, ವೆರಿ ನೈಸ್, ಖುಷಿಯಾಯಿತು ವೈಶಾಖ್ ಅವರೇ ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಜೊತೆಯಲ್ಲಿ ಪ್ರಶಾಂತ್ ವೆರಿ ಗುಡ್ ಈವ್ನಿಂಗ್, ಹೇಗಿದ್ದೀರಾ, ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳಿ ಗೋವಿಂದ ಮೆನನ್, ಲಕ್ಷ್ಮೀ ನಿಖಿಲ, ಸರೋಜಮ್ಮ ಸುರಭಿ, ಮಧುಸೂದನ್ ಅವರೆಲ್ಲರೂ ಕೋಲಾರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಯಲ್ಲಿ ಶುಭ ಸಂಜೆ ಪ್ರಶಾಂತ್ ಅಂತ ವರ್ತೂರು ಹೂರು ಮಂಜಪ್ಪ ಅವರ ಸಂದೇಶ ಬಂದಿದೆ. ಹಾಗೆ ಓಕೆ ಓಕೆ, ಒಳ್ಳೊಳ್ಳೆ ಗೀತೆಗಳು ಅಂತ ಭಾಳ ಜನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜೊತೆಯಲ್ಲಿ ಈಗ ನಾವು ಹಾಗೆ ಮಾತಾಡ್ತಾ ಲಾಂಗ್ ಡ್ರೈವ್ ಮತ್ತು ಶಾರ್ಟ್ ಟ್ರಿಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಲಾಂಗ್ ಡ್ರೈವ್ನಲ್ಲಿ ಅಂದರೆ ಸೂರ್ಯೋದಯದಿಂದ ಸನ್ಸೆಟ್ವರೆಗೂ ಎಲ್ಲ ನೆನಪುಗಳೇ, ಆದರೆ ಶಾರ್ಟ್ ಟ್ರಿಪ್ಪಲ್ಲಿ ಸ್ವಲ್ಪ ಶಾರ್ಟ್ ಟ್ರಿಪ್ ಅಂತ ಹೇಳ್ದಂಗೆ ಕೆಲವೇ ಗಂಟೆಗಳ ಫುಲ್ ಎಂಜಾಯ್ಮೆಂಟ್ ಅಂತ ಅನಿಸುತ್ತೆ. ಲಾಂಗ್ ಡ್ರೈವ್ ಅಂತಂದರೆ ಒಂಥರ ಸ್ಟೋರೀಸ್ ಹಾಗೆ ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ ರಸ್ತೆಯಲ್ಲಿ ಹೋಗ್ತಾ. ಶಾರ್ಟ್ ಟ್ರಿಪ್ಪಲ್ಲಿ ಒಂದು ಡೆಸ್ಟಿನೇಷನ್ನೇ ಒಂದು ಸ್ಟೋರಿ ಆಗುತ್ತೆ. ಲಾಂಗ್ ಡ್ರೈವ್ಗೆ ಕಾಫಿ ಟೀ ಸ್ಟಾಪ್ಗಳು ಒಂದು ತುಂಬ ಡಿಫ್ರೆಂಟ್, ತುಂಬ ಸ್ಪೆಷಲ್. ಆದರೆ ಶಾರ್ಟ್ ಟ್ರಿಪ್ಗೆ ಒಂದು ಒಳ್ಳೆ ಊಟ ಇರೋ ಜಾಗನ ಹುಡ್ಕೋವಂಥದ್ದು ಆಗುತ್ತೆ. ಹೀಗೆ ನಮಗೆ ಲಾಂಗ್ ಡ್ರೈವ್, ಶಾರ್ಟ್ ಟ್ರಿಪ್ಸ್ ಎಲ್ಲನೂ ಇಷ್ಟ ಆಗುತ್ತೆ. ನನಗೆ ಕೇಳಿದ್ರೆ ನನಗೆ ಎರಡು ತುಂಬ ಇಷ್ಟ. ರಜೆ ಇತ್ತು ಅಂತಂದರೆ ಲಾಂಗ್ ಡ್ರೈವ್ ರಿಯಲಿ ಡೆಫಿನೆಟ್ಲಿ ಹೋಗ್ತೀನಿ. ಕಮ್ಮಿ ಸಮಯ ಇತ್ತು ಅಂತಂದರೆ ಎಸ್ ಡೆಫಿನೆಟ್ಲಿ ಶಾರ್ಟ್ ಟ್ರಿಪ್ ಇಷ್ಟ ಆಗುತ್ತೆ. ಬಟ್ ನಾನು ಇಷ್ಟಪಡೋವಂಥದ್ದು ಆಲ್ವೇಸ್ ಲಾಂಗ್ ಡ್ರೈವ್ಸ್. ಎನಿವೆ, ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ ಫ್ರಮ್ ರೇನ್ಬೋದಲ್ಲಿ. ಎಂಜಾಯ್ ಮಾಡಿ ಈ ಗೀತೆಯನ್ನು.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ, ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆರು ಗಂಟೆ ಮೂರು ನಿಮಿಷ 48 ಸೆಕೆಂಡ್ ಆಗಿದೆ. ಇನ್ನಷ್ಟು ಸಂದೇಶಗಳಿದೆ ಇಲ್ಲಿ. ಕಿರು ಪ್ರವಾಸ ಅಂದರೆ ಬಿಡುವ ದಿನಗಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಲಿಕ್ಕೆ ಮಾಡ್ತೀವಿ, ಆದರೆ ಸ್ನೇಹಿತರ ಜೊತೆಯಲ್ಲಿ ಒಳ್ಳೆ ಲೊಕೇಶನ್ ಎಂಜಾಯ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಲಾಂಗ್ ಡ್ರೈವ್ ಅಂದರೆ ಹಲವಾರು ಸ್ಥಳಗಳು, ಉತ್ತಮವಾದಂಥ ಹೋಟೆಲ್ಲು, ಊಟ ಮಾಡೋದು, ಸ್ಥಳಗಳು ಎಷ್ಟೋ ಸಾಧ್ಯನೋ ಅಷ್ಟು ಎಂಜಾಯ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇಂತಹ ಪ್ರವಾಸ ಹೋಗುವಾಗ ಸಾಮಾನ್ಯವಾಗಿ ಬಹಳ ಸುಂದರ ಕ್ಷಣಗಳಂದರೆ ಹಾಡನ್ನು ಕೇಳ್ತಾ ಚುಮಚುಮ ಮಳೆಯಲ್ಲಿ ಜರ್ನಿ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಅಂತ ಬೋರೇಗೌಡರು ಶಿಕ್ಷಕರು ರಾಯಚೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಯಲ್ಲಿ ರಮ್ಯಾ ರಮೇಶ್ ಅವರು ಬಿಡದಿಯಿಂದ ಹೇಳ್ತಿದ್ದಾರೆ, ಸೂದಿಂಗ್ ಸಾಂಗ್ಸ್ ಥ್ಯಾಂಕ್ ಯು ಅಂತ ಹೇಳಿ ಎಲ್ಲ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಇದುವರೆಗೂ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ. ತದನಂತರ ಕಾರ್ಯಕ್ರಮಗಳು ಹಾಗೆ ಮುಂದುವರಿಯುತ್ತೆ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ 101.3 MHz. ಸಂದೇಶವನ್ನು ಕಳಿಸಿರೋ ಎಲ್ಲ ಸ್ನೇಹಿತರಿಗೆ ಪ್ರೀತಿಯ ಧನ್ಯವಾದಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 6:11, ಈಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ಸಮೇತನಹಳ್ಳಿ ರಾಮರಾಯರು ಹೆಸರು ಕೇಳಿದಿರಲ್ಲ, ಕನ್ನಡ ಸಾಹಿತ್ಯಕ್ಕೆ ಒಂದು ಆಧುನಿಕ ಸ್ಪರ್ಶವನ್ನು ನೀಡಿದವರು. ಐತಿಹಾಸಿಕ ಸಾಮಾಜಿಕ ಕಾದಂಬರಿಗಳ ಮೂಲಕ ಮನೆ ಮಾತಾಗಿದ್ದರು. ಭೀಷ್ಮ ಸಂಕಲ್ಪ, ನೃತ್ಯ ಸರಸ್ವತಿ, ಯದುವೊಡೆಯ, ಸಿರಿಯಲ ದೇವಿ, ಹೀಗೆ ಅವರ ಕಾದಂಬರಿಗಳ ಹೆಸರೇ ವಿಶಿಷ್ಟ. ಕಥೆ ಕಥಾನಾಟಕಗಳನ್ನು ಅವರು ಬರೆದರು. ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದರು. ಈಗ ಸಮೇತನಹಳ್ಳಿ ರಾಮರಾಯರ ಧ್ವನಿಯನ್ನು ಕೇಳೋಣ.
3: ನನಗೆ ಹುಟ್ಟಿದಂದಿನಿಂದ ಈ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವು ಇತ್ತು. ಅದೇನು ಕಾರಣ ಏನು ಅನ್ನೋದು ನಂಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಪ್ರೈಮರಿ ಶಾಲೆಯಲ್ಲಿ ಓದ್ತಾ ಇದ್ದಾಗಲೂ ಕೂಡ ಈ ಕನ್ನಡದ ಪದ್ಯಗಳು, ಕನ್ನಡದಗೆ ಬಗ್ಗೆ ಇದ್ದ ಗದ್ಯಗಳನ್ನು ಓದೋದರಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು. ಅದರಲ್ಲೂ ಹೈಸ್ಕೂಲಿಗೆ ಬಂದ ಮೇಲೆ ನಾನು ಈ ಕನ್ನಡವನ್ನು ಹೆಚ್ಚು ಸಂತೋಷಕ್ಕೆ, ಆತ್ಮಸಂತೋಷಕ್ಕೋಸ್ಕರ ಓದ್ಕೊಳ್ಳೋಕೆ ನಾನು ಆರಂಭ ಮಾಡಿದೆ. ಅದು ಹಾಗೇ ಬೆಳೆದು ಬಂದಾಗ SSLC ಆದ ಮೇಲೆ ಕೆಲಸವಿಲ್ಲದೆ ಅಲೀತಾ ಇರುವಾಗ ಹಳ್ಳಿಗೆ ಹೋದಾಗ ಮೊಟ್ಟ ಮೊದಲಿಗೆ ನಾನು ಆರಂಭ ಮಾಡಿದ್ದು ಕನ್ನಡ ಅಧ್ಯಯನವನ್ನು ಲಕ್ಷ್ಮೀಶಕ ಮೇ ಜೈಮಿನಿ ಕಾವ್ಯ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸನ ಮಹಾಭಾರತ, ಇಂಥವುಗಳನ್ನೇ, ರಾಘವಾಂಕ, ಇಂಥವುಗಳನ್ನೇ ತೆಗೆದು ಓದಿ ಕೊಂಚ ಅಭ್ಯಾಸ ಮಾಡಿಕೊಂಡು ಆದಮೇಲೆ ಅದಕ್ಕಿಂತ ಇನ್ನು ಹೆಚ್ಚು ಒಲವು ಈ ನಮ್ಮ ಹಿಂದಿನ 1910 ಆದಿಯಲ್ಲಿ ಬಂದ ಉತ್ತರಾರ್ಧದಲ್ಲಿ ಬಂದ ಪಂಪ, ಪೊನ್ನ, ರನ್ನ ಈ ಕವಿಗಳ ಕೃತಿಗಳನ್ನು ಓದಲು ಅಭ್ಯಾಸ ಮಾಡಿದೆ ನಾನು. ಆ ಮಾಡಿದಾಗ ಏನಾಯಿತು, ಇವರು ಇಂಥವದೆಲ್ಲ ಬರೆದಿದ್ದಾರಲ್ಲ, ಹಾಗೆ ನಾನು ಇಂಥದನ್ನು ಯಾಕೆ ಅಭ್ಯಾಸ ಮಾಡಬಾರ್ದು ಅನ್ನೋದು ಒಂದು. ಜೊತೆಗೆ ಇನ್ನೊಂದೇನು, ನಾನು ನವೋದಯದ ಕಾಲದಲ್ಲಿ ಹುಟ್ಟಿದ ಒಂದು ವ್ಯಕ್ತಿ. ಈ ನವೋದಯ ಸಾಹಿತ್ಯದಲ್ಲಿ ನನಗೆ BM ಶ್ರೀಕಂಠಯ್ಯನವರು, ಮಾಸ್ತಿ, ಕುವೆಂಪು ಇಂಥವರ ಒಂದು ಕೃತಿಗಳನ್ನು ಓದಿದಾಗ ಅವರು ನನ್ನ ಮೇಲೆ ಉಂಟು ಮಾಡಿದ ಪರಿಣಾಮ ತುಂಬ ದೊಡ್ಡದಾಯಿತು. ಆಗ ನಾನು ಸ್ವಂತವಾಗಿ ಕವಿತ್ವಗಳನ್ನು ಏಕೆ ರಚನೆ ಮಾಡಬಾರ್ದು ಅಂತ ಹೇಳಿ ನಾನು ಆರಂಭ ಮಾಡಿದೆ. ಚಾರಿತ್ರಿಕ ನಾಟಕಗಳ ಬಗ್ಗೆ ಒಲವು ಅಂತ ಹೇಳಿದ್ರೆ, ನಾನು ವೃತ್ತಿಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ನಲ್ಲ, ಇಲ್ಲಿಂದ ನನಗೆ ಹಾಸನಕ್ಕೆ ವರ್ಗವಾದಾಗ ನಾನು ಬಹಳ ಸಂತೋಷದಿಂದ ಹೋದೆ ಹಾಸನಕ್ಕೆ. ಯಾಕೆಂದರೆ ಹಾಸನದ ಜಿಲ್ಲೆಗೆ ತುಂಬ ಬರೀ ಈ ಹೊಯ್ಸಳರ ಒಂದು ಕೌಶಲ್ಯ, ಅವರ ಒಂದು ಅಂದಿನ ಕಲೆ ಹೇಗಿತ್ತು, ಅಂದಿನ ಒಂದು ಜನಜೀವನ ಹೇಗಿತ್ತು ಅನ್ನೋದನ್ನು ನಾನೇ ಬೇರೆ ತರಹ ಕಲ್ಪನೆ ಮಾಡಿಕೊಂಡಿದ್ದೆ. ಆ ಸಂತೋಷದಲ್ಲಿ ನಾನು ಅಲ್ಲಿ ಹೋದಾಗ ಅಲ್ಲಿ ನನ್ನ ಮಿತ್ರರು ಜಗನ್ನಾಥು, ಜ್ವಾಲನಯ್ಯ, ಅನಂತರಾಮಯ್ಯ ಇಂಥ ಸ್ನೇಹಿತರು ನನಗೆ ಒಂದು ಕೊಂಚ ಈ ಬರವಣಿಗೆ ಒಲವು ಇದ್ದದ್ದರಿಂದ ಅವರೇ ನನ್ನನ್ನು ಕರ್ಕೊಂಡೋಗಿ ಹಾಸನದ ಸುತ್ತಮುತ್ತ ಇದ್ದ ಎಲ್ಲ ಹೊಯ್ಸಳ ಶಿಲ್ಪಗಳನ್ನು ನನಗೆ ತೋರಿಸಿದ್ರು. ಆ ತೋರಿಸಿದಾಗ ನನಗೇನಾಯಿತು, ಆ ಒಂದು ಆ ಭವ್ಯ ಲೋಕ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಮೂಡ್ತು. ಮೊದಲಿಗೆ ನಾನು ಈ ಪೌರಾಣಿಕ ಕಾದಂಬರಿ, ಪೌರಾಣಿಕ ನಾಟಕಗಳನ್ನು ಬರೆದವನು, ನನ್ನ ಮನಸ್ಸು, ನನ್ನ ದಾರಿ ಬೇರೆ ಕಡೆ ಹೋಯಿತು. ಆಗ ಈ ಹೊಯ್ಸಳರ ಕಾಲವನ್ನೇ ಯಾಕೆ ನಾನು ಅಧ್ಯಯನ ಮಾಡಿ ನಾಟಕಗಳನ್ನು ಹೊಸಿಬಾರದು ಅನ್ನೋ ಒಂದು ಪ್ರೇರಣೆ ನನಗಾಯಿತು. ಮಹಾಕಾವ್ಯ ಈ ಶಕುಂತಲೆಯ ಬಗ್ಗೆ ಮಹಾಕಾವ್ಯ ಬಂದಿರೋದು ನಂದು ಒಂದೇ. ಈ ಪದ್ಯದಲ್ಲಿ ನಾನು ಬರಿಬೇಕು ಅಂದರೆ ನನಗೆ ಶಾಕುಂತಲೆಯ ವ್ಯಕ್ತಿತ್ವ ನನ್ನ ಮನಸ್ಸನ್ನು ಬಹಳ ಆಕರ್ಷಣೆ ಮಾಡಿತು. ಅದೇ ರೀತಿ ದುಷ್ಯಂತನ ವ್ಯಕ್ತಿತ್ವವು ನನಗೆ ಆಕರ್ಷಣೆ ಮಾಡಿತು. ನನಗೆ ಸಂಸ್ಕೃತ ಬರದೇ ಇದ್ದರೂ ಕೂಡ ಬಸವಪ್ಪನವರ ಕಾಳಿದಾಸ, ಆಮೇಲೆ ಕರಿಬಸವಪ್ಪನವರ ಟ್ರಾನ್ಸ್ಲೇಷನ್ನು, ಅವರು ಅದಕ್ಕೆ ಬರೆದಿದ್ದ ಉಪೋದ್ಘಾತ, ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಕೊಂಚ ಊನ, ಕೊಂಚ ಕೊರೆ ಕಂಡು ಬಂತು. ಇವರ ವ್ಯಕ್ತಿತ್ವದಲ್ಲಿ ಕೊಂಚ ಕೊರೆ ಕಂಡು ಬಂದದ್ದರಿಂದ ಅದನ್ನು ನಾನು ನನ್ನ ಅಭಿಪ್ರಾಯದಲ್ಲಿ ಅವರನ್ನು ಹೇಗೆ ಉದಾತ್ತೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡಿಸಿಕೊಂಡಾಗ ಒಂದು ಸಣ್ಣ ಒಂದು 20 ಪುಟದಲ್ಲಿ ಮುಗಿಸಬೇಕು ಅಂತ ಆರಂಭ ಮಾಡಿದೆ, ಯಾವುದು ಈ ಶಾಕುಂತಲಾ ಮಹಾಕಾವ್ಯನ. ಆದರೆ ಅದು ನನ್ನ ಕೈ ಮೀರಿ ಹೋಯಿತು. ಆಕಾಶದಲ್ಲಿ ಒಂದು ಹಕ್ಕಿನ ಹಾರಾಟಕ್ಕೆ ಬಿಟ್ಟರೆ ಅದು ಎಲ್ಲಿಂದ ಎಲ್ಲಿಗೋ ಹೋಗಿ ಬೀಳೋ ಹಾಗೆ ನಾನು ಬರೆಯೋಕೆ ಆರಂಭ

0: ಮಾಡಿದ್ಮೇಲೆ ಅದು ಬೆಳೆತು ಬೆಳೆತು ಸುಮಾರು 600-700 ಪುಟಗಳಷ್ಟು ಮುಂದುವರಿಸ್ಕೊಂಡು ಹೋಗಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಸಮೇತನಹಳ್ಳಿ ರಾಮರಾಯರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಶುಭ ಸಂಜೆ. ನೀವು ಕೇಳ್ತಾ ಇದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮೈ ಡಿಯರ್ ಫ್ರೆಂಡ್, ನಿಮ್ಗೆ ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ. ಸಂತೆ ತೆರೆದಿದೆ, ಆದ್ರೆ ನೆನಪಿರ್ಲಿ ರಾತ್ರಿ 9 ಗಂಟೆ 8 ಗಂಟೆ ಅಷ್ಟರಲ್ಲಿ ಮುಚ್ಚೋಗುತ್ತೆ. ಇನ್ನು 10 ನಿಮಿಷ ನಾವು ಟೈಮ್ಗೆ ಬೆಲೆ ಕೊಡೋ ಒಂದು ಕಥೆಯ ಬಗ್ಗೆ ಮಾತಾಡೋಣ. ಆ ಕಥೆಯಲ್ಲಿ ನೀವು ನನ್ನ ಜೊತೆ ಇರ್ತೀರಾ, ನಾನು ನಿಮ್ ಜೊತೆ ಇರ್ತೀನಿ.

ಇವತ್ತು ನಾವು ಮಾತಾಡ್ತಾ ಇರೋದು ಸಂತೆ ರಾತ್ರಿ 8-9 ಗಂಟೆಗೆ ಮುಚ್ಚುತ್ತೆ ಅಂತ. ಈ ಯಾವ ಸಂತೆ? ಈ ಸಂಜೆ ಹೊತ್ತಲ್ಲಿ ಯಾವ ಸಂತೆ ಮಾಡಕ್ ಬಂದಿದ್ದಾನೆ ಅಂತ ಯೋಚನೆ ಮಾಡ್ತಿರ್ತೀರ ಅಲ್ವಾ? ಸಂಜೆ 6:30 ಬಸ್ ಸ್ಟಾಪ್ ಅಲ್ಲಿ ನಿಂತಿರ್ತೀರ, ಸಂತೆ ಕಡೆಗೆ ಹೋಗ್ತಾ ಇದೀರ. ಆದ್ರೆ ಒಂದ್ ಮಾತು ನಿಮ್ಗೇನೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಸಂತೆ ರಾತ್ರಿ 8-9 ಗಂಟೆಗೆ ಮುಚ್ಚುತ್ತೆ. ಟೈಮ್ ಆಯ್ತು ಅಂದ್ರೆ ಬಾಗ್ಲು ಹಾಕ್ತಾರೆ, ನೀವೇನ್ ತಗೋಬೇಕು ಅಂದ್ರೂ ಸಿಗಲ್ಲ. ಜೀವನ ಕೂಡ ಸಂತೆ ಇದ್ದ ಹಾಗೆ, ಅವಕಾಶ ಅನ್ನೋ ಅಂಗಡಿಗಳು ಯಾವಾಗ್ಲೂ ತೆರೆದಿರೋದಿಲ್ಲ. ಟೈಮ್ ಅನ್ನೋ ವ್ಯಾಪಾರಿ ನಾಳೆ ಬರ್ತೀನಿ ಅಂದ್ರೆ ಕೊಡಲ್ಲ. ನೀವು ಸಮಯನ ಆಟ ಆಡಿಸಿದ್ರೆ ಸಮಯ ನಿಮ್ಮನ್ನೇ ಆಟ ಆಡಿಸುತ್ತಂತೆ. ಯೋಚನೆ ಮಾಡಿ, ಬೆಳಗ್ಗೆ ಅಲಾರಾಮ್ ಸೌಂಡ್ ಆದಾಗ 5 ನಿಮಿಷ ಅಂತ ಸ್ನೂಸ್ ಮಾಡಿದ್ರಿ, ಆ 5 ನಿಮಿಷದಲ್ಲಿ ಬಸ್ ಹೋಗಿರುತ್ತೆ, ಇಂಟರ್ವ್ಯೂ ಲೇಟ್ ಆಗುತ್ತೆ, ಕೆಲ್ಸಾನೇ ಹೋಗುತ್ತೆ, ಗೆಳೆಯ ಯಾವುದೋ ಬಿಸ್ನೆಸ್ ಮಾಡೋಣ ಅಂತ ಹೇಳಿರ್ತಾನೆ. ನೀವಂತೀರ ಮುಂದಿನ ತಿಂಗಳು ನೋಡೋಣ ಬಿಡು ಅಂತ. ಮುಂದಿನ ತಿಂಗಳು ಅವನು 100,000 ರೂಪಾಯಿ ದುಡಿತಾನೆ, ನೀವೇನೋ ನೋಡೋಣ ಅನ್ನೋದ್ರಲ್ಲೇ ಇದೀರ. ಮೈ ಡಿಯರ್, ಸಂತೆ ಮುಚ್ಚತಾ ಇದೆ, ನೀವು ನೋಡ್ಕೊಂಡು ಯೋಚನೆ ಮಾಡ್ತಾ ಇದೀರಾ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಉದಾಹರಣೆಗೆ ನಮ್ಮ ಮಾರ್ಕೆಟ್ ತಗೊಳ್ಳಿ, ಬೆಳಗ್ಗೆ 4 ಗಂಟೆಗೆ ಹೂವಿನ ಸಂತೆ ಶುರುವಾಗುತ್ತೆ. ಬೆಳಗ್ಗೆ 6 ಗಂಟೆಗೆ ಬಂದ್ರೆ 1 ಕೆಜಿ ಮಲ್ಲಿಗೆಗೆ 600 ರೂಪಾಯಿ, 8 ಗಂಟೆ ಮೇಲೆ ಬಂದ್ರೆ 900 ರೂಪಾಯಿ, 9 ಗಂಟೆ ಮೇಲೆ ಬಂದ್ರೆ ಎಲ್ಲರೂ ಬಂದು ಅಷ್ಟರಲ್ಲಿ ತಗೊಂಡೇ ಹೋಗ್ಬಿಟ್ಟಿರ್ತಾರೆ. ಟೈಮ್ ಇಸ್ ಈಕ್ವಲ್ಸ್ ಟು ಬೆಲೆ. ಬೇಗ ಇದ್ದವ್ರಿಗೆ ಚಿನ್ನ, ಲೇಟ್ ಆಗಿದ್ದವ್ರಿಗೆ ಮಣ್ಣು. ನಿಮ್ಮ ಬದುಕಿನ ಸಂತೆ ಯಾವುದು? ಒಂದು, ಆರೋಗ್ಯದ ಅಂಗಡಿ. 30ನೇ ವರ್ಷಕ್ಕೆ ಜಿಮ್ ಸೇರ್ಕೋಬೇಕು ಅನ್ಕೊಂಡ್ರಿ, ಈಗ 40 ಆಗ್ತಾ ಇದೆ, ಶುಗರು ಬಿಪಿ ಬೆನ್ನೋವು ಫುಲ್ ಸೆಟ್ ಆಗಿದೆ, ಈಗ ಡಾಕ್ಟರ್ ಅಂಗಡಿ ತೆಗೆದಿದೆ, ಜಿಮ್ ಅಂಗಡಿ ಮುಚ್ಚಿದೆ. ಇನ್ನ ಎರಡನೇದು ಪ್ರೀತಿ ಅಂಗಡಿ. ಅವ್ರಿಗೆ ಹೇಳ್ಬೇಕು ಅಂತ 2 ವರ್ಷ ಸುಮ್ಮನಿದ್ರಿ, ಅವರ ಮದುವೆಯ ಇನ್ವಿಟೇಷನ್ ಬಂತು, ಅಂಗಡಿ ಮುಚ್ಚಿತ್ತು, ಬೋರ್ಡ್ ಹಾಕಿದ್ರು ಈ ಸರಕು ಮಾರಾಟವಾಗಿದೆ ಸೋಲ್ಡ್ ಔಟ್ ಅಂತ. ಮೂರನೇದು ಕನಸಿನ ಅಂಗಡಿ. ಪುಸ್ತಕ ಬರಿಬೇಕು, ಹಾಡು ಕಲಿಬೇಕು, ಊರ್ ಸುತ್ತಬೇಕು, ಇದೆಲ್ಲದಕ್ಕೂ ನಾಳೆ ನಾಳೆ ಅಂತ ಮುಂದೆ ಹಾಕ್ತಾ ಹೋದ್ರಿ. ಈಗ ಮಕ್ಕಳು ಫೀಸು, ಇಎಂಐ ಜವಾಬ್ದಾರಿ, ಇಲ್ಲಿ ಕನಸಿನ ಅಂಗಡಿಯ ಶಟ್ಟರು ಡೌನ್ ಆಗಿದೆ. ದೊಡ್ಡವರು ಹೇಳ್ತಾರೆ, ಸಮಯ ಯಾರಿಗೂ ಕಾಯಲ್ಲ. ರೈಲು ಇದ್ದಾಗದು, ಸ್ಟೇಷನ್ಗೆ 1 ನಿಮಿಷ ಲೇಟ್ ಆಗಿ ಬಂದ್ರು ಕೂಡ ರೈಲು ಹೊರಟೋಗುತ್ತೆ, ಅತ್ರೂ ಕೂಡ ರೈಲು ವಾಪಸ್ ಬರಲ್ಲ. ನಿಮ್ಮ ಜೀವನದ ರೈಲು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿದೆ? ಹತ್ತಿದ್ಯಾ ಅಥವಾ ಇನ್ನು ಟಿಕೆಟ್ ತಗೋತಾ ಇದ್ದೀರಾ?

ಸಂತೆ ಮುಚ್ಚೋದಕ್ಕೆ ಇನ್ನೂ ಸಮಯ ಇದೆ, ಟೈಮ್ ಇದೆ, ಅಂಗಡಿಗಳು ತೆಗೆದಿದೆ, ವ್ಯಾಪಾರಿ ಕಾಯ್ತಾ ಇದ್ದಾರೆ. ಏನ್ ಮಾಡಬೇಕು? ಮೊದಲನೇದು ಓಡಿ, ಯೋಚನೆ ಮಾಡಿದ್ ಸಾಕು, ಲೆಕ್ಕಾಚಾರ ಸಾಕು, ಸಿಗೋ ಕೆಲಸಕ್ಕೆ ಅಪ್ಲೈ ಮಾಡಿ, ಹೇಗೋ ಒಟ್ಟಿನಲ್ಲಿ ಸಂತೆ ಮುಚ್ಚೋ ಮುಂಚೆ ಒಳಗ್ ಹೋಗಿ. ಎರಡನೇದು ಚೌಕಾಸಿ ಮಾಡಬೇಡಿ, ಸಂಬಳ ಜಾಸ್ತಿ ಕೊಟ್ರೆ ಹೋಗ್ತೀನಿ, ಪರ್ಫೆಕ್ಟ್ ಟೈಮ್ ಬರ್ಲಿ ಅವಾಗ ಬರ್ತೀನಿ, ಇದೆಲ್ಲ ಚೌಕಾಸಿ. ಸಮಯದ ಸಂತೆಲಿ ಚೌಕಾಸಿ ಮಾಡಿದ್ರೆ ಸರ್ಕು ಮಾರಾಟ ಆಗೋಗಿರುತ್ತೆ, ಸಿಕ್ಕಿದ್ದನ್ನ ತಗೊಳ್ಳಿ, ಮುಂದೆ ಬೆಳೆಸ್ಕೋತಾ ಹೋಗಿ. ಮೂರನೇದು ಖಾಲಿ ಕೈಯಲ್ಲಿ ಯಾವತ್ತು ವಾಪಸ್ ಬರಬೇಡಿ. ಸಂತೆಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂದ್ರೆ ಹೇಗಾಗುತ್ತೆ? ಹೇಗೂ ಸಂತೆಗೆ ಹೋಗೋದು ಹೋಗ್ತೀರಾ? ಒಂದು ಅನುಭವ, ಒಂದು ಪಾಠ, ಒಂದು ಗೆಲುವು, ಏನನ್ನಾದ್ರೂ ಮನೆಗೆ ವಾಪಸ್ ಹಿಡ್ಕೊಂಡ್ ಬನ್ನಿ. ನೋಡಿ, ಸಮಯ ಓಡ್ತಾ ಇದೆ, ಸಂತೆಯಲ್ಲೂ ಜನರು ಓಡ್ತಾ ಇದ್ದಾರೆ, ಕೈ ಚೀಲ ತುಂಬಿದೆ, ಕೆಲವರು ನಗ್ತಾ ಇದ್ದಾರೆ, ಬಾ ನಾನು ಅನ್ಕೊಂಡಿದ್ದು ಸಿಕ್ತು ಅಂತ. ಆದ್ರೆ ಕೆಲವೊಬ್ರು ತಲೆ ಮೇಲೆ ಕೈ ಹೊತ್ಕೊಂಡಿದ್ದಾರೆ, ಛೇ ಮಿಸ್ ಆಗೋಯ್ತಲ್ಲ, ಸ್ವಲ್ಪ ಬೇಗ ಬರ್ಬೇಕಿತ್ತು, ಆಗ ಸಿಗ್ತಾ ಇತ್ತು ಅಂತ ಅನ್ಕೋತಾರೆ. ನೀವ್ ಯಾವ ಗುಂಪಲ್ಲಿದ್ದೀರಾ? ನಗೋ ಗುಂಪ ಅಥವಾ ಬೇಜಾರಲ್ಲಿರೋ ಗುಂಪ? ಈಗ ನಿರ್ಧಾರನ ನೀವೇ ಮಾಡಬೇಕು.

ರೀಸೆಂಟ್ ಆಗಿ ನನಗೊಬ್ರು ಅಜ್ಜ ಸಿಕ್ಕಿದ್ರು. ಅವ್ರಿಗೆ 90 ವರ್ಷ. ಹೀಗೆ ಮಾತಾಡ್ತಾ ಇರಬೇಕಾದ್ರೆ ನಾನು ಅವ್ರನ್ನ ಕೇಳಿದೆ, ದಾದಾ ನೀವು ಜೀವನದಲ್ಲಿ ಅಯ್ಯೋ ಇಂಥ ಕೆಲಸ ಮಾಡಿಬಿಟ್ಟಲ್ಲ ಅಂತ ಯಾವ ವಿಷಯಕ್ಕೆ ಪಶ್ಚಾತ್ತಾಪ ಪಡ್ತೀರಾ ಅಂತ ನಾನು ಕೇಳಿದೆ. ಅದಕ್ಕೆ ತಾತ ಹೇಳಿದ್ರು, ಇಲ್ಲಿ ನೋಡು ಮರಿ, ಏನ್ ಮಾಡಿದೀನೋ ನಾನು ಅದಕ್ಕೆ ಪಶ್ಚಾತ್ತಾಪ ಪಟ್ಟಿಲ್ಲ, ಏನನ್ನ ಮಾಡದೆ ಹಾಗೆ ಬಿಟ್ಬಿಟ್ನೋ ಅದಕ್ಕೆ ನನ್ಗೆ ಇವತ್ತಿಗೂ ಪಶ್ಚಾತ್ತಾಪ ಇದೆ ಅಂತ ತಾತ ಹೇಳಿದ್ರು. ಅಪ್ಪ ಬೈತಾರೆ ಅಂತ ಹಾಡ್ ಕಲೀಲಿಲ್ಲ, ಜನ ನಗ್ತಾರೆ ಅಂತ ಪ್ರೀತಿನ ಹೇಳ್ಕೊಳ್ಲಿಲ್ಲ, ಸೋತ್ ಬಿಡ್ತೀನಿ ಅಂತ ಬಿಸ್ನೆಸ್ ಮಾಡ್ಲಿಲ್ಲ. ಈಗ ಕೈಯಲ್ಲಿ ದುಡ್ಡಿದೆ ಆದ್ರೆ ಕಾಲ ಇಲ್ಲ, ಸಂತೆ ಮುಚ್ಚಿದೆ. ಮೈ ಡಿಯರ್, ನಿಮ್ಗೂ 90 ವರ್ಷ ಆದ್ಮೇಲೆ ನೀವು ಇದೇ ಡೈಲಾಗ್ ಹೇಳ್ತೀರಾ, ಟೈಮ್ ಆಯ್ತು ಟೈಮ್ ಆಯ್ತು ಟೈಮ್ ಆಯ್ತು. ಕೇಳಿಸ್ತಾ ಶೆಟರ್ ಇಳಿತಾ ಇದಾರೆ ಸಂತೆಯಲ್ಲಿ, ಇನ್ನೇನ್ ಸಂತೆ ಬಂದಾಗುತ್ತೆ, ಅಂಗಡಿಗಳು ಮುಚ್ಚತಾ ಇದೆ. ಆದ್ರೆ ನಾನ್ ನಿಮ್ಗೊಂದು ಗುಟ್ಟು ಹೇಳ್ತೀನಿ, ಜೀವನದ ಸಂತೆ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಮತ್ತೆ ತೆರೆಯುತ್ತೆ. ಆದ್ರೆ ನಿನ್ನೆ ಮಿಸ್ ಮಾಡ್ಕೊಂಡಿದ್ದಂತಹ ವಸ್ತು ಇವತ್ತಿರಲ್ಲ, ಇವತ್ತು ಹೊಸ ಹೊಸ ಐಟಮ್ ಬಂದಿರುತ್ತೆ. ಹಾಗಾಗಿ ಇವತ್ತೇನ್ ಸಿಗುತ್ತೋ ಅದನ್ನ ಇವತ್ತೇ ತಗೊಳ್ಳಿ, ಸಮಯನ ಗೌರವಿಸಿ. ನಾವು ಸಮಯನ ಗೌರವಿಸಿದ್ರೆ ಅದು ನಮ್ಮನ್ನ ಗೌರವಿಸುತ್ತೆ ಅಂತ ಸ್ಕೂಲಿಂದಾನು ಪಾಠ ಮಾಡ್ತಾನೆ ಇದ್ದಾರೆ. ಸಮಯನ ಆಟ ಆಡಿಸಿದ್ರೆ ಅದು ನಮ್ಮನ್ನ ಅಟ್ಟಾಡಿಸ್ಕೊಂಡು ಓಡಾಡಿಸ್ಕೊಂಡು ಆಟ ಆಡಿಸುತ್ತೆ, ಇಡೀ ಜೀವನ ಪೂರ್ತಿ ನಮ್ಮನ್ನ ಆಟ ಆಡಿಸುತ್ತೆ. ಹಾಗಾದ್ರೆ ಇವತ್ತಿಂದ ನಾಳೆ ಅನ್ನೋ ಪದಾನ ನಿಮ್ಮ ಡಿಕ್ಷನರಿಯಿಂದ ತೆಗೆದುಹಾಕಿ, ಈಗ ಇವಾಗ್ಲಿ ಅನ್ನೋದು ಆ ಜಾಗದಲ್ಲಿ ಸೇರ್ಕೊಳ್ಳಿ. ಕೊನೆ ಮಾತು, ಸಂತೆ ಮುಚ್ಚತಾ ಇದೆ, ಸಂತೆ ಕ್ಲೋಸ್ ಆಗ್ತಾ ಇದೆ, ಆದ್ರೆ ನಿಮ್ ಕೈಲಿ ವಾಚ್ ಇದೆ, ಟೈಮ್ ಇಲ್ಲ, ಓಡಿ ತಗೊಳ್ಳಿ ಗೆಲ್ಲಿ. ಯಾಕಂದ್ರೆ ನಾನ್ ಯಾವಾಗ್ಲೂ ಬಯಸೋದು ನೀವು ಬದುಕಲ್ಲಿ ಗೆಲ್ಬೇಕು ಅಂತ. ಯಾಕಂದ್ರೆ ಅವಕಾಶ ಅನ್ನೋದು ಬಸ್ ಇದ್ದ ಹಾಗೆ, ಮಿಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ 1 ಗಂಟೆ ಅಲ್ಲ, ನೆಕ್ಸ್ಟ್ ಜನ್ಮದವರೆಗೂ ಕಾಯ್ಬೇಕಾಗುತ್ತೆ. ಕೆಲವೊಮ್ಮೆ ಪರಿಸ್ಥಿತಿಗಳು ಹಾಗಿರುತ್ತೆ.

ಸರಿ, ಇವತ್ತಿನ ಮನಸ್ಸುಗಳ ಮಾತು ಮಧುರಾನ ಇಲ್ಲಿಗೆ ಮುಗಿಸೋಣ. ಮತ್ತೊಂದಿನ ಸಿಗೋಣ, ಒಂದಷ್ಟು ಹೊಸ ಮಾತಿನೊಂದಿಗೆ, ಹೊಸ ವಿಚಾರದೊಂದಿಗೆ, ಹೊಸ ಕನಸು, ಹೊಸ ಹುರುಪು, ಹೊಸ ಭರವಸೆಯೊಂದಿಗೆ. ಇಷ್ಟೊತ್ತು ನಿಮ್ ಜೊತೆಯಾಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮತ್ತೆ ಸಿಗೋಣ. ಮತ್ತೆ ಸಿಗೋವರೆಗೂ ಏನ್ ಮಾಡಬೇಕು? ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಕಾವೇರಿ ನದಿ ನೀರು ವಿವಾದ, ಸರ್ವಪಕ್ಷ ಸಭೆ ಬಳಿಕ ಮುಂದಿನ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ ನೀರು ಬಿಡುಗಡೆ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಪ್ರತಿಭಟನೆ, ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯಕ್ಕೆ ಆಗಮನ, ಮೈಸೂರಿನಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆ. ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ಲಿಖಿತ ಪರೀಕ್ಷೆ ನಡೆಸಲು ಸರ್ಕಾರದಿಂದ ಸಕಲ ಸಿದ್ದತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಸ್ಟ್ರೇಲಿಯಾದ ಕಾನ್ಸುಲೇಟ್ ಜನರಲ್ ಕಚೇರಿ ನ್ಯೂ ಸೌತ್

0: ವಿಶ್ವವಿದ್ಯಾಲಯದ ಬೆಂಗಳೂರು ಕ್ಯಾಂಪಸ್ಗೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ಹಾಗೂ ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ನಾಳೆ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ಕಾವೇರಿ ನದಿ ನೀರಿನ ವಿಚಾರವಾಗಿ ಕಾನೂನು ತಜ್ಞರ ಸಲಹೆ ಹಾಗೂ ವಿರೋಧ ಪಕ್ಷಗಳ ನಾಯಕರನ್ನು ಸರ್ವಪಕ್ಷ ಸಭೆಯಲ್ಲಿ ವಿಶ್ವಾಸಕ್ಕೆ ಪಡೆದ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಹಿರಿಯ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 100 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ತಮಿಳುನಾಡಿಗೆ ಅತಿ ಕಡಿಮೆ ನೀರು ಬಿಡಲಾಗಿದೆ ಎಂದರು.
1: ನಮ್ಮ ವಾದನ ಒಪ್ಪದೆ ಆದೇಶ ಬಂದಿದೆ. ಇದರ ವಿಚಾರ ಚರ್ಚೆ ಮಾಡಲಿಕ್ಕೆ ನಾನು ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಕೂಡ ನಾನು ಬರಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಆ ಭಾಗದ ಸಂಸತ್ ಸದಸ್ಯರುಗಳಿಗೆ, ಸೆಂಟ್ರಲ್ ಮಿನಿಸ್ಟರ್ಸ್ಗೆ ಮತ್ತು ನಮ್ಮ ಕೆಲವು ಮಂತ್ರಿಗಳಿಗೆ ನಾನು ಆಹ್ವಾನವನ್ನು ಕಳಿಸಿದ್ದೇನೆ. ಸಂಬಂಧಪಟ್ಟಂತ ಲೀಗಲ್ ಲೀಡರ್ಸ್ ಮತ್ತು ನಮ್ಮ ಬ್ಯೂರೋಕ್ರೆಸಿ ಏನಿದೆ ಅವರ ಹತ್ರ ಎಲ್ಲ ಕೂಡ ಚರ್ಚೆ ಮಾಡಿದ್ದೇನೆ. ಕೊನೆಗೆ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಅವರ ಅಭಿಪ್ರಾಯವನ್ನು ತಿಳಿಸಿ, ಲೀಗಲ್ ಅವರು ಏನು ಹೇಳ್ತಾರೆ ಅವರ ಅಭಿಪ್ರಾಯನ ಕೂಡ ತೆಗೆದುಕೊಂಡು ಆಮೇಲೆ ಮುಂದಕ್ಕೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡೋದು ಅನ್ನೋದನ್ನ ನಾವು ತೀರ್ಮಾನವನ್ನು.
0: ರಾಜ್ಯದ ಹಿತ ಕಾಯಲು ಸರ್ಕಾರ ಬದ್ಧವಾಗಿದ್ದು, ಬಂದ್ ಕರೆ ನೀಡುವುದರಿಂದ ಯಾವುದೇ ಪರಿಹಾರ ಸಿಗಲು ಸಾಧ್ಯವಿಲ್ಲ, ಬಂದ್ ಹಾಗೂ ಪ್ರತಿಭಟನೆಗಳಿಂದ ಜನರಿಗೆ ತೊಂದರೆ ಆಗಬಾರದು ಎಂದು ನ್ಯಾಯಾಲಯದ ತೀರ್ಮಾನಗಳಿದ್ದು ಬಂದ್ಗೆ ಕರೆ ನೀಡದಂತೆ ಮನವಿ ಮಾಡಿದ್ದಾರೆ. ಪರಿಸ್ಥಿತಿ ತಿಳಿಯಾದ ಬಳಿಕ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜೊತೆ ಸಭೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ ಅವರು, ಮೇಕೆದಾಟು ಯೋಜನೆ ಜಾರಿಯಾದರೆ ರಾಜ್ಯಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಪ್ರಯೋಜನವಾಗಲಿದೆ ಎಂದು ಹೇಳಿದ್ದಾರೆ. ರಾಜ್ಯದ ಹಿತ ಹಾಗೂ ರೈತರ ಹಿತ ಕಾಪಾಡಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ರಾಜ್ಯ ಬಿಜೆಪಿ ನಾಯಕರು ಇಂದು ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಅಣೆಕಟ್ಟೆಗೆ ನುಗ್ಗಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ಪೊಲೀಸರು ವಶಕ್ಕೆ ಪಡೆದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕಿದ ಬಿಜೆಪಿ ನಾಯಕರು ತಮಿಳುನಾಡು ವಿರುದ್ಧ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯದ ಹಿತ ಮುಖ್ಯವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮೇಕೆದಾಟು ಯೋಜನೆಯನ್ನು ಕಾರ್ಯಗತಕ್ಕೆ ತಂದು ನೀರಿನ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸುವಂತೆ ಒತ್ತಾಯಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದ್ದರೂ ಪ್ರಾಧಿಕಾರ ಮತ್ತು ಸಮಿತಿ ಮುಂದೆ ಸಮರ್ಪಕವಾಗಿ ವಾದ ಮಂಡಿಸದೆ ತಮಿಳುನಾಡಿಗೆ ನೀರು ಬಿಡುವ ಸ್ಥಿತಿಯನ್ನು ತಂದೊಡ್ಡಿದೆ ಎಂದು ಆಕ್ರೋಶ ಹೊರಹಾಕಿದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಆದೇಶ ವಿರೋಧಿಸಿ ಕನ್ನಡ ಸಂಘಟನೆಗಳು ಇದೇ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಬೆಂಗಳೂರಿನಲ್ಲಿಂದು ಕನ್ನಡ ಪರ ಸಂಘಟನೆಗಳ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಆಗಸ್ಟ್ 13ರಂದು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ರಾಜ್ಯಾದ್ಯಂತ ಬಂದ್ ನಡೆಸುವುದಾಗಿ ಘೋಷಿಸಿದ್ದಾರೆ. ರೈತ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಕಾರ್ಮಿಕ ಸಂಘಗಳು, ಮಹಿಳಾ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳು ಈಗಾಗಲೇ ಬಂದ್ಗೆ ಬೆಂಬಲ ನೀಡಿವೆ ಎಂದು ಹೇಳಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು, ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದ ವಿವೇಕ ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಬಳಿಕ ಪ್ರಧಾನಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸ್ವಾಮಿ ವಿವೇಕಾನಂದರು 1892ರ ನವೆಂಬರ್ನಲ್ಲಿ ಭಾರತದಾದ್ಯಂತ ತಮ್ಮ ಪ್ರಯಾಣದ ಸಮಯದಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರ ಸ್ಮರಣಾರ್ಥ ಇದನ್ನು ನಿರ್ಮಿಸಲಾಗಿದೆ. ಐತಿಹಾಸಿಕ ನಿರಂಜನ ಮಠದಲ್ಲಿ ಸ್ಥಾಪಿಸಲಾದ ವಿವೇಕ ಸ್ಮಾರಕವು 81,000 ಚದರ ಅಡಿ ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ. ಪ್ರಧಾನಿ ಆಗಮಿಸುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸದರು, ಸ್ವಾಮೀಜಿಗಳು ಉಪಸ್ಥಿತರಿರಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಗಸ್ಟ್ 2ರಂದು ಭಾನುವಾರ 3900

191 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆಯಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆ ನಡೆಸುತ್ತಿದ್ದು ಬೆಳಿಗ್ಗೆ 10:30 to 11:30 884 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಪರೀಕ್ಷೆಯ ಸಮಯವನ್ನು 2:30 ಬದಲು 5:30 ನಿಗದಿಪಡಿಸಲಾಗಿದ್ದು 186 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ನೇಮಕಾತಿ ಪ್ರಕ್ರಿಯೆಯನ್ನು ಪಾರದರ್ಶಕ, ನ್ಯಾಯಸಮ್ಮತ ಹಾಗೂ ವಿಶ್ವಾಸಾರ್ಹವಾಗಿ ನಡೆಸಲು ರಾಜ್ಯ ಸರ್ಕಾರ ಎಲ್ಲಾ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ. ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅಕ್ರಮ ಅಥವಾ ವಂಚನೆಗೆ ಅವಕಾಶವಿಲ್ಲ. ಅಕ್ರಮ ಎಸಗಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಆಸ್ಟ್ರೇಲಿಯಾದ ಸುಸಜ್ಜಿತ ಕಾನ್ಸುಲೇಟ್ ಜನರಲ್ ಕಚೇರಿ ಮತ್ತು ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯ ಬೆಂಗಳೂರು ಕ್ಯಾಂಪಸ್ಗೆ ಇಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯವು ಜಗತ್ತಿನಲ್ಲಿ ಅಗ್ರಸ್ಥಾನದಲ್ಲಿರುವ 20 ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. ಇದರ ಬೆಂಗಳೂರು ಕ್ಯಾಂಪಸ್ ಹೆಬ್ಬಾಳದ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಕಾರ್ಯನಿರ್ವಹಿಸಲಿದೆ. ಆಸ್ಟ್ರೇಲಿಯಾದಲ್ಲಿ ಅನುಸರಿಸುವ ಪಠ್ಯಕ್ರಮ ಮತ್ತು ಬೋಧನಾ ವಿಧಾನವನ್ನು ಇಲ್ಲೂ ಅಳವಡಿಸಿಕೊಳ್ಳಲಿದೆ. ಬಿಸಿನೆಸ್, ಕಂಪ್ಯೂಟರ್ ಸೈನ್ಸ್, ಡೇಟಾ ಸೈನ್ಸ್ ಮತ್ತು ಡಿಸಿಷನ್ಸ್ ವಿಷಯಗಳಲ್ಲಿ ಪದವಿ ಹಾಗೂ 1 ವರ್ಷ ಅವಧಿಯ ಸೈಬರ್ ಸೆಕ್ಯೂರಿಟಿ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಕೋರ್ಸ್ ಅನ್ನು ಆರಂಭಿಸುತ್ತಿದೆ ಎಂದು ಮಾಹಿತಿ ನೀಡಿದರು. ಹೈಕೋರ್ಟ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನಾಳೆ ಧಾರವಾಡ ಪೀಠದಲ್ಲಿ 10 ಮಹಿಳಾ ನ್ಯಾಯಮೂರ್ತಿಗಳೇ ಕಲಾಪ ನಡೆಸಿಕೊಡಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ವಿಭೂ ಬಖ್ರು ಆದೇಶದಂತೆ ಹೈಕೋರ್ಟ್ ನ್ಯಾಯಾಂಗ ವಿಭಾಗದ ರಿಜಿಸ್ಟ್ರಾರ್ ರೋಣಾ ವಾಸುದೇವ ಈ ಕುರಿತಂತೆ ಈಗಾಗಲೇ ಅಧಿಸೂಚನೆ ಹೊರಡಿಸಿದ್ದಾರೆ. ವಿಶೇಷವಾಗಿ 3 ವಿಭಾಗೀಯ ಹಾಗೂ 4 ಏಕಸದಸ್ಯ ಪೀಠಗಳನ್ನು ರಚಿಸಲಾಗಿದೆ. ಆಗಸ್ಟ್ 8 ಮತ್ತು 9 ಬೆಂಗಳೂರಿನಲ್ಲಿ ದೇಶದ ಎಲ್ಲಾ ಹೈಕೋರ್ಟ್ ಮಹಿಳಾ ನ್ಯಾಯಮೂರ್ತಿಗಳ ಸಮಾವೇಶ ನಡೆಸುವ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಈ ಪೀಠವನ್ನು ರಚನೆ ಮಾಡಲಾಗಿದೆ. ಬೆಂಗಳೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿದ್ದ ಡಾ ಎಎಸ್ ಶಂಕರನಾರಾಯಣ, ತಾಂತ್ರಿಕ ವಿಭಾಗದ ಎಲ್ ಶ್ರೀನಿವಾಸ, ಆಡಳಿತ ವಿಭಾಗದ ರಾಜೇಶ್ ಅಗರ್ವಾಲ್ ಇಂದು ಸೇವಾನಿವೃತ್ತಿ ಹೊಂದಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದು ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಿಲಯದ ಮುಖ್ಯಸ್ಥರಾದ ಕೆಪಿ ಸಂಜೀವ್ ಸೇರಿದಂತೆ ಎಲ್ಲಾ ವಿಭಾಗಗಳ ಸಿಬ್ಬಂದಿ ಭಾಗವಹಿಸಿ ನಿವೃತ್ತರಿಗೆ ಶುಭ ಕೋರಿದರು. ಡಾ ಶಂಕರನಾರಾಯಣ ಅವರು ಬೆಂಗಳೂರು ಹಾಗೂ ಭದ್ರಾವತಿ ಆಕಾಶವಾಣಿ ಕೇಂದ್ರಗಳಲ್ಲಿ 38 ವರ್ಷಗಳ ಕಾಲ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರು ಇತ್ತೀಚೆಗೆ ನಡೆದ ತರೀಕೆರೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಮೌಲಿಕವಾದ ಕಾರ್ಯಕ್ರಮ ನಿರ್ಮಾಣಕ್ಕೆ ಹೆಸರಾಗಿರುವ ಡಾ ಶಂಕರನಾರಾಯಣ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಈ ಸಂದರ್ಭದಲ್ಲಿ ತಾಯಿಯ ಹೆಸರಲ್ಲಿ ಒಂದು ಮರ ಅಭಿಯಾನದ ಆಶಯದಂತೆ ನಿವೃತ್ತ 3 ಅಧಿಕಾರಿಗಳು ಸಸಿಗಳನ್ನು ನೆಟ್ಟರು. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಮಡಿಕೇರಿ, ಸೋಮವಾರಪೇಟೆ, ಕುಶಾಲನಗರಗಳಲ್ಲಿ ಇಂದು ಇಡೀ ದಿನ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಮಡಿಕೇರಿ ಮತ್ತು ಸೋಮವಾರಪೇಟೆ ತಾಲೂಕಿನ ಎಲ್ಲಾ ಶಾಲೆ ಅಂಗನವಾಡಿಗಳಿಗೆ ನಾಳೆ ಶನಿವಾರ ರಜೆ ನೀಡಿ ಆಯಾ ತಾಲೂಕು ತಹಶೀಲ್ದಾರ್ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ನದಿ ನೀರು ವಿವಾದ, ಸರ್ವಪಕ್ಷ ಸಭೆ ಬಳಿಕ ಮುಂದಿನ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ ನೀರು ಬಿಡುಗಡೆ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಪ್ರತಿಭಟನೆ, ಆಗಸ್ಟ್ 13 ಕರ್ನಾಟಕ ಬಂದ್ಗೆ ಕರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯಕ್ಕೆ ಆಗಮನ, ಮೈಸೂರಿನಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆ. ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ಲಿಖಿತ ಪರೀಕ್ಷೆ ನಡೆಸಲು ಸರ್ಕಾರದಿಂದ ಸಕಲ ಸಿದ್ದತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಸ್ಟ್ರೇಲಿಯಾದ ಕಾನ್ಸುಲೇಟ್ ಜನರಲ್ ಕಚೇರಿ, ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯದ ಬೆಂಗಳೂರು ಕ್ಯಾಂಪಸ್ಗೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ಹಾಗೂ ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ನಾಳೆ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯಕ್ಕೆ 6:53 ಸಮುದ್ರ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರವಾಗುವಂತಹ ಸಮಯ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಒಂದು ಒಳ್ಳೆ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. ಕೇಳಿ, ಎಂಜಾಯ್ ಮಾಡಿ ಇನ್ನಷ್ಟು ಮಾತುಕತೆ ಗೀತೆಗಳ ನಂತರ.

ನಾವು ಯಾವುದೇ ಒಂದು ಜಾಗಕ್ಕೆ ಹೋಗಬೇಕಾದ್ರೆ ಹೋದರೆ ತುಂಬ ಎಂಜಾಯ್ ಮಾಡುವಂಥದ್ದು ಖಂಡಿತ ಇದ್ದೇ ಇರುತ್ತೆ. ಹಾಗೆ ಯಾವುದೋ ಒಂದು ನದಿಯನ್ನು, ಸಮುದ್ರವನ್ನು ಅಥವಾ ಕಣಿವೆಯನ್ನು ದಾಟಿಸೋದಕ್ಕೆ ತುಂಬ ಮುಖ್ಯ ಆಗೋದು ಯಾವುದಪ್ಪ ಅಂತಂದರೆ ಒಂದು ಸೇತುವೆ. ಸೇತುವೆ ಅಂದರೆ ಅದು ಕೇವಲ ಒಂದು ರಸ್ತೆ ಅಲ್ಲ, ಅದು ಏನಪ್ಪ ಹೇಳ್ಬೋದು ಅಂತಂತಂದರೆ ಮನುಷ್ಯನ, ಮಾನವನ ಒಂದು ಬುದ್ಧಿವಂತಿಕೆ ಅಂತಲೇ ಅದನ್ನು ನಾವು ಕರಿಬಹುದು. ಇಂಜಿನಿಯರಿಂಗ್ ಕೌಶಲ್ಯ ಅಂತ ಹೇಳಬಹುದು, ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಕನಸುಗಳನ್ನು ಜೋಡಿಸುವಂಥ ಒಂದು ಅದ್ಭುತ ಶಕ್ತಿ ಅಂತಲೂ ಹೇಳಬಹುದು. ನಮ್ಮ ದೇಶದಲ್ಲಿ ಎಲ್ಲರೂ ಒಮ್ಮೆ ನೋಡಲೇಬೇಕಾಗಿರುವಂತಹ ಒಂದು 10 ಸೇತುವೆಗಳು ಯಾವುದು ಅಂತ ಅಂದರೆ, ಇನ್ವೇ ವೀಕೆಂಡ್ ಅಲ್ಲ, ಬನ್ನಿ ಆ ಒಂದು ಎಲ್ಲ ಸೇತುವೆಗಳ ಹತ್ರ ಒಂದು ಸಣ್ಣ ಪ್ರಯಾಣ ಪ್ರವಾಸ ಹೋಗೋಣ. ಮೊದಲನೇದಾಗಿ ಹೌರಾ ಬ್ರಿಡ್ಜ್, ಕೋಲ್ಕತ್ತಾ. ಕೋಲ್ಕತ್ತಾದ ಕಬ್ಬಿಣದ ಬೋಲ್ಟ್ಗಳಿಂದಲೇ ನಿರ್ಮಾಣಗೊಂಡಿರುವಂತಹ ಒಂದು ಹಿಸ್ಟಾರಿಕಲ್ ಕ್ಯಾಂಟಿಲಿವರ್ ಬ್ರಿಡ್ಜ್ ಅಂತಲೇ ಹೇಳ್ಬೋದು, ಐತಿಹಾಸಿಕ ಕ್ಯಾಂಟಿಲಿವರ್ ಸೇತುವೆ ಅಂತ ಹೇಳ್ಬೋದು. ಹೂಗ್ಲಿ ನದಿಯ ಒಂದು ಹೆಮ್ಮೆ ಅಂತ ಕೂಡ ಅದನ್ನು ಹೇಳಬಹುದು. ಯಾವುದು ಅಂತಂದರೆ ಹೌರಾ ಬ್ರಿಡ್ಜ್. ಸೊ ಇದು ಒಂದು ಅದ್ಭುತ ಸೇತುವೆ. ಈ ಥರದ್ದೇ ಸೇತುವೆಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ, ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ಮಾಹಿತಿ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಕೇಳ್ತಾರೆ FM ರೈನ್ಬೋ 101.3 MHz. ಮತ್ತೊಂದು ಗೀತೆ, ಅದಾದ ನಂತರ ಇನ್ನಷ್ಟು ಮಾಹಿತಿ ಮತ್ತು ಸಂದೇಶಗಳನ್ನು ನೋಡ್ತಾ ಹೋಗೋಣ. ಕೇಳ್ತಾರೆ FM ರೈನ್ಬೋ.

0: ಹಾಗೆ ನಾವು ಸೇತುವೆಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಮುಂದೆ ಹೋಗೋಣ. ಬನ್ನಿ, ಮೊದಲನೇದಾಗಿ ಹೌರಾ ಬ್ರಿಡ್ಜ್ ಬಗ್ಗೆ ಮಾತಾಡಿದ್ವಿ. ಆಮೇಲೆ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ತಮಿಳ್ನಾಡಲ್ಲಿ ರಾಮನಾಥಪುರಂಿಂದ ರಾಮೇಶ್ವರಂವರೆಗೂ ಕನೆಕ್ಟ್ ಆಗುವಂಥ ಪಾಂಬನ್ ಸೇತುವೆ. ತಮಿಳ್ನಾಡು ಭಾರತದ ಮೊದಲ ತಮಿಳ್ನಾಡಲ್ಲಿರುವಂಥ ಪಾಂಬನ್ ಸೇತುವೆ ಭಾರತದ ಮೊದಲ ಸಮುದ್ರ ಸೇತುವೆ ಅಂತಲೇ ಹೇಳ್ಬೋದು. ರಾಮೇಶ್ವರಂ ಈ ಒಂದು ಐಲ್ಯಾಂಡ್ನ ಭೂಭಾಗದಿಂದ ಸಂಪರ್ಕಿಸುವ, ಇದರಲ್ಲಿ ರೈಲು ಇದೆ ಮತ್ತು ರಸ್ತೆಯೂ ಇದೆ. ರೈಲು ಸೇತುವೆ ಇವತ್ತಿಗೂ ಒಂಥರ ಇಂಜಿನಿಯರಿಂಗ್ ಮಾರ್ವೆಲ್ ಅಂತಲೇ ಹೇಳ್ಬೋದು. ಹಾಗೆ ಮುಂಬೈಯಲ್ಲಿರುವಂತಹ ಬಾಂದ್ರಾ ವರ್ಲಿ ಸೀ ಲಿಂಕ್, ಇದು ಒಂಥರ ಆಧುನಿಕ ಭಾರತದ ಗುರುತಾಗಿ ಇದೊಂದು ನಿಂತಿದೆ ಅಂತಲೇ ಹೇಳ್ಬೋದು. ಇದು ಕೇಬಲ್ ಸ್ಟ್ರೇಟ್ ಸೇತುವೆ, ಜೊತೆಗೆ ಮಹಿಮ್ ಕೋಲಿಯ ಮೇಲೆ ಸಾಗುವ ದೃಶ್ಯ ಅಂತಲೂ ರಿಯಲಿ ರಿಯಲಿ ವೆರಿ ನೈಸ್. ಏನಂತೀರಾ ಸ್ನೇಹಿತರೆ? ಸೊ ಹಾಗೆ ಸಂದೇಶಗಳ ಕಡೆ ಗಮನಿಸೋದಾದರೆ ಸೋಮನಾಥ್ ಅವರು ಒಳ್ಳೊಳ್ಳೆ ಮಾಹಿತಿ ಅಂತ ಹೇಳ್ತಾರೆ, ಜೊತೆಯಲ್ಲಿ ಓಕೆ ಓಕೆ ಪ್ರಶಾಂತ್ ಏನು ಬಂದ್ಬಿಟ್ಟಿದ್ದೀರಲ್ಲ ಇವತ್ತು ಅಂತ ಸಂದೇಶವನ್ನು ಕಳಿಸ್ತಾ ಹೇಳಿದ್ದಾರೆ. ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ನಾಗರತ್ನ ಅವರು. ಹಾಗೆ ರಾಮೇಶ್ವರಂ ಸೇತುವೆ ಸಮುದ್ರ ಪಯಣಕ್ಕೆ ಮಾಡಿದ ಜಲಮಾರ್ಗ ತುಂಬ ಚೆನ್ನಾಗಿದೆ, ಇದು ಸೀತಾಮಾತೆಯ ರಕ್ಷಣೆಗಾಗಿ ಕೂಡ ಹೌದು ಅಂತ ಅನುಷಾ ಅವರ ಸಂದೇಶ ಬಂದು ತಲುಪಿದರೆ ಹಾಡಂತೂ ಸೂಪರ್ ಸೂಪರ್ ಥ್ಯಾಂಕ್ ಯು ಪ್ರಶಾಂತ್ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು. ಅಮೃತ ರಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ, ಹಾಗೆ ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ, ಓಕೆ ಎಲ್ಲ ಬ್ರಿಡ್ಜಸ್ ನೋಡೋಕ್ಕೆ ಬರ್ತಾ ಇದ್ದೀವಿ ಅಂತ ರಘು ಅವರ ಸಂದೇಶ ಬಂದು ತಲುಪಿದೆ. ಸೊ ಎಂಜಾಯ್ ಮಾಡಿ ಎಲ್ಲ ಮಾಹಿತಿ ಮತ್ತು ಗೀತೆಗಳನ್ನು ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ ಎಫ್ ಎಂ ರೈನ್ ಬದಲೇ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ, ಇದಾದ್ಮೇಲೆ ಮತ್ತಷ್ಟು ಗೀತೆಗಳು ನಿಮ್ಮೆಲ್ಲರಿಗಾಗಿ.
1: ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗೈ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ಸೇತುವೆಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗ್ತಿರೋದೇ ಗೊತ್ತಾಗ್ತಿಲ್ಲ. ಆಗಲೇ 7 ಗಂಟೆ 16 ನಿಮಿಷ ಆಗೋಗಿದೆ, ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ. ಸ್ನೇಹಿತರೆ, ನಾವು ಹಾಗೆ ಸೇತುವೆಗಳ ಬಗ್ಗೆ ಮಾತಾಡ್ತಾ 3 ಸೇತುವೆಗಳ ಬಗ್ಗೆ ಮಾತಾಡಿದ್ದೀವಿ. ಈಗ ಮುಖ್ಯವಾಗಿ ಮುಂಬೈಲಿರುವಂತಹ ಅಟಲ್ ಸೇತು, ಇದು ಕೂಡ ತುಂಬ ಮುಖ್ಯವಾಗಿರುವಂತಹ ಸೇತುವೆ ಅಂತಲೇ ಹೇಳ್ಬಹುದು. ಸುಮಾರು 22 ಕಿಲೋಮೀಟರ್ ಉದ್ದದ ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಅಂತಲೇ ಹೇಳ್ಬಹುದು. ಮುಂಬೈ ಮತ್ತು ನವಿ ಮುಂಬೈ ನಡುವಿನ ಪ್ರಯಾಣದ ಟೈಮ್ ತುಂಬ ಕಮ್ಮಿ ಮಾಡಿದೆ, ಜೊತೆಗೆ ಪ್ರಯಾಣದ ವೇಗವನ್ನು ಇನ್ನಷ್ಟು ಜಾಸ್ತಿ ಮಾಡಿರೋದ್ರಲ್ಲಿ ಸಂಶಯನೇ ಇಲ್ಲ. ಹಾಗೆ ಅಸ್ಸಾಂ ಲೋಹಿತ್ ನದಿಯ ಮೇಲಿರುವಂಥ ಭಾರತದ ಅತಿ ಉದ್ದದ ನದಿ ಸೇತುವೆ ಯಾವುದಪ್ಪ ಅಂತಂದರೆ ಡಾಕ್ಟರ್ ಭೂಪೇನ್ ಹಜಾರಿಕಾ ಸೇತುವೆ. ಇದು ಕೂಡ ಅಷ್ಟೇ, ಇದು ಲೋಹಿಯಾ ನದಿಯ ಮೇಲಿರುವ ಭಾರತದ ಅತಿ ಉದ್ದದ ಸೇತುವೆ ಅಂತಲೇ ಹೇಳ್ಬೋದು. ಇದು ಕೂಡ ಒಂಥರ ಇಂಜಿನಿಯರಿಂಗ್ ಮಾರ್ವೆಲ್ ಅಂತಲೇ ಹೇಳ್ತಾರೆ. ಸೊ ಜೊತೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂತಹ ಚೀನಾಬ್ ಟ್ರೈನ್ ಬ್ರಿಡ್ಜ್, ರೈಲು ಸೇತುವೆ, ಇದು ವಿಶ್ವದಲ್ಲೇ ಅತಿ ಎತ್ತರದ ರೈಲು ಕಮಾನು ಸೇತುವೆ. ವಿಶ್ವ ನದಿಯ ಮಟ್ಟದಿಂದ ಸುಮಾರು 359 ಮೀಟರ್ ಎತ್ತರದಲ್ಲಿದೆ. ಇದು ನಮ್ಮ ದೇಶದ ಹೆಮ್ಮೆ ಕೂಡ ಹೌದು. ಜಮ್ಮು ಕಾಶ್ಮೀರದಲ್ಲಿರುವಂತಹ ಚೆನಾಬ್ ರೈಲು ಸೇತುವೆ ಇದು ವಿಶ್ವದಲ್ಲೇ ಅತಿ ಎತ್ತರದ ಕಮಾನು ಸೇತುವೆ ಅಂತಲೇ ಹೇಳಬಹುದು. ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸಂಸತ್ ಸುರಭಿ ಕಾರ್ಯಕ್ರಮ ಅಂತ ಕಿಶನ್ ರೋಷನ್, ಶೋಭಾರಾಣಿ ಹನುಮತೇಗೌಡ ಅವರು ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯದಿಂದ ಹೇಳ್ತಿದ್ದಾರೆ. ಹಾಗೆ ಕಾರ್ಯಕ್ರಮ ಚೆನ್ನಾಗಿದೆ ಪ್ರಶಾಂತ್ ಅವರೇ, ಒಳ್ಳೊಳ್ಳೆ ಮಾಹಿತಿ ಇದೆ ಅಂತ ಅನಂತ ಮೂರ್ತಿ ಅವರು ಶೃಂಗೇರಿಯಿಂದ ಹೇಳ್ತಾ ಇದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ಹೇಳ್ತಿದ್ದಾರೆ ಸಂಸತ್ ಸುರಭಿ ಕಾರ್ಯಕ್ರಮ ಹಾಡುಗಳು ಮತ್ತು ಮಾಹಿತಿ ನಿಜವಾಗ್ಲೂ ಇಟ್ಸ್ ರಿಯಲಿ ನೈಸ್, ನಾವು ಎಂಜಾಯ್ ಮಾಡ್ತಾ ಇದ್ದೀವಿ, ನಿಲಯಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜಯಲಕ್ಷ್ಮೀ ನಾಗೇಶ್ ಕುಮಾರ್ ಅವರು ಚಂದಾಪುರದಿಂದ ಮಾಹಿತಿ ತುಂಬ ಚೆನ್ನಾಗಿದೆ. ಪ್ರಶಾಂತ್ ಅವರೇ ಧನ್ಯವಾದಗಳು ನಿಮಗೆ ಮತ್ತು ಎಫ್ ಎಂ ರೈನ್ಬೋಗೆ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ಸ್ ಅಲಾಟ್. ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮ, ಸಂದೇಶವನ್ನು ಕಳಿಸ್ತಾ ಇರಿ. ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ, ತುಂಬ ದಿನ ಆಗಿದೆ ಈ ಗೀತೆಯನ್ನು ಕೇಳಿ ಕೇಳಿ. ಈ ಒಂದು ಅದ್ಭುತವಾಗಿರುವಂತಹ ಗೀತೆ ರಾಜೇಶ್ ಕೃಷ್ಣನ್ ಮತ್ತು ಹರಣಿ ಸುಧಾಕರ್ ಅವರ ಧ್ವನಿಯಲ್ಲಿ.

ಗೀತೆಗಳ ಆಯ್ಕೆ ಬಹಳಷ್ಟು ಚೆನ್ನಾಗಿದೆ ಅಂತ ಬಹಳ ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋ. ಥ್ಯಾಂಕ್ ಯು ಸೋ ಮಚ್. ಗೀತೆಗಳನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ. ವೀಕೆಂಡ್ ಆಲ್ಮೋಸ್ಟ್ ವೀಕೆಂಡ್ ಮೂಡಲ್ಲಿ ಇರ್ತಾ ಅಂತ ಹೇಳಿ ಮುಂದೆ ನಾವು ಮಾತಾಡ್ತಾ ಇದ್ವಿ ಸೇತುವೆಗಳ ಬಗ್ಗೆ. ಈ ಸೇತುವೆಗಳಲ್ಲಿ ಇನ್ನಷ್ಟು ಯಾವ್ಯಾವ ಸೇತುವೆಗಳನ್ನು ನೋಡೋಣ ಬನ್ನಿ. ಅಸ್ಸಾಮಲ್ಲಿರುವಂತಹ ಬೊಗಿಬಿಲ್ ಬ್ರಿಡ್ಜ್, ಇದು ಒಂಥರ ತುಂಬ ಡಿಫ್ರೆಂಟ್ ಆಗಿರುವಂತಹ ಬ್ರಿಡ್ಜ್ ಅಂತಲೇ ಹೇಳಬಹುದು. ಇದೊಂಥರ ಕಾಂಪೋಸಿಟ್ ಬ್ರಿಡ್ಜ್ ಅಂತ ಹೇಳಿದ್ರು ತಪ್ಪಾಗಲ್ಲ, ಯಾಕೆಂತಂದರೆ ಭಾರತದ ಅತಿ ಉದ್ದದ ರೈಲು ರಸ್ತೆ ಸಂಯುಕ್ತವಾಗಿರುವಂತಹ ಸೇತುವೆ ಇದಾಗಿದೆ, ಅದಕ್ಕೆ ಕಾಂಪೋಸಿಟ್ ಬ್ರಿಡ್ಜ್ ಅಂತ ಹೇಳಿದ್ದು. ಬ್ರಹ್ಮಪುತ್ರ ನದಿಯ ಮೇಲಿನ ಮತ್ತೊಂದು ಅದ್ಭುತ ನಿರ್ಮಾಣ ಅಂತಲೇ ಹೇಳ್ಬೋದು ಬೊಗಿಬಿಲ್ ಬ್ರಿಡ್ಜ್. ಇದೆಲ್ಲ ನಾವು ಸ್ಕೂಲಲ್ಲಿದ್ದಾಗೆಲ್ಲ ಬಹುಶಃ ಓದ್ತಾ ಇದ್ವಿ. ಹಾಗೆ ಬಿಹಾರದಲ್ಲಿ ಗಂಗಾ ನದಿಯ ಮೇಲೆ ನಿರ್ಮಾಣಗೊಂಡಿರುವಂತಹ ಐತಿಹಾಸಿಕ ಮತ್ತು ವೆರಿ ಇಂಪಾರ್ಟೆಂಟ್ ಪ್ರಮುಖ ಸೇತುವೆಗಳಲ್ಲಿ ಒಂದಾಗಿರುವಂಥ ಮಹಾತ್ಮ ಗಾಂಧಿ ಸೇತುವೆ, ಇದು ಕೂಡ ತುಂಬ ತುಂಬ ಚೆನ್ನಾಗಿರುವಂಥ ಸೇತುವೆ ಇದಾಗಿದೆ. ಬಿಹಾರದಲ್ಲಿ ಗಂಗಾ ನದಿಯ ಮೇಲಿರುವಂತಹ ಸೇತುವೆ ಇದು. ಹಾಗೆ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೇಸ್ ಟೌನಿಂದ ಹೇಳ್ತಾರೆ, ಹಲೋ ಪ್ರಶಾಂತ್ ಹೇಗಿದ್ದೀರಾ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ವಿಷಯ ಕೂಡ ತುಂಬ ಡಿಫ್ರೆಂಟ್ ಆಗಿದೆ, ಅದರಲ್ಲಿ ಗೀತೆಗಳು ತುಂಬ ಖುಷಿ ಕೊಡ್ತಾ ಇದೆ ಅಂತ ಮೈದರಿಗಿಯಿಂದ ಈರಣ್ಣ ಜೀವರ ಮತ್ತು ಪಾರ್ವತಿ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಜೊತೆಯಲ್ಲಿ ಹಾಡುಗಳಂತೂ ಅದ್ಭುತವಾಗಿದೆ ಅಂತ ನಾಗರತ್ನ ಅವರು ಹೇಳ್ತಾ ಇದ್ದಾರೆ. ಒಳ್ಳೆ ಮಾಹಿತಿ, ಒಳ್ಳೊಳ್ಳೆ ಗೀತೆಗಳು ಪ್ರಸಾರ ಆಗ್ತಾ ಇದೆ, ಫೇವ್ರೆಟ್ ಹಾಡುಗಳು ಅಂತ ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ, ರಘುವರ ಸಂದೇಶ ಬಂದಿದೆ, ಆಫೀಸಿಂದ ಮನೆಗೆ ಬಂದಿದ್ದೀನಿ, ಹಾಗೆ ಫ್ರಮ್ ರೈನ್ಬೋನ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ, ಥ್ಯಾಂಕ್ಸ್ ಪ್ರಶಾಂತ್ ಫಾರ್ ವಂಡರ್ಫುಲ್ ಸಾಂಗ್ಸ್ ಅಂತ ಇವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಮತ್ತಿನಷ್ಟು ಗೀತೆಗಳು ಕೇಳಿ ಎಂಜಾಯ್ ಮಾಡಿ, ಇನ್ನಷ್ಟು ಮಾತಾಡ್ತಾ ಹೋಗೋಣ ಮತ್ತೊಂದು ಗೀತೆಯ ನಂತರ.

0: ಅದ್ಭುತವಾಗಿದೆ ಎಲ್ಲ ಗೀತೆ ಇದು. ಸೊ ಹಾಗೆ ಇನ್ನೆರಡು ಬ್ರಿಡ್ಜ್ ಬಗ್ಗೆ ಮಾತಾಡೋಣ. 9 ಮತ್ತು 10 ಸ್ಥಾನದಲ್ಲಿ ಯಾವುದಿದೆ ಅಂತ, ಮೇಘಾಲಯದಲ್ಲಿರುವಂತಹ ಮನುಷ್ಯರು ಕಟ್ಟದೇ ಇರುವಂತಹ ಸೇತುವೆ, ಜೀವಂತ ಮರಗಳ ಬೇರುಗಳಿಂದ ಸ್ಥಳೀಯ ಖಾಸಿ ಸಮುದಾಯ ಬೆಳೆಸಿರುವ ಪ್ರಕೃತಿಯ ಅದ್ಭುತ ಸೇತುವೆ ಲಿವಿಂಗ್ ರೂಟ್ ಬ್ರಿಡ್ಜ್. ಇದು ತುಂಬ ಅದ್ಭುತ, ಬಹಳಷ್ಟು ಪ್ರವಾಸಿಗರು ಈ ಜಾಗಕ್ಕೆ ಹೋಗ್ತಾರೆ. ನೀವು ಅದನ್ನು ನೋಡಿರಬಹುದು ಅಟ್ಲೀಸ್ಟ್ ಚಿತ್ರದಲ್ಲಾದರೂ. ಚಿಚಮ್ ಸೇತುವೆ ಇದೆ ಸ್ಪಿಟಿ, ಹಿಮಾಚಲ ಪ್ರದೇಶದಲ್ಲಿರುವಂತಹ ಸ್ಪಿಟಿಯಲ್ಲಿರುವಂತಹ ಚಿಚಮ್ ಬ್ರಿಡ್ಜ್ ಏಷ್ಯಾದ ಅತಿ ಎತ್ತರದ ತೂಗು ಸೇತುವೆಗಳಲ್ಲಿ ಒಂದಾದ ಸೇತುವೆ ಇದು. ಇದು ಹೇಗೆ ಇರುತ್ತೆ ಅಂತಂದರೆ, ಮೋಡಗಳ ಮಧ್ಯದಲ್ಲಿ ನಾವು ಹೋಗ್ತಾ ಇದ್ದೀವಿ ಅನ್ನುವಂಥ ಅನುಭವ ಕೊಡುತ್ತೆ. ಸ್ಪಿಟಿ ವ್ಯಾಲಿಗೆ ಹೋಗಿದ್ರೆ ಖಂಡಿತ ಈ ಬ್ರಿಡ್ಜಲ್ಲಿ ನೀವು ಪಾಸ್ ಆಗಿರ್ತೀರ. ಈ ಸೇತುವೆಗಳು ಕೇವಲ ಎರಡು ದಡಗಳನ್ನು ಮಾತ್ರ ಅಲ್ಲ, ಭಾರತದ ಒಂದು ಇತಿಹಾಸವನ್ನೇ, ತಂತ್ರಜ್ಞಾನವನ್ನೇ, ಪ್ರಕೃತಿಯನ್ನು, ಪ್ರಗತಿಯನ್ನು ಎಲ್ಲವನ್ನು ಒಂದೇ ಹಾದಿಯಲ್ಲಿ ಜೋಡಿಸುವಂತಹ ಸೇತುವೆ. ಸೊ ಹಾಗಿದ್ಮೇಲೆ ಇಷ್ಟೆಲ್ಲ ಸೇತುವೆಗಳ ಬಗ್ಗೆ ತಿಳ್ಕೊಂಡ್ವಿ. ನಿಮ್ಮ ಬಕೆಟ್ ಲಿಸ್ಟಲ್ಲಿ ಯಾವ ಸೇತುವೆ ಮೊದಲ ಸ್ಥಾನ ಪಡೆಯುತ್ತೆ ಮತ್ತು ಎಲ್ಲಿಗೆ ಹೋಗ್ತೀರಾ, ಖಂಡಿತ ನೀವು ಡಿಸೈಡ್ ಮಾಡ್ಕೋಬಹುದು. ಸೂಪರ್ ಸಾಂಗ್ಸ್ ಅಂತ ಭಾಗ್ಯಮ್ಮ, ಜಯಣ್ಣ, ನಿರಂಜನ್, ಮಲ್ಲಸಂದ್ರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಪ್ರಶಾಂತ್, ತುಂಬ ಇಷ್ಟ ಆಯಿತು ಕಾರ್ಯಕ್ರಮ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಜೊತೆಯಲ್ಲಿ ಮಾದನ ಹೆಪ್ಪರ್ಗಿಯಿಂದ ಶಿವಲಿಂಗಪ್ಪ ಭದ್ರೆ ಅವರು ಹೇಳ್ತಿದ್ದಾರೆ, ಅಟಲ್ ಸೇತುವೆ ಇದು ಮುಂಬೈನ ನವಿ ಮುಂಬೈ ಸಂಪರ್ಕಿಸುವಂತಹ ಅತ್ಯಂತ ಒಳ್ಳೆಯ ಸೇತುವೆ. ಜೊತೆಗೆ ಭೂಪೇನ್ ಹಸಾರಿಕಾ ಸೇತುವೆ ಅಸ್ಸಾಂ ಅರುಣಾಚಲ ಪ್ರದೇಶ ಸಂಪರ್ಕಿಸುವ ನದಿಯ ಮೇಲಿನ, ಲೋಹಿತ್ ನದಿಯ ಮೇಲಿನ ಸೇತುವೆ ಇದು, ಅತಿ ಉದ್ದವಾದಂಥ ಸೇತುವೆ. ಹೌರಾ ಚೀನಾಬ್ ಇದೆಲ್ಲವೂ ಮಾಹಿತಿ ತುಂಬ ಇಷ್ಟ ಆಯಿತು ಅಂತ ಹೇಳಿ ಅವರು ಮಾಹಿತಿ ಸಮೇತ ಸಂದೇಶವನ್ನು ಕಳಿಸಿದ್ದಾರೆ. ಮಾತು ಮಾಹಿತಿ ಹಾಡುಗಳು ಸೂಪರ್ ಅಂತ ಭಾಗ್ಯ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. 7:35 ಸರಿಯಾಗಿ ವಾರ್ತೆ, ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. ತದನಂತರ ಒಲವಿನ ಆಲಾಪ ಮೂಡಿಬರುತ್ತೆ. ಸಂದೇಶವನ್ನು ಕಳಿಸಿರೋ ಮಿತ್ರರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ವಾರ್ತಾ ಪ್ರಸಾರ ನಿಮ್ಮೆಲ್ಲರಿಗಾಗಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಆಂಧ್ರ ಮತ್ತು ಕರ್ನಾಟಕಕ್ಕೆ ನಾಳೆ ಪ್ರಧಾನಿ ಭೇಟಿ, ಹಲವು ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ. ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆ ಪಿಎಂ ಸೂರ್ಯ ಸರೋವರ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಯೋಜನೆ ಭಾರತದ ಆಹಾರ ಭದ್ರತೆಗೆ ಧಕ್ಕೆ ತರುವುದಿಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ತೈಪೆ ಬ್ಯಾಡ್ಮಿಂಟನ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಉನ್ನತಿ ಹೂಡಾ ಮತ್ತು ಸಾನ್ವಿ ಶರ್ಮಾ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ ನೀಡಲಿದ್ದು ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಆಂಧ್ರಪ್ರದೇಶದ ಭೋಗಂಪುರಂನಲ್ಲಿ 5,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಅಲ್ಲೂರು ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ವಿಶಾಖಪಟ್ಟಣಂನಲ್ಲಿ 460 ಕೋಟಿ ಹೂಡಿಕೆಯ ರಾಜ್ಯದ ಮೊದಲ ಸೆಮಿಕಂಡಕ್ಟರ್ ತಯಾರಿಕಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಅವರು ಕರ್ನೂಲ್ ಮತ್ತು ಅನಂತಪುರಂ ಭಾಗದ ಸೌರ ಹಾಗೂ ಪವನ ವಿದ್ಯುತ್ ಯೋಜನಾ ಪ್ರಸರಣ ಜಾಲಗಳು ಸೇರಿದಂತೆ ಹಲವಾರು ಯೋಜನೆಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಂತರ ಮೈಸೂರಿಗೆ ಆಗಮಿಸಲಿರುವ ಪ್ರಧಾನಿಯವರು ಐತಿಹಾಸಿಕ ನಿರಂಜನ ಮಠದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸ್ವಾಮಿ ವಿವೇಕಾನಂದರ 1892 ಮೈಸೂರು ಭೇಟಿಯ ಸ್ಮರಣಾರ್ಥ ನಿರ್ಮಿಸಲಾದ ಈ ಸ್ಮಾರಕ 4 ಆಯಾಮಗಳ ಅನುಭವ ಕೇಂದ್ರ, ಗ್ರಂಥಾಲಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ವಿಶೇಷ ಅಧ್ಯಯನ ಸೌಲಭ್ಯವನ್ನು ಒಳಗೊಂಡಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟಪತಿ ಭವನದಲ್ಲಿ ಅಟಲ್ ನಾವೀನ್ಯತಾ ಮಿಷನ್ನ ತಳಮಟ್ಟದ ಆವಿಷ್ಕಾರಕರೊಂದಿಗೆ ಸಂವಾದ ನಡೆಸಿ ಅವರು ರೂಪಿಸಿರುವ ಆವಿಷ್ಕಾರಗಳ ಪ್ರದರ್ಶನವನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟಪತಿ, ಸ್ಥಳೀಯ ಅನುಭವ, ವೈಜ್ಞಾನಿಕ ಚಿಂತನೆ, ವೈಯಕ್ತಿಕ ಸೃಜನಶೀಲತೆ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯನ್ನು ಒಗ್ಗೂಡಿಸುವ ತಳಮಟ್ಟದ ಆವಿಷ್ಕಾರಗಳು ಸಮಾಜದ ಅಗತ್ಯತೆಗಳಿಗೆ ಅತ್ಯಂತ ಸೂಕ್ತವಾಗಿವೆ ಎಂದು ಹೇಳಿದರು. ಸವಾಲುಗಳ ನಡುವೆಯೂ ದೃಢ ಸಂಕಲ್ಪದಿಂದ ಕಾರ್ಯನಿರ್ವಹಿಸಿ ವ್ಯಕ್ತಿಗಳು, ಕುಟುಂಬಗಳು ಹಾಗೂ ಸಮುದಾಯಗಳ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಶ್ರಮಿಸುತ್ತಿರುವ ಆವಿಷ್ಕಾರಕರ ಪ್ರಯತ್ನವನ್ನು ರಾಷ್ಟಪತಿ ಶ್ಲಾಘಿಸಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸ್ ಕ್ರಮದ ಆರೋಪ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಎರಡೂ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಮೊದಲ ಮುಂದೂಡಿಕೆಯ ನಂತರ 12:00 ಲೋಕಸಭೆ ಸಭೆ ಸೇರಿದಾಗ ಸಭಾಧ್ಯಕ್ಷ ದಿಲೀಪ್ ಸೈಕಿಯಾ ಜನನ ಮತ್ತು ಮರಣಗಳ ನೋಂದಣಿ ತಿದ್ದುಪಡಿ ಮಸೂದೆ 2026 ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಂಡರು. ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಪ್ರತಿಪಕ್ಷಗಳ ಗದ್ದಲದ ನಡುವೆ ಮಸೂದೆಯನ್ನು ಮಂಡಿಸಿದರು. ಯಾವುದೇ ಚರ್ಚೆಯಲ್ಲಿದೆ ಗದ್ದಲದ ನಡುವೆ ಮಸೂದೆಯನ್ನು ಸದನದಲ್ಲಿ ಅಂಗೀಕರಿಸಲಾಯಿತು. ಈ ಮಧ್ಯೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಪಕ್ಷಗಳು ಚರ್ಚೆಯಲ್ಲಿ ಭಾಗವಹಿಸದಿದ್ದಕ್ಕಾಗಿ ಟೀಕಿಸಿದರು. ಇಂಧನ ಶೇಖರಣಾ ವ್ಯವಸ್ಥೆಯೊಂದಿಗೆ ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆಗಳ ಅಭಿವೃದ್ದಿಗಾಗಿ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಇಂದು ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆಗೆ ಅನುಮೋದನೆ ದೊರೆತಿದೆ. ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಗೆ ಒಟ್ಟು 5,070 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದನೆ ನೀಡಲಾಗಿದೆ ಎಂದು ಹೇಳಿದರು. ಈ ಯೋಜನೆಯಡಿ 5,000 ಮೆಗಾವ್ಯಾಟ್ ಸಾಮರ್ಥ್ಯದ ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆಗಳನ್ನು ಕನಿಷ್ಠ 2 ಗಂಟೆಗಳ ಶೇಖರಣಾ ಸಾಮರ್ಥ್ಯ ಹೊಂದಿರುವ ಇಂಧನ ಶೇಖರಣಾ ವ್ಯವಸ್ಥೆಗಳೊಂದಿಗೆ ಅಭಿವೃದ್ದಿಪಡಿಸಲಾಗುವುದು. ಒಟ್ಟಾರೆ ಇಂಧನ ಶೇಖರಣಾ ಸಾಮರ್ಥ್ಯವು ಗಂಟೆಗೆ 10,000 ಮೆಗಾವ್ಯಾಟ್ ಆಗಿರಲಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಯೋಜನೆಯು ಭಾರತದ ಆಹಾರ ಭದ್ರತೆಗೆ ಧಕ್ಕೆ ತರುವುದಿಲ್ಲ ಮತ್ತು ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವ ಹಾಗೂ ಆಮದು ಮಾಡಿಕೊಂಡ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಮೂಲಕ ರೈತರಿಗೆ ಉತ್ತಮ ಆದಾಯವನ್ನು ನೀಡುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಎಥೆನಾಲ್ ಉತ್ಪಾದನೆಗೆ ಭಾರತೀಯ ಆಹಾರ ನಿಗಮದ ಅಕ್ಕಿಯ ಬಳಕೆಯ ಕುರಿತಾದ ಊಹಾಪೋಹಗಳ ಕುರಿತು ಪ್ರತಿಕ್ರಿಯಿಸಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಆಹಾರ ಭದ್ರತಾ ಬಾಧ್ಯತೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಂದು ಹೇಳಿದೆ. ಕನಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆ ಅಡಿಯಲ್ಲಿ ಸಂಗ್ರಹಿಸಲಾದ ಪ್ರತಿಯೊಂದು ಧಾನ್ಯವನ್ನು ಮೊದಲು ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆ, ಕಲ್ಯಾಣ ಯೋಜನೆಗಳು ಹಾಗೂ ಕಡ್ಡಾಯ ಕಾಯ್ದಿಟ್ಟ ದಾಸ್ತಾನುಗಳಿಗೆ ಹಂಚಲಾಗುತ್ತದೆ. ದೇಶದ ಆಹಾರ ಭದ್ರತಾ ಅವಶ್ಯಕತೆಗಳನ್ನು ಪೂರೈಸಿದ ನಂತರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯಿಂದ ಪ್ರಮಾಣೀಕರಿಸಲ್ಪಟ್ಟ ಹೆಚ್ಚುವರಿ ದಾಸ್ತಾನನ್ನು ಮಾತ್ರ ಎಥೆನಾಲ್ ಉತ್ಪಾದನೆಗೆ ಅನುಮೋದಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ಜಿ1 ಯೋಜನೆ ಅಡಿಯಲ್ಲಿ ಕೃಷಿ ಅವಶೇಷಗಳಿಂದ ಎರಡನೇ ತಲೆಮಾರಿನ ಎಥೆನಾಲ್ ಉತ್ಪಾದನೆಯನ್ನು ದೇಶವು ವಿಸ್ತರಿಸುತ್ತಿದೆ. ಇದು ಆಹಾರ ಧಾನ್ಯಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುತ್ತದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸುಸ್ಥಿರ ಆರ್ಥಿಕ ಬೆಳವಣಿಗೆ ಹಾಗೂ ಉದ್ಯೋಗ ಸೃಷ್ಟಿಗೆ ಸರ್ಕಾರ, ಕೈಗಾರಿಕೆ, ಉದ್ಯೋಗದಾತರು, ಕಾರ್ಮಿಕರು ಮತ್ತು ಕಾರ್ಮಿಕ ಸಂಘಟನೆಗಳ ನಡುವಿನ ಸೌಹಾರ್ದಯುತ ಕೈಗಾರಿಕಾ ಸಂಬಂಧ ಹಾಗೂ ಸಮನ್ವಯ ಅತ್ಯಗತ್ಯ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ನವದೆಹಲಿಯಲ್ಲಿ ಫಿಕ್ಕಿ, ಅಖಿಲ ಭಾರತ ಉದ್ಯೋಗದಾತರ ಸಂಘಟನೆ ಹಾಗೂ ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಸಹಯೋಗದಲ್ಲಿ ಆಯೋಜಿಸಿದ್ದ 4ನೇ ಜಾಗತಿಕ ಕೈಗಾರಿಕಾ ಸಂಬಂಧಗಳ ಶೃಂಗಸಭೆಯಲ್ಲಿ ಅವರು ಭಾಷಣ ಮಾಡಿದರು. ಕಾರ್ಮಿಕ ಹಕ್ಕುಗಳ ರಕ್ಷಣೆ, ಸಾಮಾಜಿಕ ಭದ್ರತೆಯನ್ನು ಬಲಪಡಿಸುವುದು ಹಾಗೂ ಗುಣಮಟ್ಟದ ಉದ್ಯೋಗ ಸೃಷ್ಟಿಗೆ ಅನುಕೂಲಕರ ವಾತಾವರಣ ನಿರ್ಮಿಸುವುದೇ ಸರ್ಕಾರದ ಕಾರ್ಮಿಕ ಸುಧಾರಣೆಗಳ ಉದ್ದೇಶವಾಗಿದೆ ಎಂದು ಅವರು ತಿಳಿಸಿದರು. ಬೃಹತ್ ಠೇವಣಿಗಳ ಮೇಲಿನ ಬಡ್ಡಿದರಗಳಿಗೆ ಸಂಬಂಧಿಸಿದಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಪರಿಷ್ಕೃತ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಅಧಿಕೃತ ಅಧಿಸೂಚನೆಯ ಪ್ರಕಾರ ಬೃಹತ್ ಠೇವಣಿಗಳು ಸೇರಿದಂತೆ ಎಲ್ಲಾ ವಿಧದ ಠೇವಣಿಗಳ ಮೇಲಿನ ಬಡ್ಡಿದರವನ್ನು ಬ್ಯಾಂಕುಗಳು ಮುಂಚಿತವಾಗಿಯೇ ತಮ್ಮ ಜಾಲತಾಣದಲ್ಲಿ ಸ್ಪಷ್ಟವಾಗಿ ಪ್ರಕಟಿಸಬೇಕು. ಪ್ರಕಟಿಸಲಾದ ದರಗಳ ಪ್ರಕಾರವೇ ಬಡ್ಡಿಯನ್ನು ಪಾವತಿಸಬೇಕಾಗುತ್ತದೆ. ಪ್ರತಿ ವ್ಯವಹಾರ ದಿನ ಬೆಳಿಗ್ಗೆ 10 ಗಂಟೆಗೆ ಗರಿಷ್ಠ 10 ದಿನಗಳ ಮತ್ತೊಮ್ಮೆ ಕೇಳಿ, ಗರಿಷ್ಠ 10 ನಿಮಿಷಗಳ ಸಡಿಲಿಕೆ ಅವಧಿಯೊಂದಿಗೆ ಬೃಹತ್ ಠೇವಣಿಗಳ ಮೇಲಿನ ಬಡ್ಡಿದರವನ್ನು ಬ್ಯಾಂಕುಗಳು ತಮ್ಮ ಜಾಲತಾಣದಲ್ಲಿ ಪ್ರಕಟಿಸುವುದು ಕಡ್ಡಾಯವಾಗಿರುತ್ತದೆ. ವಿವಿಧ ಉನ್ನತ ಮಟ್ಟದ ಸಭೆಗಳು ಮತ್ತು ಇತರ ಅಧಿಕೃತ ಭೇಟಿಗಳ ಸಮಯದಲ್ಲಿ ಪಾಕಿಸ್ತಾನದಿಂದ ನಡೆಯುತ್ತಿರುವ ಗಡಿಯಾಚೆಗಿನ ಭಯೋತ್ಪಾದನೆಯ ವಿಷಯದ ಕುರಿತು ಸರ್ಕಾರವು ಇತರೆ ದೇಶಗಳಿಗೆ ನಿರಂತರ ಜಾಗೃತಿ ಮೂಡಿಸುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿಂದು ಲಿಖಿತ ಉತ್ತರ ನೀಡಿದ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಸರ್ಕಾರವು 31 ದೇಶಗಳು ಮತ್ತು 6 ಬಹುಪಕ್ಷೀಯ ಗುಂಪುಗಳೊಂದಿಗೆ ಭಯೋತ್ಪಾದನೆ ನಿಗ್ರಹ ಜಂಟಿ ಕಾರ್ಯಗುಂಪನ್ನು ಸ್ಥಾಪಿಸಿದೆ ಎಂದು ಹೇಳಿದರು. ತೈವಾನ್ನಲ್ಲಿ ನಡೆಯುತ್ತಿರುವ ತೈಪೆ ಬ್ಯಾಡ್ಮಿಂಟನ್ ಟೂರ್ನಿಯ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಉನ್ನತಿ ಹೂಡಾ ಮತ್ತು ತಾನ್ವಿ ಶರ್ಮಾ ಜಯ ಗಳಿಸಿ ಮುಂದಿನ ಹಂತಕ್ಕೆ ಅರ್ಹತೆ ಗಳಿಸಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಉನ್ನತಿ ಹೂಡಾ ತನ್ನದೇ ದೇಶದ ದೇವಿಕಾ ಸಿಹಾಗ್ ವಿರುದ್ಧ 2-0 ಸೆಟ್ಗಳ ಅಂತರದಲ್ಲಿ ಜಯ ಗಳಿಸಿದ್ದಾರೆ. ಮತ್ತೊಂದು ಪಂದ್ಯದಲ್ಲಿ ಥೈಲ್ಯಾಂಡ್ನ ಸುಪಾನಿಡಾ ಕಾಟೆಥಾಂಗ್ ವಿರುದ್ಧ ಥಾನ್ವಿ ಶರ್ಮಾ 2-1 ಸೆಟ್ ಅಂತರದಲ್ಲಿ ಜಯ ಗಳಿಸಿ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಕಿರಣ್ ಜಾರ್ಜ್ ಜಪಾನ್ನ ಯುದಾಯ್ ಒಕಿಮೊತೊ ವಿರುದ್ಧ ಸೋಲನುಭವಿಸಿ ಪಂದ್ಯಾವಳಿಯಿಂದ ಹೊರನಡೆದಿದ್ದಾರೆ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 110 ಕೆಜಿ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಲವ್ಪ್ರೀತ್ ಸಿಂಗ್ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಲವ್ಪ್ರೀತ್ ಸಿಂಗ್ ಅವರ ಈ ಸಾಧನೆ ಮತ್ತು ಅದ್ಭುತ ಪ್ರದರ್ಶನವು ದೇಶದ ಗರಿಮೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ ಎಂದು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಇವರು ಇನ್ನಷ್ಟು ಯಶಸ್ಸು ಸಾಧಿಸಲಿ ಎಂದು ಸಚಿವ ಅಮಿತ್ ಶಾ ಶುಭ ಹಾರೈಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶ. ಸಂದೇಶಗಳು. ಆಂಧ್ರ ಮತ್ತು ಕರ್ನಾಟಕಕ್ಕೆ ನಾಳೆ ಪ್ರಧಾನಿ ಭೇಟಿ, ಹಲವು ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ. ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆ ಪಿಎಂ ಸೂರ್ಯ ಸರೋವರ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಯೋಜನೆ ಭಾರತದ ಆಹಾರ ಭದ್ರತೆಗೆ ಧಕ್ಕೆ ತರುವುದಿಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ತೈಪೆ ಬ್ಯಾಡ್ಮಿಂಟನ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಉನ್ನತಿ ಹೂಡಾ ಮತ್ತು ಸಾನ್ವಿ ಶರ್ಮಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
2: ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದು ಒಲವಿನ ಆಲಾಪ. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ.

ಪ್ರೀತಿ, ಪ್ರೇಮ, ಪ್ಯಾರ್, ಇಶ್ಕ್, ಲವ್, ಮೊಹಬ್ಬತ್, ಒಲವು, ಹೀಗೆ ಪದಗಳೆಷ್ಟೇ ಇರಲಿ, ವ್ಯಾಖ್ಯಾನ ಯಾವುದೇ ರೀತಿಯಲ್ಲಿ ಇರಲಿ, ಆದರೆ ಅದರ ಅನುಭವ ಒಂದೇ, ಅದುವೇ ಪ್ರೀತಿ ಮಾತ್ರ.

ಪ್ರೀತಿ ಅನ್ನೋದು ವಯಸ್ಸಿನ ಹುಡುಗ ಹುಡುಗಿಯರ ನಡುವಿನ ಪ್ರೀತಿ ಮಾತ್ರ ಅಲ್ಲ. ಪ್ರೀತಿ ಅನ್ನೋದು ನಾವು ತುಂಬ ಇಷ್ಟಪಡುವವರ ಮೇಲಿನ ಭಾವನೆ. ಅದು ತಾಯಿಯ ಪ್ರೀತಿ ಆಗಿರಬಹುದು, ತಂದೆಯ ಕಾಳಜಿ, ಅಣ್ಣನ ಜವಾಬ್ದಾರಿ, ತಂಗಿಯ ಸ್ನೇಹ, ಗೆಳೆಯರ ಬಾಂಧವ್ಯ, ನೆಂಟರ ಕರುಣೆ, ನಮ್ಮವರ ಒಲವು, ಎಲ್ಲವೂ ಪ್ರೀತಿಯೇ. ಪ್ರೀತಿಯ ಅನುಭವ ಒಂದೇ ಆದರೂ ಅದರ ಮುಖಗಳು ಬೇರೆ ಬೇರೆ. ಆದರೆ ಪ್ರೀತಿ ಅಂದರೆ ತಕ್ಷಣ ನಾವೆಲ್ಲರೂ ತಿಳಿಯೋದು ಅದು ಹುಡುಗ ಹುಡುಗಿಯರ ಪ್ರೀತಿ ಅಂತ.

ಪ್ರೀತಿ ತನ್ನವರು ಚೆನ್ನಾಗಿರಬೇಕು ಅಂತ ಬಯಸುತ್ತೆ. ಪ್ರೀತಿ ತಾನು ಪ್ರೀತಿಸಿದವರು ಪ್ರಗತಿ ಕಾಣಬೇಕು ಅಂತ ಬಯಸುತ್ತೆ. ಪ್ರೀತಿಸುವವರು ಪರಸ್ಪರ ಬೆಳವಣಿಗೆಗೆ ಏಣಿಯಾಗಿ ನಿಲ್ತಾರೆ. ಪ್ರೀತಿಯ ನಡುವೆ ಯಾವಾಗಲೂ ಗೆಲುವಿಗೆ ಹೋರಾಟವೇ ಹೊರತು ತಾನು ಗೆಲ್ಲಬೇಕು ಎಂಬ ಹೋರಾಟಕ್ಕಲ್ಲ. ಪ್ರೀತಿಯಲ್ಲಿ ಗೆಲುವಿಗಿಂತ ಒಲವೇ ಹೆಚ್ಚಿರುತ್ತೆ.

ಪ್ರೀತಿ ಪ್ರೇಮ ಕೇವಲ ತನಗಾಗಿ ಹೋರಾಟ ನಡೆಸದೆ ತನ್ನವರಿಗಾಗಿಯೂ ಕೂಡ ಹೋರಾಡುವಂತೆ ಮುನ್ನಡೆಸುತ್ತೆ. ಶಿಕ್ಷಣದಲ್ಲಿ ಹಿಂದೆ ಉಳಿದ ಮಗುವನ್ನ ಬುದ್ಧಿವಂತನಾಗಿ ತಾಯಿ ಮಾಡೋಕೆ ತಾನೇ ಶಿಕ್ಷಕಿಯಾಗ್ತಾಳೆ. ಸೈಕಲ್ ತುಳಿಯುವ ಹೆದರುವ ಮಗಳಿಗೆ ತಂದೆ ತಾನೇ ತರಬೇತುದಾರರಾಗ್ತಾನೆ. ಅಣ್ಣನ ತಪ್ಪುಗಳನ್ನ ತಂಗಿ ಮುಚ್ಚಿಡ್ತಾ, ತಮ್ಮನ ಹಠವನ್ನ ಅಕ್ಕ ಅರ್ಥ ಮಾಡಿಕೊಳ್ತಾ, ತನ್ನವರು ಗೆಲ್ಲಲು

ಪ್ರೀತಿ ಪ್ರೇಮದಲ್ಲಿ ಯಾವಾಗ್ಲೂ ಒಳಿತೇ ಇರುತ್ತೆ ಹೊರತು ಕೆಡುಕಲ್ಲ. ಆದ್ರೆ ಪ್ರೀತಿಯಲ್ಲಿ ಜಗಳವಿರುತ್ತೆ, ಕೋಪ ಇರುತ್ತೆ, ಸಿಟ್ಟು ಬೇಸರವೂ ಇರುತ್ತೆ. ಆದ್ರೆ ಈ ಜಗಳ, ಕೋಪ, ಸಿಟ್ಟು, ಬೇಸರ ಕ್ಷಣಿಕವಾಗಿದ್ದು ಜಗಳದ ಮರುಕ್ಷಣವೇ ಮಾತಿಗೆ ಮುನ್ನುಡಿ ಬರೆಯುತ್ತೆ. ಸಿಟ್ಟು ಬೇಸರ ಸಮರಕ್ಕೆ ಎಡೆಮಾಡಿಕೊಡದೆ ಸಾಮರಸ್ಯದ ಸಂಭ್ರಮಕ್ಕೆ ಮರುಕ್ಷಣ ಅಣಿಯಾಗುತ್ತೆ.

ಹೌದು, ಪ್ರೀತಿ ಏಕೆ ಭೂಮಿ ಮೇಲಿದೆ? ಯಾಕಂದ್ರೆ ಇಲ್ಲಿ ಪ್ರೀತಿಸೋ ಜನ ಇದ್ದಾರೆ. ಇಲ್ಲಿ ಮಾನವ ಕುಲಕ್ಕೆ ತನ್ನ ಪ್ರೀತಿ ನೀಡುವ ಪ್ರಕೃತಿ ಇದೆ. ಪ್ರಕೃತಿಯಲ್ಲಿ ಪ್ರೀತಿ ಹಂಚುತ್ತಾ ಪ್ರೀತಿಯ ಪಾಠ ಹೇಳಿಕೊಡುವ ಪ್ರಾಣಿಗಳಿವೆ. ಪುಣ್ಯಕೋಟಿಯ ಕಥೆಯೂ ಕೂಡ ನಮಗೆ ಪ್ರೀತಿ ಕಲಿಸುತ್ತೆ ಅಲ್ವೇ?

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳು. ಸಮಯವಾಗಿದೆ 9:16:10. ಸುಮಧುರ ಹಿಂದಿ ಗೀತೆಗಳು ಸುಖೋಂ ಕೆ ಪಲ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಈ 45 ನಿಮಿಷ ಸುಮಧುರ ಹಿಂದಿ ಗೀತೆಗಳನ್ನು ಕೇಳುವಂತಹ ಹೊತ್ತು. ಏನಿರ್ಬೋದು ವಿಶೇಷ, ನೀವು ಈ ಗೀತೆಗಳನ್ನು ಕೇಳ್ತಾ ಇದ್ರೆ ಗೊತ್ತಾಗಬಹುದು. ಕೇಳಿ, ನಿಮ್ಮೆಲ್ಲರಿಗಾಗಿ ಮೊದಲನೇ ಗೀತೆಯಾಗಿ ಪ್ರಸಾರ ಮಾಡ್ತಾ ಇದ್ದೀನಿ ಲತಾ ಮಂಗೇಶ್ಕರ್ ಮತ್ತು ಮೊಹಮ್ಮದ್ ರಫಿ ಅವರ ಹಾಡುಗಾರಿಕೆಯಲ್ಲಿ ಮೂಡಿ ಬಂದಿರುವಂತಹ ಗೀತೆ ನಿಮ್ಮೆಲ್ಲರಿಗಾಗಿ. ಹತ್ತಿ ಸಫಾಯಿ ಚಿತ್ರದ ಗೀತೆ, ಎಂಜಾಯ್ ಮಾಡಿ.

ಬಹಳಷ್ಟು ಜನಕ್ಕೆ ಇದು ಒಂಥರ ಫೇವ್ರೆಟ್ ಗೀತೆ ಅಂತಲೇ ಹೇಳ್ಬೋದು. ನಾವಂತೂ ಚಿಕ್ಕ ಹುಡುಗರಿದ್ದಾಗ ಎಲ್ಲ ಗೀತೆಗಳನ್ನು ರೇಡಿಯೋದಲ್ಲಿ ಕೇಳಿ ಎಂಜಾಯ್ ಮಾಡ್ತಾ ಇದ್ವಿ. ಹಾಗೆ ಈ ಎಲ್ಲ ಗೀತೆಗಳನ್ನು ಕೇಳ್ತಾ ಇದ್ದರೆ ಇನ್ನೊಂದ್ಸರಿ ಕೇಳಬೇಕು ಅಂತಲೇ ಅನಿಸುತ್ತೆ. ಅಷ್ಟು ಅದ್ಭುತವಾಗಿರುವಂತಹ ಲಿರಿಕ್ಸ್ ಇರಬಹುದು, ಜೊತೆಯಲ್ಲಿ ಹಾಡುಗಾರಿಕೆ ಇರ್ಬೋದು. ಎಸ್, ಒಳ್ಳೊಳ್ಳೆ ಗೀತೆಗಳು ಅಂತ ಕಿಶನ್ ರೋಷನ್, ಶೋಭಾರಾಣಿ ಹನುಮತೇಗೌಡ ಅವರು ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಯಲ್ಲಿ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿಯವರು ಹೇಳ್ತಿದ್ದಾರೆ, ವಾದ ಕರ್ಲೆ ಸಾಜನ ಅಪ್ಪ ಎಂಥ ಅದ್ಭುತವಾದ ಗೀತೆ, ಹಿಂದಿ ಮೆಲೋಡಿ ಗೀತೆ ಕೇಳಲು ತುಂಬ ಖುಷಿ ಅನಿಸುತ್ತೆ. ಇಷ್ಟವಾದ ಗೀತೆ ಕೂಡ ಪ್ರಸಾರ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಪ್ರಶಾಂತ್ ಅಂತ ಅವರು ಹೇಳ್ತಾ ಇದ್ದಾರೆ. ಸೂಪರ್ ಐ ರಿಯಲಿ ಎಂಜಾಯ್ಡ್ ವಾದ ಕರ್ಲೆ ಸಾಜನ, ಓ ಮೈ ಗಾಡ್, ಹಮ್ ತುಮ್ ಚಿಂದಿ ಚಿತ್ರಾನ್ನ, ಅದ್ಭುತವಾಗಿರುವಂತಹ ಗೀತೆ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ನಾಗರತ್ನ ಅವರು. ಜೊತೆಯಲ್ಲಿ ಜಯಪುಟ್ಟಸ್ವಾಮಿ ಅವರು ಕೆನಡಾದಿಂದ ಹೇಳ್ತಿದ್ದಾರೆ, ಸುಗಮ ಕೇಬಲ್ ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಏನಿರ್ಬೋದು ಇವತ್ತು ಸ್ಪೆಷಲ್ ಓಕೆ ಅಂತ ಅವರು ಹೇಳ್ತಿದ್ದಾರೆ. ಓಕೆ, ಹಾಗೆ ಅಮೃತ ರಮೇಶ್ ಅವರು ಹೇಳ್ತಿದ್ದಾರೆ, ಎಫ್ ಎಂ ರೈನ್ಬೋದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ, ಥ್ಯಾಂಕ್ ಯು ಪ್ರಶಾಂತ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪೂಜಾ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ, ಎಫ್ ಎಂ ರೈನ್ಬೋದಲ್ಲಿ ನಿಮ್ಮ ಜೊತೆಯಾಗಿ ಕೂಡ ನಾವಿದ್ದೀವಿ, ಅದ್ಭುತವಾಗಿರುವಂಥ ಗೀತೆಗಳು ಅಂತ ಅವರು ಹೇಳ್ತಿದ್ದಾರೆ. ಸೊ ಏನಿವತ್ತಿನ ವಿಶೇಷ ಅಂತಂದರೆ, ಈ ಎಲ್ಲ ಗೀತೆಗಳನ್ನು ಕೇಳ್ತಾ ಇದ್ರಿ, ಹಾಗೆ ಇವತ್ತು ಒಂದು ಸ್ವಲ್ಪ ಫ್ರೀ ಇದ್ದರೆ, ಆರಾಮಾಗಿ ಊಟ ಎಲ್ಲ ಆಗಿತ್ತು ಅಂತಂದರೆ, ಒಬ್ಬರೇ ಕೂತು ಈ ಗೀತೆಯನ್ನು ಹಾಗೆ ಆಲಿಸಿ ಟೆರೆಸ್ ಮೇಲೆ ಹೋಗಿ ಕೂತ್ಕೋಬಹುದು, ಅಥವಾ ಬಾಲ್ಕನಿಯಲ್ಲಿ ಕೂತು ಈ ಗೀತೆಗಳನ್ನೆಲ್ಲ ಕೇಳ್ತಾ ಇರ್ಬೋದು. ಇನ್ನಷ್ಟು ಖುಷಿ ಕೊಡುತ್ತೆ, ಆಕಾಶದಲ್ಲಿ ಹಾಗೆ ಚಂದ್ರನನ್ನು ನೋಡಿಕೊಂಡು ಈ ಗೀತೆಯನ್ನು ಎಂಜಾಯ್ ಮಾಡಿ. ಆದರೆ ನೀವೇನು ಇದಕ್ಕೆ ಕ್ಲೂ, ಏನಿವತ್ತಿನ ಸ್ಪೆಷಲ್ ಅಂತಂದರೆ, ಕ್ಲೂ ಏನಪ್ಪ ಅಂತಂದರೆ, ಈ ಗೀತೆಯ ಚಿತ್ರೀಕರಣವನ್ನು ಹಾಗೆ ನೆನೆಸ್ಕೊಳ್ಳಿ, ಎಲ್ಲ ಆಗಿರಬಹುದು ಹೇಗಾಗಿರ್ಬೋದು ಅಂತ ಹೇಳಿ. ಸೊ ಅದೇ ಇವತ್ತಿನ ಕ್ಲೂ, ನಿಮ್ಮ ಇವತ್ತಿನ ಸುಖಮ್ ಕೇಬಲ್ ಕಾರ್ಯಕ್ರಮದಲ್ಲಿ ಯಾವ ಥರದ ವಿಶೇಷತೆ ಅಂತ ನಿಮಗೆ ಆ ಚಿತ್ರೀಕರಣವನ್ನು ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗಬಹುದು. ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀರಿ, ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ಒನ್ ಆಫ್ ಮೈ ಆಲ್ ಟೈಮ್ ಫೇವ್ರೆಟ್ ಆಲ್ಸೋ. ಕೇಳಿ ತಾರೀಫ್ ಕರೋ ಕ್ಯಾ ಉಸ್ಕಿ, ಎಂಜಾಯ್ ಮಾಡಿ ಈ ಗೀತೆಯನ್ನು.

ಮುಂಚೆ ಹಿಮಾಲಯಕ್ಕೆ ನೀಚೆ ಅದ್ಭುತವಾಗಿರುವಂತಹ ಗೀತೆ ನೀವೆಲ್ಲರೂ ಕೇಳ್ತಾ ಇದ್ರಿ. ಎಫ್ ಎಂ ರೈನ್ಬೋ ಸುಖಂ ಕೆಪಲ್ ಕಾರ್ಯಕ್ರಮದಲ್ಲಿ ಬ್ಯಾಕ್ ಟು ಬ್ಯಾಕ್ ಗೀತೆಗಳು ಪ್ರಸಾರ ಆಗ್ತಾ ಇದೆ. ಹಿಮಾಲಯಕ್ಕೆ ಗೋಧುಮೆ ಚಿತ್ರದ ಗೀತೆಯನ್ನು ಈಗ ನೀವು ಕೇಳಿದ್ರಿ. ಸ್ನೇಹಿತರೆ ಲತಾ ಮಂಗೇಶ್ಕರ್ ಮತ್ತು ಸಂಗಡಿಗರು ಹಾಡಿದಂತಹ ಗೀತೆ. ಹಾಗೆ ಸಂದೇಶಗಳ ಕಡೆ ಗಮನ ಹರಿಸೋದಾದರೆ ನೋಡ ಬನ್ನಿ, ಯಶಸ್ ಪ್ರಧಾನ್, ನಂದಿನಿ ಪ್ರಧಾನ್ ಅವರೆಲ್ಲರೂ ಕರಿಹೊಬನಹಳ್ಳಿ ಬೆಂಗಳೂರಿನಿಂದ ಹೇಳ್ತಿದ್ದಾರೆ ಹಾಡುಗಳು ಸೂಪರ್ ಆಗಿದೆ ಅಂತ ಹೇಳಿ. ಹಾಗೆ ಗೀತಾ ಶ್ರೀನಿವಾಸ್ ಅವರು ಜೆ ಪಿ ನಗರ ಮೈಸೂರಿನಿಂದ, ಹಿಂದಿ ಸಾಂಗ್ಸ್ ಆರ್ ರಿಯಲಿ ಗ್ರೇಟ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಿದ್ದಾರೆ. ಪ್ರಶಾಂತ್ ಅವರೇ, ನಿಮ್ಮ ಜೊತೆಯಾಗಿ ನಾವು ಕೂಡ ಇದ್ದೀವಿ. ಅದ್ಭುತವಾಗಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ. ತುಂಬ ದಿನ ಆಗಿತ್ತು ಈ ಗೀತೆಗಳೆಲ್ಲ ಕೇಳಿ. ಥ್ಯಾಂಕ್ ಯು ಸೋ ಮಚ್ ಇಂಥ ಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಅಂತ ಹೇಳ್ತಾ ಇದ್ದರೆ, ಆನಂದ್ ಕುಲಕರ್ಣಿಯವರು ಸುಲೇಪೇಟದಿಂದ ಹೇಳ್ತಾರೆ, ಪ್ರಸಾರವಾಗುತ್ತಿರುವ ಹಿಂದಿ ಹಾಡುಗಳು ತುಂಬ ಇಷ್ಟ ಆಗ್ತಾ ಇದೆ, ಥ್ಯಾಂಕ್ ಯು ಪ್ರಶಾಂತ್ ಅಂತ ಹೇಳಿ. ಹಾಗೆ ನಮ್ಮ ಮನೆಯಿಂದ 15 ನಿಮಿಷ ಕಾಮನೆಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ನಿಸ್ತದೆ. ಫೇವರೇಟ್ ರಾಜೇಶ್ ಖನ್ನಾ ಅವರ ಗೀತೆಗಳನ್ನು ಪ್ರಸಾರ ಮಾಡಿದ್ದೀರ, ಮೈಂಡ್ ಬ್ಲೋಯಿಂಗ್, ಸೂಪರ್ ಸೂಪರ್, ಥ್ಯಾಂಕ್ಸ್ ಪ್ರಶಾಂತ್ ಅಂತ ನಾಗರತ್ನ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಬಾಬಿ ಚಿತ್ರದ ಗೀತೆ ಹಾಕಿದ್ರಿ, ಹಾಕಬೇಕಿತ್ತು ಸಾಮ್ಯತೆಗಾಗಿ ಅನಿಸುತ್ತೆ. ವಿಜಯಲಕ್ಷ್ಮಿ ಅವರು ಕೊಣನಕುಂಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ರಾಣಿ ಹಳೇಬೀಡು ಅವರು ಹೇಳ್ತೀರಾ, ಹಿಂದಿ ಸಾಂಗ್ಸ್ ಆರ್ ಸೂಪರ್ ಇನ್ ದಿಸ್ ಪ್ರೋಗ್ರಾಮ್, ತುಂಬ ಚೆನ್ನಾಗಿದೆ ಇವತ್ತೆಲ್ಲ ಗೀತೆಗಳನ್ನು ನೀವು ಆಯ್ಕೆ ಮಾಡ್ಕೊಂಡಿರೋದು ಅಂತ ಅವ್ರು ಹೇಳ್ತಾ ಇದ್ದರೆ, ಸುಖಂಕೆಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿದೆ ಪ್ರಶಾಂತ್, ಧನ್ಯವಾದಗಳು ಅಂತ ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓಕೆ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಪ್ರಶಾಂತ್, ಥ್ಯಾಂಕ್ ಯು. ಬನ್ನಿ ಊಟ ಮಾಡೋಣ ಅಂತ ಭಾಗ್ಯ ಅವರ ಸಂದೇಶ ಬಂದು ತಲುಪಿದೆ. ನಮಸ್ತೆ ಸರ್, ಊಟ ಆಯ್ತಾ ಅಂತ ಪೂಜಾ ಅವರು ಕೇಳ್ತಾ ಇದ್ದಾರೆ. ಯೆಸ್, ಜಸ್ಟ್ ಹ್ಯಾಡ್. ಓಕೆ, ಸುಭಾನ್ ಕೋರಿ ಅವರು ಹಂಪಸಾಗರದಿಂದ ಹೇಳ್ತಾರೆ, ಉತ್ತಮವಾದ ಗೀತೆಗಳು ಪ್ರಸಾರ ಮಾಡ್ತಾ ಇದ್ದೀರಾ, ಹಾಡುಗಳನ್ನು ಕೇಳ್ತಾ ಕೇಳ್ತಾ ಸಂದೇಶ ಕಳಿಸೋದೇ ಮರ್ತೋಗ್ಬಿಟ್ಟಿದೆ, ಸಾರಿ ಅಂತ ಹೇಳ್ತೀರ. ಓ, ವೆರಿ ನೈಸ್. ರಂಗಸ್ವಾಮಿ ಅವರ ಸಂದೇಶ ಬಂದು ತಲುಪಿದೆ. ಎಫ್ ಎಂ ರೈನ್ಬೋದಲ್ಲಿ ನಿಮ್ಮ ಜೊತೆಯಾಗಿ ನಾವು ಕೂಡ ಇದ್ದೀವಿ ಪ್ರಶಾಂತ್ ಅವರೇ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಅಂತ ಅವರು ಹೇಳ್ತಿದ್ದಾರೆ. ಸೊ ಇನ್ಯಾಕೆ ತಡ, ಇನ್ನಷ್ಟು ಒಳ್ಳೆ ಗೀತೆಗಳನ್ನು ಕೇಳೋ ಅಂತ ಹೊತ್ತಲ್ವಾ, ಕೇಳಿ ಮತ್ತೊಂದು ಗೀತೆ. ಓಕೆ, ಯಾವ ಗೀತೆಯನ್ನು ಪ್ರಸಾರ ಮಾಡ ಕೇಳಿ, ಈ ಗೀತೆಯನ್ನು ಕೇಳಿ. ರೋಚ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ ಎಫ್ ಎಂ ರೈನ್ಬೋದಲ್ಲಿ.

ಎಸ್ ಇವಾದಿಯ ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಒಂದು ಆಲ್ ಟೈಮ್ ಮೆಲಡಿಯಸ್ ಗೀತೆಯನ್ನು ಕೇಳ್ತಾ ಇದ್ರಿ. ಎಫ್ ಎಂ ರೈನ್ಬೋದಲ್ಲಿ ಸುಖಂ ಕೇಬಲ್ ಕಾರ್ಯಕ್ರಮದಲ್ಲಿ ಈ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಯಿತು. ಕೃಷ್ಣಮಣಿಯವರು ಹೇಳ್ತಾರೆ, ಸೂಪರ್ ರೀ ಪ್ರಶಾಂತ್, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅಮೃತಾ ರಮೇಶ್ ಅವರು ಹೇಳ್ತಾರೆ, ಊಟ ಆಯ್ತಾ ಪ್ರಶಾಂತ್ ಅವರೇ, ನಾನಂತೂ ಊಟ ಮಾಡ್ತಾ ಇದ್ದೀನಿ ಬನ್ನಿ ಅಂತ ಹೇಳ್ತಾರೆ. ಓ ಥ್ಯಾಂಕ್ ಯು ಸೋ ಮಚ್. ಓ ಸಂದೇಶಗಳ ಇದರಲ್ಲಿ ನಿಮ್ಮ ಸಂದೇಶ ಎಲ್ಲೋ ಮಿಸ್ ಆಗೋಗ್ಬಿಟ್ಟಿತ್ತು. ತುರುವೇಕೆರೆ ತಾಲೂಕು ಅರಳಿಕೆರೆ ಮಳೆ ರವಿ ಕೆ ಎಸ್ ಆರ್ ಟಿ ಸಿ ಇವತ್ತವರ ಜನ್ಮದಿನ, ಒಳ್ಳೊಳ್ಳೆ ಗೀತೆಗಳು, ಅವ್ರು ಕೂಡ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ ನಾಗೇಂದ್ರ ಅವರು ಹೇಳ್ತಾರೆ. ವೆರಿ ನೈಸ್ ರವಿ ಅವರೇ, ನಿಮಗೆ ಕೂಡ ಹುಟ್ಟಿದ ಹಬ್ಬದ ಆತ್ಮೀಯ ಶುಭಾಶಯಗಳು. ವರ್ಷವೆಲ್ಲ ಖುಷಿಯಾಗಿರಲಿ, ಎಲ್ಲ ದಿನಗಳು ನೀವು ಅಂದ್ಕೊಂಡಿರೋ ಹಾಗೆ ಇರಲಿ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಹೇಳ್ತಾರೆ, ಸೋಕಂ ಕೇಬಲ್ ಕಾರ್ಯಕ್ರಮ ತುಂಬ ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ, ಈ ಹಸಿವಾದಿಯ ಹಾಡು ತುಂಬಾ ಇಷ್ಟ ಆಯಿತು, ಧನ್ಯವಾದಗಳು ಪ್ರಶಾಂತ್ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆ ಹಾಜರಿ ಹಾಕಿದ್ದಕ್ಕೆ ಥ್ಯಾಂಕ್ ಯು ಪ್ರಶಾಂತ್ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು. ಗೌರಿ ಅವರ ಸಂದೇಶ ಬಂದು ತಲುಪಿದೆ, ಹಾಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರಘು ಅವರ ಸಂದೇಶ ಬಂದಿದೆ, ಎಫ್ ಎಂ ರೈನ್ಬೋದಲ್ಲಿ ನಿಮ್ಮ ಜೊತೆಯಾಗಿ ನಾವು ಕೂಡ ಇದ್ದೀವಿ ಅಂತ ಹೇಳಿ ಒಂದು ಮೆಲೋಡಿಯಸ್ ಆದಮೇಲೆ ಮತ್ತಿನ್ನೊಂದು ಪೆಪಿ ನಂಬರ್ ಕೇಳ ಬನ್ನಿ. ಎಲ್ಲಿ ಹಿಮಾಲಯದಲ್ಲೇ ಇದ್ದೀರಾ ಅಲ್ವಾ, ಕೇಳಿ ಮತ್ತೆ ಈ ಗೀತೆಯನ್ನು ಮಿಸ್ ಮಾಡಲೇಬಾರ್ದು. ಜಬ್ವಿಮಠ್ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ.

ಅದ್ಭುತವಾಗಿರುವಂತಹ ಗೀತೆಗಳು ಅಂತ ಬಹಳ ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಲಾಸ್ಟ್ ಸಾಂಗ್ ಅಸಮತ ನಾಗರತ್ನ ಅವರು ಹೇಳ್ತಾ ಇದ್ರೆ ಓಕೆ. ಅಮೃತ ರಮೇಶ್ ಅವರು ಸಂದೇಶವನ್ನು ಕಳಿಸ್ತಾ, ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ, ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳಿ. ಸೂಪರ್ ಸಾಂಗ್ಸ್ ಧನ್ಯವಾದಗಳು ಅಂತ ಚಿದಾನಂದ ಅವರು ಟಿಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರಘು ಅವರು ಹೇಳ್ತಿದ್ದಾರೆ ಎಫ್ ಎಂ ರೈನ್ಬೋದಲ್ಲಿ ನಿಮ್ಮ ಜೊತೆಯಾಗಿ ನಾವು ಕೂಡ ಇದ್ದೀವಿ, ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳಿ. ಶಂಕರ್ ಅವರ ಸಂದೇಶ ಬಂದು ತಲುಪಿದೆ, ಮಂಡ್ಯದಿಂದ ಹಾಡುಗಳನ್ನು ಕೇಳ್ತಾ ಇದ್ದೀವಿ ಎಫ್ ಎಂ ರೈನ್ಬೋದಲ್ಲಿ ನಿಮ್ಮ ಜೊತೆಯಾಗಿ ನಾವು ಇದ್ದೀವಿ ಅಂತ ಪ್ರವೀಣ್ ಅವರು ಹೇಳ್ತಿದ್ದಾರೆ. ಹಾಗೆ ಹೊರಗಡೆ ಊಟಕ್ಕೆ ಬರೋಣ ಅಂತ ನಾನು ಸ್ನೇಹಿತರು ಎಲ್ಲ ಬಂದ್ವಿ, ಆದರೆ ಒಳ್ಳೊಳ್ಳೆ ಗೀತೆಗಳನ್ನು ಕೇಳ್ತಾ ಹಾಗೆ ಕಾರಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಪ್ರವೀಣ್ ಅವರ ಸಂದೇಶ ಬಂದು ತಲುಪಿದೆ. ನಂಬರ್ ಎಂಡಿಂಗ್ 864 ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ ಸ್ನೇಹಿತರು. ಹಾಡುಗಳು ರಿಯಲಿ ನೈಸ್ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಸಂದೇಶಗಳಿಗೆ. ಸುಖಂಕೆ ಪಲ್ ಕಾರ್ಯಕ್ರಮವನ್ನು ಶ್ರೇಯ್ ಘೋಷಾಲ್ ಅವರ ಹಾಡುಗಾರಿಕೆಯಲ್ಲಿ ಮೂಡಿಬಂದಂಥ ಜಬ್ಬಿಮಟ್ ಚಿತ್ರದ ಈ ಇಷ್ಕ ಹಾಯಿ ಆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಸದ್ಯಕ್ಕೆ ಮುಗಿಸಿದ್ದೀನಿ. ಕೇಳ್ತಾ ಇರಿ ಎಫ್ ಎಂ ರೈನ್ಬೋ 101.3.

0: ಆಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
1: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಈ ಒಂದು ಗಂಟೆ ಕಾಲಾವಧಿಯಲ್ಲಿ ಇಂಥ ಸುಮಧುರ ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ರ್ಯಾಂಡಮ್ ಆಗಿರೋ ಯಾವತ್ತು ಮರೆಯೋಕ್ಕಾಗದೇ ಇರೋವಂಥ ಕೆಲವು ಗೀತೆಗಳನ್ನು ಈ ಒಂದು ಗಂಟೆಯಲ್ಲಿ ನಾನು ನಿಮ್ಮದೇ ಪ್ರಸ್ತುತಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಕೇಳಿ, ಎಂಜಾಯ್ ಮಾಡಿ. ಮುಂದಿನ ಗೀತೆ ಎಸ್ ಜನಕೆಯವರ ಧ್ವನಿಯಲ್ಲಿ ಆಲ್ ಟೈಮ್ ಫೇವ್ರೆಟ್ ಬಹಳಷ್ಟು ಜನಕ್ಕೆ, ನನಗೂ ಕೂಡ. ಉಪಾಸನೆ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ.

ಖಂಡಿತ ಈ ಒಂದು ಗಂಟೆ ಕಾಲಾವಧಿಯಲ್ಲಿ ಮಧುರವಾಗಿರುವಂತಹ ಗೀತೆಗಳೇ ನಿಮಗೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗೋದು. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ರ, ಓಲ್ಡ್ ಕ್ಲಾಸಿಕ್ ಸಾಂಗ್ಸ್ ಹುಡುಕ್ತಾ ಇದ್ದೆ. ಥ್ಯಾಂಕ್ಸ್ ಪ್ರಶಾಂತ್, ಇಂಥ ಎಲ್ಲ ಗೀತೆಗಳನ್ನು ಪ್ರಸಾರ ಮಾಡೋದಕ್ಕೆ ಥ್ಯಾಂಕ್ ಯು ಫಾರ್ ಅಮೇಝಿಂಗ್ ಪ್ಲೇಲಿಸ್ಟ್ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು ಪೂಜಾ ಅವರು. ಹಾಗೆ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಹೇಳ್ತಾರೆ, ಅದ್ಭುತವಾಗಿರುವಂತಹ ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಅಂತ ಅವರು ಹೇಳ್ತಾ ಇದ್ದಾರೆ. ನಾಗೇಂದ್ರ ಅವರು ಕುಣಿಗಲ್ ತಾಲೂಕಿನಿಂದ ಹೇಳ್ತಾರೆ, ನಿನ್ನೆ ನನ್ನ ಜನ್ಮದಿನವಿತ್ತು, ಓಕೆ, ಹುಟ್ಟು ಹಬ್ಬದ ಆತ್ಮೀಯ ಶುಭಾಶಯಗಳು, ಬಲೇಟೆಡ್ ವಿಶಸ್ ಅಂತ ನನ್ನ ಕಡೆಯಿಂದನೂ ಖಂಡಿತ ನಿಮಗೆ ನಾಗೇಂದ್ರ ಅವರೇ. ಜೊತೆಯಲ್ಲಿ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ, ಕಿಶನ್ ರೋಜನ್ ಶೋಭಾರಣಿ ಹನುಮಂತೇಗೌಡ ಅವರು ಹಾಡಿ ಮಳವಳ್ಳಿ ತಾಲೂಕಿನಿಂದ ಹೇಳ್ತೀಯಾರೆ, ಬಿಸಿ ಬಿಸಿ ರಾಗಿ ಮುದ್ದೆ, ಹಸಿ ಅವರೆಕಾಳು, ಹುಳಿ ಸಾರು, ಬಾಳೆಕಾಯಿ ಬಜ್ಜಿ, ಊಟಕ್ಕೆ ಬರ್ತೀರಾ ಅಂತ ಕೇಳ್ತೀಯಾರೆ. ನಾನು ಮಂಡ್ಯ ಜಿಲ್ಲೆಗೆ ಬರೋಷ್ಟರಲ್ಲಿ ತುಂಬ ಲೇಟ್ ಆಗೋಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ವೈಟ್. ಹಾಗೆ ಎಂಥ ವೆಲ್ಕಮ್, ಅದ್ಭುತವಾಗಿದೆ ಒಳ್ಳೊಳ್ಳೆ ಗೀತೆಗಳು ಪ್ರಶಾಂತ್ ಅಂತ. ಕಿರಣ್ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ರೆ, ಸತ್ಯ ಅವರು ಬಸವೇಶ್ವರ ನಗರದಿಂದ ಹೇಳ್ತಿದ್ದಾರೆ, ಪ್ರಶಾಂತ್ ಎಲ್ಲ ಗೀತೆಗಳು ಸೂಪರ್ ಸೂಪರ್, ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತೀರ, ಥ್ಯಾಂಕ್ ಯು ಅಂತ ಹೇಳ್ತೀರ. ಥ್ಯಾಂಕ್ಸ್. ಸಿ ಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೌಡನಹಳ್ಳಿ, ಹೊಳೆ ನರಸೀಪುರ ತಾಲೂಕಿನಿಂದ ಹೇಳ್ತಿದ್ದಾರೆ, ಹಾ, ಇಂಥ ಅದ್ಭುತ ಗೀತೆಗಳು, ಅಪರೂಪದ ಗೀತೆಗಳು, ಆಕಾಶವಾಣಿ ಗ್ರಂಥ ಭಂಡಾರಕ್ಕೆ ಆತ್ಮೀಯ ಆತ್ಮೀಯ ನಮಸ್ಕಾರಗಳು ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಯಶಸ್ವಿನಿ ಅನ್ನಪೂರ್ಣ ಗಿರಿಜಮ್ಮ ಅವರು ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಹೇಳ್ತಿದ್ದಾರೆ, ಮಧುರವಾದ ಹಾಡುಗಳು ಮನಸ್ಸಿಗೆ ತುಂಬ ಖುಷಿ ಕೊಡ್ತಾ ಇದೆ, ಮನಸ್ಸಿಗೆ ಖುಷಿ ಕೊಡ್ತಾ ಇದೆ, ನಿದ್ರೆಗೆ ಜಾರುವ ಮುನ್ನ ಈ ಎಲ್ಲ ಗೀತೆಗಳನ್ನು ಕೇಳಿದರೆ ಖುಷಿಯಾಗುತ್ತೆ, ಧನ್ಯವಾದಗಳು ಪ್ರಶಾಂತ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದು ಒಳ್ಳೊಳ್ಳೆ ಗೀತೆಗಳು, ಸೂಪರ್ ಸೂಪರ್ ಕನ್ನಡ ಹಾಡುಗಳು, ತುಂಬ ತುಂಬ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾಯಿದ್ದೀರಾ, ಮತ್ತೆ ಸೋಮವಾರ ಬರ್ತೀರಾ ತಾನೇ ಅಂತ ಭಾಗ್ಯ ಅವರ ಪ್ರಶ್ನೆ ಬಂದು ಇದೆ. ಓ ನೋಡೋಣ. ಅಂಜನಪ್ಪ ಅವರು ಮಾಲಮಾಚನಹಳ್ಳಿಯಿಂದ ಹೇಳ್ತಾರೆ, ಕನಸಿನ ಲೋಕದಲ್ಲಿ ಹಾಗೆ ವಿಹರಿಸ್ತಾ ಇದ್ದೀವಿ, ಪ್ರಸಾರವಾಗುತ್ತಿರುವಂತಹ ಎಲ್ಲ ಗೀತೆಗಳು ಸೂಪರ್ ಸೂಪರ್ ಪ್ರಶಾಂತ್ ಅಂತ ಅವರು ಹೇಳ್ತಾ ಇದ್ದಾರೆ. ಜಯಪುಟ್ಟಸ್ವಾಮಿರು ಕೆನಡಾದಿಂದ ಹೇಳ್ತಾರೆ, ನಮಸ್ತೆ, ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ಆಯ್ಕೆಯ ಮಧುರ ಗೀತೆಗಳು ಒಂದಕ್ಕಿಂತ ಒಂದು ಇಂಪಾಗಿದೆ, ಥ್ಯಾಂಕ್ಸ್ ಲಾಟ್ ಪ್ರಶಾಂತ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಚಂದ್ರಶೇಖರ್ ನಾಯಕ್ ಅವರು ಜೀವನ್ ಭೀಮನಗರ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಊಟ ಮಾಡಿ ನಿದ್ದೆಗೆ ಜಾರುವ ಮುನ್ನ ಇಂಥ ಮಧುರ ಗೀತೆಗಳು ಕೇಳೋದಕ್ಕೆ ಖುಷಿಯಾಗುತ್ತೆ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆ ಸಂಧ್ಯಾ ಅವರು ಮಲ್ಲೇಶ್ವರದಿಂದ ಹೇಳ್ತಿದ್ದಾರೆ, ಎಲ್ಲ ಹಾಡುಗಳು ತುಂಬ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಪ್ರಶಾಂತ್, ಇಷ್ಟು ಒಳ್ಳೆ ಗೀತೆಗಳನ್ನು ನೀವು ಆಯ್ಕೆ ಮಾಡಿ ಪ್ರಸಾರ ಮಾಡ್ತಿರೋದಕ್ಕೆ ಪ್ರೀತಿಯ ಧನ್ಯವಾದಗಳು ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಯಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ ಚಿದಾನಂದ ಅವರು, ಟಿ ವಿ ಸರ್ಕಲ್ ಹೊಸದುರ್ಗದಿಂದ, ಪ್ರಶಾಂತ್ ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡಿದ್ದೀರಾ ಅಂತ ಅವರು ಹೇಳ್ತಿದ್ದಾರೆ. ಮತ್ತು ಯಾಕಲ್ಲ ಇನ್ನಷ್ಟು ಗೀತೆಗಳನ್ನು ಕೇಳೋಣ ಅಲ್ವಾ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಎಂಜಾಯ್ ಮಾಡಿ ಈ ಗೀತೆಯನ್ನು. ನನ್ನ ಆಲ್ ಟೈಮ್ ಫೇವ್ರೆಟ್ ಗೀತೆ ಅಂತಲೇ ಹೇಳ್ಬೋದು, ತುಂಬ ತುಂಬ ಚೆನ್ನಾಗಿರುವಂತಹ ಸಾಹಿತ್ಯ ಸಂಗೀತ ಎಲ್ಲ ಇದೆ, ಹಾಡುಗಾರಿಕೆನೂ ಅಷ್ಟೇ ಅದ್ಭುತವಾಗಿದೆ. ಚಲಿಸುವ ಮೋಡಗಳು ಚಿತ್ರದ ಈ ಗೀತೆ ನಿಮ್ಮೆಲ್ಲರಿಗಾಗಿ.

0: ವಾಣಿಜ್ಯರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ, ಇಮ್ರಂಗ್ರಾವ್ ಅವರ ಸಂಗೀತ, ಇದ್ದಂತಹ ಗೀತೆ, ಕಥಾನಾಯಕ ಚಿತ್ರದ ಗೀತೆ ನನ್ನೆದೆ ವೀಣೆಯು ಮಿಡಿಯುವುದು, ಅದ್ಭುತವಾಗಿರುವಂತಹ ಗೀತೆಯನ್ನು ಕೇಳ್ತಾ ಇದ್ರಿ, ಎಂಜಾಯ್ ಮಾಡ್ತಾ ಇದ್ರಿ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿದಿನ ಕಾರ್ಯಕ್ರಮ ಕೇಳ್ತಾ ಆನಂದಿಸ್ತೇವೆ. ಈಗ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ಹಾಗೂ ಹಾಡುಗಳು ನಿರೂಪಣೆ ತುಂಬ ಚೆನ್ನಾಗಿದೆ. ನಿಲಯಕ್ಕೆ ಹಾಗೂ ಪ್ರಶಾಂತ್ಗೆ ಅಭಿನಂದನೆಗಳು ಅಂತ ಅನಿತಾ ಗುರುಪ್ರಸಾದ್ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಹಾಗೇ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಲ್ಲ ಪ್ರಶಾಂತ್, ನೆಕ್ಸ್ಟ್ ಸಾಂಗ್ ಯಾವುದು ಅಂತ ನಾನು ಕೂಡ ಕಾಯ್ತಾ ಇರ್ತೀನಿ ಅಂತ ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಎಸ್ ಜಾನಕಿ ಅಮ್ಮ ಅವರು ನಮ್ಮ ಜೊತೆಗೆ ಈಗ ಅವರು ಇಲ್ಲದೆ ಹೋದರೂ ಅವರ ಹಾಡುಗಳು ಎಂದೆಂದಿಗೂ ಜೀವಂತ ಇದೆ ಅಲ್ವಾ, ಸಾರ್ವಕಾಲಿಕ ಸಾಧನೆ ಅಂದರೆ ಇಂಥ ಹಾಡುಗಳು ಕೇಳ್ತಾ ಇದ್ದರೆ ನಿದ್ದೆ ಕೂಡ ತಲೆದೂಗುತ್ತೆ ಅಂತ ಸತೀಶ್ ಗೌಡರು ಕಡುವಿನ ಹೊಸಹಳ್ಳಿ ಅರಕಲ್ಗೂಡು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅದ್ಭುತವಾಗಿರುವಂತಹ ಸಂದೇಶ. ಮತ್ತೊಮ್ಮೆ ನಮಸ್ತೆ ಪ್ರಶಾಂತ್, ನಮ್ಮೂರಲ್ಲಿ ಸಂಜೆಯಿಂದ ಸೋನೆ ಮಳೆರಾಯ ಬರ್ತಾ ಇದ್ದಾನೆ. ಈ ಸಮಯದಲ್ಲಿ ಮೆಚ್ಚಿನ ಕಾಮನಬಿಲ್ಲಿನಲ್ಲಿ ಕನಸಿನ ಲೋಕದಲ್ಲಿ ಹಾಡುಗಳ ಜೋರು ಮಳೆ ಇನ್ನಷ್ಟು ಖುಷಿ ಕೊಡ್ತಾ ಇದೆ. ಧನ್ಯವಾದಗಳು ಅಂತ ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಾರೆ. ವೆರಿ ನೈಸ್. ನಮ್ಮ ಎದೆಯ ಮಿಡಿತ ಹಾಡುಗಳಿಗೆ ಒಂದಕ್ಕಿಂತ ಒಂದು ಜಲ್ ಅಂತ ಇದೆ ಅಂತ ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ನಮಸ್ತೆ, ಒಳ್ಳೆ ಇಂಪಾದ ಸಮುದ್ರ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು ಅಂತ ಸತೀಶ್ ಅವರು ಉಡುಪಿಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಪ್ರೀತಿಯ ಧನ್ಯವಾದಗಳು ನಿಮ್ಮ ಎಲ್ಲ ಸಂದೇಶಗಳಿಗೆ. ಹಾಗಿದ್ಮೇಲೆ ಮತ್ತಿನ್ನಷ್ಟು ಗೀತೆಯನ್ನು ಕೇಳ ಅಲ್ವಾ, ಯಾವ ಗೀತೆ ಮುಂದಿನ ಗೀತೆ? ಎರಡು ಗೀತೆಗಳನ್ನು ಎಂಜಾಯ್ ಮಾಡಿ. ಇದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ FM ರೈನ್ಬೋದಲ್ಲಿ.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸು.

ಅದ್ಭುತವಾಗಿರುವಂತಹ ಬಣ್ಣದ ಗೀತೆ ಕೇಳ್ತಾ ಇದ್ರಿ. ಬಣ್ಣ ಬಣ್ಣದ ಗೀತೆ ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗಾಗಿ. ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಮಸ್ತೆ ಪ್ರಶಾಂತ್, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಸತೀಶ್ ಅವರು ಹೇಳ್ತಿದ್ರೆ, ಹಾಗೆಯೇ ಸಂದೇಶವನ್ನು ಕಳಿಸ್ತಾ ಇರ್ತೀರಾ. ಓ ಮೈ ಗಾಡ್, ಎಷ್ಟೊಂದು ಸಂದೇಶಗಳಿದೆ ಇಲ್ಲಿ. ಶ್ರೀನಾಥ್ ಅವರು ಮಾಗಡಿ ರಸ್ತೆಯಿಂದ ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ರೆ, ಪೂಜಾ ಅವ್ರು ಕೇಳ್ತಾರೆ ಮುಂದಿನ ವಾರ ಸೋಮವಾರ ಬರ್ತೀರಾ ತಾನೇ ಅಂತ ಅವ್ರು ಹೇಳ್ತಾರೆ. ಓಕೆ, ನೋಡೋಣ, ಟ್ರೈ ಮಾಡೋಣ. ಖಂಡಿತ ಇಲ್ಲ, ಮುಂದಿನ ವಾರ ತುಂಬ ಟ್ರಾವೆಲಿಂಗ್ ಇರೋದರಿಂದ ಆ ಮುಂದಿನ ವಾರ ಖಂಡಿತ ಸಿಗ್ತೀನಿ. ಜೊತೆಗೆ ಅದ್ಭುತವಾಗಿರುವಂಥ ಗೀತೆಗಳು ಪ್ರಶಾಂತ್ ಅಂತ ಅಮೃತ ರಮೇಶ್ ಅವರು ಹೇಳ್ತಿದ್ದಾರೆ. ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಪ್ರಶಾಂತ್ ಅಂತ. ಗುಡ್ ನೈಟ್ ಅಂತ ಹೇಳ್ತಿರೋದು ಕೃಷ್ಣವೇಣಿ ಅವರು. ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡಲಿಯಿಂದ ಹೇಳ್ತಾ ಇದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬ ಚೆನ್ನಾಗಿದೆ, ಸಂತೋಷ ಆಯಿತು ಈ ಎಲ್ಲ ಹಾಡುಗಳನ್ನು ಕೇಳಿ ಅಂತ. ಚನ್ನಮ್ಮನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೌಡ ಅವರ ಸಂದೇಶ ಬಂದು ತಲುಪಿದೆ. ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ, ಹಾಡು ಕೇಳಿ ಹೃದಯ ಕೂಡ ನವಿಲಂತೆ ನಡೆದಾಡ್ತಾ ಇದೆ, ಸುಮಧುರವಾದ ಗೀತೆಗಳು, ಥ್ಯಾಂಕ್ ಯು ಪ್ರಶಾಂತ್ ಅಂತ ಸಾಯಿತನಯ್ಯ ಮಂಜುಳ ಅವರು ಚಿತ್ರದುರ್ಗದಿಂದ ಹೇಳ್ತಾರೆ. ಶಾಂತಾಜಾರ್ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಹೇಳ್ತಾರೆ, ಎಫ್ ಎಂ ರೈನ್ಬೋದಲ್ಲಿ ಕನಸಿನ ಲೋಕ ಕಾರ್ಯಕ್ರಮ ತುಂಬ ಸುಂದರವಾಗಿ ನಡೆಸಿಕೊಡ್ತಾ ಇದ್ದೀರಾ, ಹೃತ್ಪೂರ್ವಕ ಧನ್ಯವಾದಗಳು. ಪ್ರಸಾರವಾಗ ಅಪರೂಪ ಹಳೆಯ ಮಧುರವಾದ ಹಾಡುಗಳು ಕೇಳಿ ತುಂಬ ಸಂತೋಷವಾಯಿತು. ಹಳೆಯ ಹಾಡುಗಳು ಅಂತಂದರೆ ಮನಸ್ಸಿಗೆ ಮುದ ನೆನಪುಗಳು, ಹೊಸ ಜೀವ. ಇಂತಹ ಮನಮೋಹಕ ಗೀತೆಗಳು ಪ್ರಸಾರ ಮಾಡ್ತಿರೋದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದರೆ, ಸುಹಾಸಿನಿ ಅವರು ಹುಟ್ಟಿರುವ ಎಲ್ಲ ಅಪ್ಲೈನ್ಸರ್ಗಳು ಒಂದ್ಸಲ ಕಣ್ಮುಂದೆ ಹಾಗೆ ರಪ್ಪಂತ ಪಾಸ್ ಆಗೋಯಿತು. ಹೃದಯದಲ್ಲಿ ನದಿ ಏನು ಸಮುದ್ರನೇ ಹರಿತಾ ಇದೆ ಕನ್ನಡ ಕಾಮನಬಿಲ್ಲಿನಲ್ಲಿ ಅಂತ ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಚಂದದ ಗೀತೆಗಳು ಆಕೆ ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಸುಧಾ ಅವರು ಬೂದಿಹಾಳಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದರೆ, ರಾಣಿ ಹಳೆಬೀಡು ಅವರು ಹೇಳ್ತಾರೆ ಕಾರ್ಯಕ್ರಮದಲ್ಲಿ ಮನಸ್ಸಿಗೆ ಹತ್ತಿರವಾಗಿರುವಂತಹ ಗೀತೆಗಳು ಖುಷಿ ಕೊಡ್ತಾ ಇದೆ, ಮುಂದಿನ ವಾರ ಅವರು ಬರೋದಕ್ಕೆ ಪ್ರಯತ್ನ ಪಡಿ ಅಂತ ಅವ್ರು ಹೇಳ್ತಾರೆ. ಪ್ರೀತಿಯ ಧನ್ಯವಾದಗಳು, ಖಂಡಿತ ನನ್ನ ಕಡೆಯಿಂದ ಪ್ರಯತ್ನ ಇದೆ. ಸೂಪರ್ ಸಾಂಗ್ ಪ್ರಶಾಂತ್, ಮನಸ್ಸಿಗೆ ಮಧುವಾದ ಜೊತೆಗೆ ಮರೆಯಲಾಗದಂಥ ನೆನಪುಗಳಿದೆ ಅಂತ ರೇಣುಕಾ ಜೀವನ್ ಭೀಮನಗರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ರೆ, ಸುಂದರ ಗೀತೆಗಳು ಪ್ರಶಾಂತ್, ಥ್ಯಾಂಕ್ ಯು ಅಂತ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೇಸ್ ಟೌನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಎಲ್ಲ ಪ್ರೀತಿಗೆ ಧನ್ಯವಾದಗಳು. ಮತ್ತೊಂದು ಗೀತೆ ಕೇಳಿ ಎಸ್ ಜನಕಿಯವರ ಧ್ವನಿಯಲ್ಲಿ ಈ ಗೀತೆ ನಿಮ್ಮೆಲ್ಲರಿಗಾಗಿ ಎಫ್ ಎಂ ರೈನ್ಬೋದಲ್ಲಿ.

ಶ್ರವಣ ಮಾಸದ ಗೀತೆಯನ್ನು ಕೇಳ್ತಾ ಇದ್ರಿ. ವಾಣಿಜ್ಯರ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಎಫ್ ಎಂ ರೈನ್ಬೋದಲ್ಲಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಶ್ರವಣ ಮಾಸ ಹತ್ರನೇ ಇದೆ. ಪ್ರಶಾಂತ್ ಅವರೇ ಅದಕ್ಕೆ ಈ ಹಾಡನ್ನ ಪ್ಲೇ ಮಾಡಿದ್ದಾರೆ. ನೈಸ್ ಸಾಂಗ್ ಇನಿವೆ ಅಂತ ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದೆ. ಹಾಗೆಯೇ ನಮಸ್ತೆ ಈ ಎಲ್ಲ ಸುಂದರ ಗೀತೆಗಳಿಗೆ ಧನ್ಯವಾದಗಳು ಅಂತ ಉಷಾ ಶ್ರೀನಿವಾಸ್ ಅವರು ಅಂಜನಾ ನಗರದಿಂದ ಹೇಳ್ತಾ ಇದ್ರೆ, ಶುಭರಾತ್ರಿ ಪ್ರಶಾಂತ್, ನೀವು ಪ್ರಸಾರ ಮಾಡಿದ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿತ್ತು, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಆಗಾಗ ಕಾಡುವ ಹಾಡು ಒಮ್ಮೆ ನಿನ್ನನ್ನು ಕಂಡು ತುಂಬ ಅದ್ಭುತವಾಗಿರುವಂಥ ಗೀತೆ ಅಂತ ಗೌರಿಯವರ ಸಂದೇಶ ಬಂದು ತಲುಪಿದರೆ, ಎಕ್ಸಲೆಂಟ್ ಸಾಂಗ್ಸ್ ಪ್ರಶಾಂತ್ ಅವರೇ ಅಂತ ಗೀತಾ ನಾಗರಾಜು, ನಾಗರತ್ನ, ಹೇಮಾ, ಅಶ್ವಿನಿ ಅವರೆಲ್ಲರೂ ಲಗ್ಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮ್ಮ ಬೆಲ್ಲವನ್ನು ಇಡಿಯಾಗಿ ತಿಂದು ಸಿಹಿ ಇರೋ ಹಾಗಿದೆ ನೀವು ಪ್ರಸಾರ ಮಾಡುತ್ತಿರುವಂತಹ ಗೀತೆಗಳು, ಥ್ಯಾಂಕ್ ಯು ಪ್ರಶಾಂತ್ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿರೋದು. ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ, ಶುಭರಾತ್ರಿ ಪ್ರಶಾಂತ್ ಅವರೇ ಅಂತ ನಾಗೇಂದ್ರ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಒಮ್ಮೆ ನಿನ್ನನ್ನು ಕಣ್ಣು ತುಂಬ ಒಳ್ಳೆ ಗೀತೆ ಅಂತ ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಅಡ್ವಾನ್ಸ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಪ್ರಶಾಂತ್ ಅವರೇ, ವಿಶ್ ಯು ಎಂಡ್ಲೆಸ್ ಹ್ಯಾಪಿನೆಸ್, ಸಕ್ಸಸ್, ಸಕ್ಸಸ್ ಸ್ಮೈಲ್ ಟ್ರೂಲಿ ಮೇಕ್ ಎವ್ರಿ ಕಾನ್ವರ್ಸೇಷನ್ ಲಿಲ್ ಬೆಟರ್, ಸ್ಟೇ ಎಕ್ಸಾಕ್ಟ್ಲಿ ದ ವಂಡರ್ಫುಲ್ ಪರ್ಸನ್ ದ ವಿ ಯು ಆರ್, ಹ್ಯಾವ್ ಅಮೇಝಿಂಗ್ ಫ್ರೆಂಡ್ಶಿಪ್ ಡೇ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ನನ್ನ ಕಡೆಯಿಂದ ಪ್ರತಿ ಶುಭಾಶಯಗಳು ನಿಮಗೂ ಕೂಡ, ನಿಮಗೂ ಒಳ್ಳೆಯದಾಗಲಿ, ಸ್ನೇಹ ಇದೇ ಥರ ಇರಲಿ ಅಂತ ಹೇಳ್ತಾ, ನೀವು ಪ್ರಸಾರ ಮಾಡ್ತಿರುವ ಎಲ್ಲ ಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ, ತುಂಬ ಇಷ್ಟ ಆಗ್ತಾ ಇದೆ ಪ್ರಸಾರಕ್ಕೆ, ಧನ್ಯವಾದಗಳು ಅಂತ ಮೈದರ್ಗಿಯಿಂದ ಇರಣ್ಣ ಜೀವರು, ಪ್ರತಿಭಾ ಪಾರ್ವತಿ ರಾಮಚಂದ್ರ ಜೀವರು ಅವರ ಸಂದೇಶ ಬಂದು ತಲುಪಿದೆ. ಸ್ನೇಹಿತರೆ, ಈಗ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ, ಅದಕ್ಕೆ ಸಂಭಾಷಣೆಯ ಗೀತೆ ನಿಮ್ಮೆಲ್ಲರಿಗಾಗಿ ಕೇಳಿ. ಈ ಸಂಭಾಷಣೆ, ಈ ಗೀತೆ ನಿಮ್ಮೆಲ್ಲರಿಗಾಗಿ ಎಫ್ ಎಂ ರೈನ್ಬೋದಲ್ಲಿ.

ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಹೇಳ್ತಿದ್ದಾರೆ ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳಿ. ಗುಡ್ ಸಾಂಗ್ಸ್ ಅಂತ ಆಶಾ ಗಿರೀಶ್ ಪುಟಾಣಿ, ಯಶಸ್ವಿನಿ ಶಂಕರ್ಗಟ್ಟಿದ್ದ ಹೇಳ್ತಾ ಇದ್ದಾರೆ. ಸತ್ಯ ಹೇಳ್ತಾ ಇದ್ದೀನಿ ಪ್ರಶಾಂತ್, ಒಳ್ಳೊಳ್ಳೆ ಗೀತೆಗಳು ಅಂತ ರೋಹಿಣಿ ರಾಮಾನುಜಮ್ ಅವರ ಸಂದೇಶ ಬಂದು ತಲುಪಿದೆ. ಶಾಂತ ಅವರು ಬ್ಯಾಂಕ್ ಕಾಲೋನಿಯಿಂದ ಹೇಳ್ತಿದ್ದಾರೆ, ಸೂಪರ್ ಸಾಂಗ್ಸ್ ಪ್ರಶಾಂತ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ನಾಗರತ್ನ ಅವರು ಅದ್ಭುತ ಗೀತೆಗಳು ಅಂತ ಹೇಳ್ತಿದ್ದಾರೆ.

ಯಾವ ಕವಿಯು ಬರೆಯಲಾರ ಅದ್ಭುತವಾಗಿರುವಂತಹ ಗೀತೆ ನೀವೆಲ್ಲರೂ ಕೇಳಿದ್ರೆ ಸ್ನೇಹಿತರೆ. ಹಾಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ. ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳಿ ಗುಡ್ ನೈಟ್ ಅಂತ ಹೇಳ್ತಾರೆ. ಸಂಡೇ ಫ್ರೆಂಡ್ಶಿಪ್ ಡೇ, ಸೊ ಇವತ್ತೇ ವಿಶ್ ಮಾಡಿದೆ. ಓಕೆ, ಥ್ಯಾಂಕ್ ಯು ಅಂತ ಹೇಳ್ತಾರೆ ಪೂಜಾ ಅವರು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನೀವು ಬರೋದು ಯಾವಾಗ? ಶ್ರಾವಣ ಮಾಸದಲ್ಲೇ ಇರಬೇಕು. ಓಕೆ, ಸಂಜೆ 5 ರಿಂದ 11 ವರೆಗೂ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಪ್ರಶಾಂತ್ ಥ್ಯಾಂಕ್ ಯು ಅಂತ ಅಮೃತ ರಮೇಶ್ ಅವರ ಸಂದೇಶ ಬಂದಿದೆ. ಪ್ರೀತಿಯ ಧನ್ಯವಾದಗಳು.